ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 to 2:00 ಸ್ವರಜೈಂಕಾರ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾಸಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆಯೂ ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಲಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಶುಕ್ರವಾರ ಬಂದಿದೆ ನೋಡು ಸಿರಿದೇವಿ ಲಕ್ಷ್ಮಿಯ ಬಿಡು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಶೃಂಗೇರಿ ಗೀರ್ವಾಣಿ ಶ್ರೀವಾಣಿ ಶಾರದೆ ಸಂಗೀತ ಸಾಹಿತ್ಯ ಸ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಧನಲಕ್ಷ್ಮಿ ದಯ ತೋರು ಬಾಮ್ಮ ಅಮ್ಮ ಸೌಭಾಗ್ಯ ಲಕ್ಷ್ಮೀ ಬಾಮ್ಮ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಮಂಗಲಂ ಜಯ ಮಂಗಲಂ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಕೆಎಲ್ಇ ವೇಣುಧ್ವನಿ ಬಾನುಲಿ ಕಾರ್ಯಕ್ರಮ ಕೇಳುಗರೆಲ್ಲರಿಗೂ ನಾನು ಶಶಿಕಾಂತ್ ಚುನಮರಿ ಮಾಡುವ ವಂದನೆಗಳು. ಇದು ಒಂದು ಹಳೆಯ ಕಾಲದ ಗುರುಕುಲದ ಕತೆ. ಒಂದು ಊರ ಹೊರಗೆ ಒಂದು ಗುರುಕುಲ ಇರ್ತೈತಿ. ಅಲ್ಲಿಯ ಗುರುಜಿ ತಮ್ಮ ಶಿಷ್ಯಂದರಿಗೆ ಎಲ್ಲ ಪಾಠಗಳನ್ನು ಕಲಿಸಿರ್ತಾರೆ. ಶಿಷ್ಯರು ಎಲ್ಲ ಪಾಠಗಳನ್ನು ಚೆನ್ನಾಗಿ ಕಲಿತುಕೊಳ್ಳುತ್ತಿರ್ತಾರೋ. ಆದರೆ ಎಲ್ಲರಿಗೂ ಒಂದೇ ಒಂದು ಪ್ರಾಬ್ಲಮ್ ಇರ್ತೈತಿ. ಯಾವಾಗ ಗುರುಜಿ ಅವರು ಧ್ಯಾನ ಮಾಡಲಿಕ್ಕೆ ಹೇಳ್ತಿರ್ತಾರೆ, ಇವರಿಗೆ ಧ್ಯಾನ ಮಾಡಲಿಕ್ಕೆ ಕುಂತ್ರೆ ಧ್ಯಾನ ಬೇಗನೆ ಹತ್ತಿರಂಗಿಲ್ಲ, ಮನಸ್ಸು ಅತ್ತ ಇತ್ತ ಬಹಳ ಓಡಾಡ್ತಿರ್ತೈತಿ. ಒಂದು ದಿನ ಒಬ್ಬ ಶಿಷ್ಯ ಇದ್ದಾವ ಗುರುಗಳಿಗೆ ಕೇಳ್ತಾನೆ, ಗುರುಗಳೇ ನೀವು ಕಣ್ಣು ಮುಚ್ಚಿ ಕುಳಿತು ಕೂಡಲೇ ನಿಮಗೆ ಬೇಗನೆ ಧ್ಯಾನ ಹತ್ತೈತಿ, ಮತ್ತು ನೀವು ಧ್ಯಾನದಲ್ಲಿ ತಲ್ಲೀನರಾಗಿಬಿಡ್ತೀರಿ, ಆದರೆ ನಮಗೆ ಯಾಕೆ ಇದು ಸಾಧ್ಯ ಆಗವಲ್ತು? ಅದಕ್ಕೆ ಗುರುಗಳ ಒಂದು ಮುಗುಳ್ನಾಗೆ ಬೀರ್ತಾರಷ್ಟೆ, ಮತ್ತು ಸಮಯ ಬಂದಾಗ ನಿಮಗೆ ಅದನ್ನು ತಿಳಿಸಿ ಹೇಳ್ತಾನೆ ಅಂತಾರೆ. ಕೆಲವು ದಿವಸಗಳು ಕಳೀತಾವು, ಗುರುಗಳ ಶಿಷ್ಯಂದರಿಗೆ ಏನೂ ಹೇಳೋದಿಲ್ಲ. ಆಗ ಆ ಊರಿನಲ್ಲಿ ಒಬ್ಬ ಇದ್ದ ಸಾಹುಕಾರನ ಮನೆಯಲ್ಲಿ ಒಂದು ಫಂಕ್ಷನ್ ಇರ್ತೈತಿ. ಸಾಹುಕಾರ ಇದ್ದಾವ ಗುರುಗಳಿಗೆ ಆ ಫಂಕ್ಷನ್ಗೆ ಬರಲಿಕ್ಕೆ ಆಮಂತ್ರಣ ಮಾಡಿ, ನೀವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿ ಪ್ರೀತಿಯ ಭೋಜನ ಸ್ವೀಕಾರ ಮಾಡಬೇಕಂತ ಹೇಳ್ತಾನೆ. ಗುರುಜಿ ಅದಕ್ಕೆ ಒಪ್ಪಿಕೊಂಡು ತಾವು ಹೋಗುವಾಗ ತಮ್ಮ ಕೂಡ ತಮ್ಮ ಶಿಷ್ಯಂದ್ರನ್ನು ಕರ್ಕೊಂಡು ಹೋಗ್ತಾರೆ. ಫಂಕ್ಷನ್ ಬಹಳ ಚೆನ್ನಾಗಿ ಆಗ್ತದೆ. ಆ ಸಾಹುಕಾರ ಗುರುಗಳು ಮತ್ತು ಶಿಷ್ಯಂದರು ಕೂಡ ಭೋಜನ ಮಾಡಲಿಕ್ಕೆ ಕೂಡಿರ್ತಾನೆ. ತನ್ನ ಶ್ರೀಮಂತಿಗೆ ತೋರಿಸುವ ಸಲುವಾಗಿ ಬಹಳ ತರತರದ ಪದಾರ್ಥಗಳನ್ನು ಮಾಡಿಸಿರ್ತಾನೆ ಅವನು. ಎಲ್ಲರೂ ಊಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಸಾಹುಕಾರ ಇನ್ನು ಎರಡು ತುತ್ತು ಕೂಡ ತಿಂದಿರಂಗಿಲ್ಲ, ತನ್ನ ಸೇವಕರನ್ನು ಕರೆದ, ಇದು ಚೆನ್ನಾಗಿಲ್ಲ ಬೇರೆ ತಗೊಂಡು ಬಾ, ಅದು ಸರಿ ಇಲ್ಲ ಬೇರೆ ನೀಡು, ನಿಮಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಂಗಿಲ್ಲ ಅಂತೇಳಿ ಅವ್ರ ಮೇಲೆ ಸಿಟ್ಟಿಗೆ ಹೇಳ್ತಿರ್ತಾನೆ. ಆದರೆ ಗುರುಗಳ ಮತ್ತು ಆ ಶಿಷ್ಯಂದ್ರೆ ಚೆನ್ನಾಗಿ ಊಟ ಮಾಡ್ತಾರೆ. ಕೆಲವು ಸಮಯದ ನಂತರ ಸಾಹುಕಾರ ಇದ್ದಾವ ಗುರುಗಳಿಗೆ ಮತ್ತು ಅವ್ರ ಶಿಷ್ಯಂದರಿಗೆ ಬೀಳ್ಕೊಡ್ತಾನು. ಹೋಗುವಾಗ ಗುರುಗಳು ಸಾಹುಕಾರನ ಹೆಂಡತಿಗೆ, ನನಗೆ ಎರಡು ರೊಟ್ಟಿ ಮತ್ತು ಪಲ್ಯ ಕಟ್ಟಿಕೊಡು ಅಂತಂತಾರೆ. ಸಾಹುಕಾರ್ತಿ ಅತಿ ಆನಂದದಿಂದ ಕಟ್ಟಿ ಕೊಡಲಿಕ್ಕೆ ಒಳಗೆ ಹೋಗ್ತಾಳು. ಆಗ ಗುರುಗಳು ಹೇಳ್ತಾರು, ನನಗೆ ಬರೀ ಎರಡೇ ರೊಟ್ಟಿ ಮತ್ತು ಪಲ್ಯ ಅಷ್ಟೇ ಬೇಕು ಅಂತಂತಾರೆ. ಆಗಲಿ ಗುರುಗಳೇ ಅಂಥೇಳಿ ಅವರಿಗೆ ರೊಟ್ಟಿ ಪಲ್ಯ ಅಷ್ಟೇ ಕಟ್ಟಿಕೊಡ್ತಾಳೆ. ಗುರುಗಳು ಮತ್ತು ಶಿಷ್ಯಂದರು ಆರಾಮಾಗಿ ನಡ್ಕೋತ ಹೋಗುವಾಗ ಒಬ್ಬ ಶಿಷ್ಯ ಇದ್ದಾವ ಗುರುಗಳಿಗೆ ಒಂದು ಮಾತು ಕೇಳ್ತಾನೆ, ಗುರುಗಳೇ ಊಟ ಇಷ್ಟು ಚೆನ್ನಾಗಿತ್ತು, ಆದರೂ ಆ ಸಾಹುಕಾರ ಊಟ ಮಾಡೋದು ಬಿಟ್ಟು ತನ್ನ ಸೇವಕರ ಮೇಲೆ ಸುಮ್ಮನೆ ಸಿಟ್ಟಿಗೆ ಹೇಳ್ತಿದ್ದ, ಅವ ಯಾಕೆ ಈ ಥರ ಮಾಡಿದ ಅನ್ನೋದು ನನಗೆ ತಿಳಿಯಲಿಲ್ಲ ಅಂತಾನು. ಆಗ ಗುರುಗಳು ಒಂದು ಮಗುಳನಕ್ಕೆ ಮತ್ತೆ ಬೀರ್ತಾರೆ, ನಿಮಗೆಲ್ಲರಿಗೂ ಊಟ ಹೇಗೆ ಅನ್ನಿಸ್ತು ಅಂತ ಕೇಳ್ತಾರೆ. ಆಗ ಎಲ್ಲರೂ, ಏ ಅಡಿಗೆ ಅತಿ ರುಚಿಕಟ್ಟಾಗಿತ್ತು, ಅದಕ್ಕೆ ನಾವು ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಬಂದೆವು ಅಂತ ಹೇಳ್ತಾರೆ. ಆಗ ಎದುರಿಗೆ ಒಬ್ಬ ಭಿಕ್ಷುಕ ಬರ್ತಾನೆ, ಗುರುಗಳೇ ನನಗೆ ಮೂರು ನಾಲ್ಕು ದಿವಸಗಳಿಂದ ಏನೂ ತಿನ್ನಕ್ಕೆ ಸಿಕ್ಕಿಲ್ಲ, ನಿಮ್ಮ ಕಡೆ ಏನಾದರೂ ಇದ್ರೆ ಕೊಡ್ರಿ ಅಂತ ಕೇಳ್ತಾನೆ. ಆಗ ಗುರುಗಳು ತಮ್ಮ ಕಡೆ ಇದ್ದ ಎರಡು ರೊಟ್ಟಿ ಮತ್ತು ಪಲ್ಯ ಅವನಿಗೆ ಕೊಡ್ತಾರೆ. ಆ ಭಿಕ್ಷುಕ ಗುರುಗಳು ಏನು ಕೊಟ್ಟಾರ ಅನ್ನೋದನ್ನು ಸರಿಗೆ ನೋಡೋಂಗಿಲ್ಲ, ಗಬಗಬನೆ ಅದನ್ನು ತಿಂದ ನೀರು ಕುಡಿತಾನು. ಮತ್ತು ಆನಂದದಿಂದ ಗುರುಗಳಿಗೆ ಯಾತ ನನಗೆ ಈಗ ಜೀವ ಬಂತ್ರಿ, ನನಗೆ ಊಟ ಕೊಟ್ಟು ನನ್ನ ಜೀವ ಉಳಿಸಿದ್ರಿ ಅಂತಾನೆ. ಗುರುಗಳು ಅವನಿಗೆ ಆಶೀರ್ವಾದ ಮಾಡಿ ಮುಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ತಮ್ಮ ಗುರುಕುಲ ಮುಟ್ಟಿದ ನಂತರ ಎಲ್ಲರೂ ಶಿಷ್ಯರನ್ನು ಕುಳ್ಳಿರಿಸಿಕೊಂಡು ಆ ದಿನ ನಡೆದಿದ್ದ ಘಟನೆಯನ್ನು ವಿವರವಾಗಿ ಹೇಳ್ತಾರೆ. ಈ ದಿನ ಆ ಸಾಹುಕಾರ ಚೆನ್ನಾಗಿ ಊಟ ಮಾಡದೆ ತನ್ನ ಕೆಲಸದವ್ರ ಮೇಲೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಪದೇ ಪದೇ ಸಿಟ್ಟಿಗೆ ಹೇಳ್ತಿರ್ತಾನೆ. ಯಾಕಂದ್ರೆ ಅವನಿಗೆ ಹಸಿವೆ ಅನ್ನೋದೇ ಗೊತ್ತಿಲ್ಲ. ಪ್ರತಿದಿನ ಅವನಿಗೆ ಮೃಷ್ಟಾನ್ನ ಭೋಜನ ಸಿಗ್ತಿರ್ತೈತಿ, ಮತ್ತು ಅವನಿಗೆ ಶ್ರೀಮಂತಿಗೆ ತೋರಿಸೋದು ಕೂಡ ಇತ್ತು. ಅದಕ್ಕೆ ಊಟದ ಮೇಲೆ ಅವನಿಗೆ ಲಕ್ಷ್ಯ ಇರಲೇ ಇಲ್ಲ, ಅದಕ್ಕೆ ಅವನಿಗೆ ಊಟ ಕೂಡ ರುಚಿಯಾಗಿ ಅನ್ನಿಸಲಿಲ್ಲ. ಈಗ ನಿಮಗೂ ಕೂಡ ಊಟದ ಮೇಲೆ ಲಕ್ಷ್ಯ ಇರಲಿಲ್ಲ, ಗುರುಗಳಿದ್ದವ್ರು ಶಿಷ್ಯರು ಹೇಳ್ತಾರೆ, ನಿಮಗೂ ಕೂಡ ಊಟದ ಮೇಲೆ ಲಕ್ಷ ಇರಲಿಲ್ಲ, ಯಾಕಂದ್ರೆ ನಿಮಗೂ ಕೂಡ ಹೊಟ್ಟೆ ತುಂಬ ಊಟ ದಿವಸ ಸಿಗತೈತಿ, ಆದರೆ ಅದು ಸಿಂಪಲ್ ಇರ್ತೈತಿ. ಅದಕ್ಕೆ ನಿಮಗೆ ಕೇವಲ ಅದರ ರುಚಿಯ ಮೇಲೆ ಗಮನ ಇತ್ತು. ಆ ಭಿಕ್ಷುಕ ನಾ ಏನು ಕೊಟ್ಟನ ಅನ್ನೋದು ಸಹ ನೋಡಲಿಲ್ಲ, ಅದರ ರುಚಿ ಹೇಗೈತೆ ಅಂತ ವಿಚಾರ ಮಾಡಲಿಲ್ಲ. ಅದು ತನ್ನ ಜೀವ ಉಳಿಸಲಿಕ್ಕೆ ಬಂದ ಒಂದು ವಸ್ತು ಅಂತ ತಿಳ್ಕೊಂಡ ಆ ಅಡಿಗೆ ಅವನಿಗೆ ಅವನ ಜೀವ ಆಗಿತ್ತದು. ಇದೇ ಥರ ನೀವು ಧ್ಯಾನವನ್ನು ಮಾಡುವಾಗ ನಿಮಗೆ ಧ್ಯಾನದ ಕಡೆ ಗಮನ ಇರಬೇಕು. ನಾ ಧ್ಯಾನ ಮಾಡೋದ್ರಿಂದ ಭಗವಂತ ನನ್ನ ಮ್ಯಾಲೆ ಪ್ರಸನ್ನ ಆಗ್ತಾನು, ಅವನು ನನಗೆ ಸಿಗ್ತಾನು, ನನ್ನ ಕಷ್ಟಗಳನ್ನು ಹೋಗಿಸ್ತಾನು, ಮತ್ತು ನನ್ನನ್ನು ತಾನು ಕೂಡ ಒಂದು ಮಾಡಿಸ್ಕೊಳ್ತಾನು ಅಂತ ವಿಚಾರ ಇಟ್ಕೊಂಡು ಧ್ಯಾನ ಮಾಡಿದರೆ ನಿಜವಾಗಲೂ ನಿಮಗೆ ಧ್ಯಾನನೂ ಹತ್ತೈತಿ, ಮತ್ತು ಭಗವಂತ ನಿಮ್ಮಲ್ಲಿ ಬಂದು ವಾಸನೂ ಮಾಡ್ತಾನೆ. ಅದು ನಿಮ್ಮ ಒಳ್ಳೆಯ ಸಂಸ್ಕಾರಗಳಿಗೆ ಕಾರಣ ಆಗ್ತೈತಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗುವ ಇನ್ನೊಂದು ಚಿಂತನೆಯ ವಿಷಯದ ಕೂಡ.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಹರೇ ಕೃಷ್ಣ. ಭಗವದ್ಗೀತೆ ಭಗವಂತನ ಗೀತೆ. ಸ್ವತಃ ಭಗವಂತ ಈ ಭೂಮಿಗೆ ಬಂದು ಬೋಧಿಸಿರುವಂತಹ ಮಹಾನ್ ಗ್ರಂಥ ಭಗವದ್ಗೀತೆ. ಇದು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಿಸಿದ ಗ್ರಂಥವಲ್ಲ, ಇದು ಮಾನವ ಕುಲದ ಒಳಿತಿಗೆ ಇರುವಂಥದ್ದು. ಹೇಗೆ ಬದುಕಬೇಕು ಎಂಬುದನ್ನ ಇದು ನಮಗೆ ತಿಳಿಸಿಕೊಡುತ್ತದೆ. ಇದು ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದಿರುವಂತಹ ಮಹಾನ್ ಗ್ರಂಥವಾಗಿದೆ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹೊಂದಿದೆ. ವಿಶ್ವದಾದ್ಯಂತ ಹಲವಾರು ತತ್ವಶಾಸ್ತ್ರಜ್ಞರು, ನಾಯಕರು, ವಿಜ್ಞಾನಿಗಳು ಭಗವದ್ಗೀತೆಯನ್ನ ಮಹಾನ್ ಗ್ರಂಥವೆಂದು ಪರಿಗಣಿಸಿದ್ದರು. ಇದನ್ನು ಓದುವುದರಿಂದ ಹಲವಾರು ಲಾಭಗಳಿವೆ. ಭಾವನಾತ್ಮಕವಾಗಿ ನಾವು ಸಮತೋಲನವನ್ನು ಕಾಯ್ದುಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕವಾಗಿ ನಾವು ಪ್ರಬಲರಾಗುತ್ತೇವೆ. ಎಲ್ಲ ಪಾಪಗಳಿಂದ ಇದು ನಮ್ಮನ್ನು ಮುಕ್ತರನ್ನಾಗಿಸುತ್ತದೆ. ಎಲ್ಲ ಸಂದೇಹಗಳು ನಿವಾರಣೆಯಾಗುತ್ತವೆ. ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಭಕ್ತಿಯಲ್ಲಿ ದೃಢ ನಿಶ್ಚಯದಿಂದ ಮುಂದುವರಿಯಲು ಇದು ನಮಗೆ ಸಹಾಯ ಮಾಡುತ್ತೆ. ನಮಗೆಲ್ಲರಿಗೂ ಜ್ಞಾನ ಚಕ್ಷು ಸಿಗುತ್ತದೆ. ಇದನ್ನು ನಾವು ಅರಿತುಕೊಳ್ಳುವುದರಿಂದ ನಾವು ಪ್ರಪಂಚವನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗುತ್ತದೆ. ವಿದ್ಯಾ ದದಾತಿ ವಿನಯಂ. ದಿವ್ಯ ಜ್ಞಾನವನ್ನು ನಾವು ಪಡೆಯೋದ್ರಿಂದ ಆ ವಿನಯತೆ, ಆ ನಮ್ರತೆ ಅನ್ನುವಂಥದ್ದು ಸಹಜವಾಗಿ ನಮ್ಮಲ್ಲಿ ಅದು ಕಂಡುಬರುತ್ತದೆ. ನಾವು ಬೇರೆಯವರಿಗೆ ಕೂಡ ಇದನ್ನು ಅಂದರೆ ಪ್ರೇರಣೆಯನ್ನು ನಾವು ನೀಡಬಹುದು. ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನಾವು ಸ್ವಾಭಾವಿಕವಾಗಿ ಸುಖ ಸಂತೋಷದಿಂದ ನಾವು ಇರುತ್ತೇವೆ. ಮನಸ್ಸಿನ ಶಾಂತಿ ಅನ್ನುವಂಥದ್ದು ಭಗವದ್ಗೀತೆಯಿಂದ ನಮಗೆ ಲಭಿಸುತ್ತದೆ. ಇದು ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸಿ ಹೃದಯವನ್ನು ಸುಂದರವಾಗಿ ಇರಿಸುತ್ತದೆ. ನಾವು ಇದನ್ನು ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಕೂಡ ಇದನ್ನು ಪ್ರೀಚ್ ಮಾಡ್ಬೋದು, ಬೋಧಿಸ್ಬೋದು. ಟೀಚರ್ಸ್ ಆ್ಯಂಡ್ ಪ್ರೀಚರ್ಸ್ ನಾವು ಆಗ್ಬೋದು. ಶಾಶ್ವತವಾದಂತಹ ಆನಂದ ನಮಗೆ ಇದರಿಂದ ಸಿಗುತ್ತದೆ. ಶ್ರೀಪಾದ್ ಶಂಕರಾಚಾರ್ಯರು ತಮ್ಮ ಗೀತಾ ಮಹಾತ್ಮೆಯಲ್ಲಿ ಭಗವದ್ಗೀತೆಯ ಮಹಿಮೆಯನ್ನು ಹೀಗೆ ವರ್ಣಿಸಿದ್ದಾರೆ.

ಭಗವದ್ಗೀತೆಯ ಉಪದೇಶವನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಮನುಷ್ಯನು ಬದುಕಿನ ಎಲ್ಲ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು. ಭಯ ಶೋಕಾದಿ ವರ್ಜಿತ ಎಂದರೆ ವ್ಯಕ್ತಿಯು ಈ ಬದುಕಿನಲ್ಲಿ ಎಲ್ಲ ಭಯಗಳಿಂದ ಬಿಡುಗಡೆ ಹೊಂದಬಹುದು ಮತ್ತು ಅಂತಹವನ ಮುಂದಿನ ಬದುಕು ಆಧ್ಯಾತ್ಮಿಕ ಬದುಕಾಗುತ್ತದೆ ಎಂದು ಅವರು ವಿವರಿಸುತ್ತಾರೆ. ಸೊ ನಾವು ಭಗವದ್ಗೀತೆಯ ಉಪದೇಶವನ್ನ ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಎಲ್ಲ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತರಾಗಬಹುದು ನಾವು. ಇದು ನಿಜವಾಗ್ಲೂ ಸಾಧ್ಯನಾ? ಭಗವದ್ಗೀತೆಯ ಉಪದೇಶವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಖಂಡಿತವಾಗ್ಲೂ ಸಾಧ್ಯ. ಈಗ ಪ್ರಪಂಚದಾದ್ಯಂತ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರು ಭಗವದ್ಗೀತೆಯ ಉಪದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ, ಸಂತೋಷದಿಂದ ಬಾಳ್ತಾ ಇದ್ದಾರೆ. ಭಯಗಳಿಂದ ಕೂಡ ಬಿಡುಗಡೆ ಹೊಂದಬಹುದು. ಈ ಪ್ರಪಂಚದಲ್ಲಿ, ಈ ಜೀವನದಲ್ಲಿ ನಮಗೆ ಹಲವಾರು ಭಯಗಳಿರುತ್ತವೆ. ಎಲ್ಲದಕ್ಕಿಂತ ಹೆಚ್ಚಿನ ಭಯ ಮೃತ್ಯು ಭಯ. ಸೊ ಮೃತ್ಯು ಭಯದಿಂದ ಕೂಡ ನಾವು ಬಿಡುಗಡೆಯನ್ನು ಹೊಂದಬೇಕಂತ ಇದ್ರೆ ಭಗವದ್ಗೀತೆಯನ್ನು ಓದಿ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಇದರಿಂದ ಇನ್ನೂ ಫಲವಿದೆ.

ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಸೊ ನಮ್ಮ ಪಾಪಕರ್ಮಗಳು ನಮ್ಮ ಮೇಲೆ ಪರಿಣಾಮ ಮಾಡಲಾರವು, ನಾವು ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಅಂತ ಶ್ರೀಪಾದ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಭಗವದ್ಗೀತೆಯ ಕಡೆಯ ಭಾಗದಲ್ಲಿ ಭಗವಂತ ಉಚ್ಚಸ್ವರದಲ್ಲಿ ಹೀಗೆ ಹೇಳುತ್ತಾರೆ,

ಬೇರೆ ಬೇರೆ ಧರ್ಮಗಳನ್ನು ಪರಿತ್ಯಜಿಸು, ಕೇವಲ ನನಗೆ ಶರಣಾಗತನಾಗು. ಎಲ್ಲ ಪಾಪಗಳಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಬೇಡ. ಹೀಗೆ ಭಗವಂತನು ತನಗೆ ಶರಣಾಗತನಾದವನ ವಿಷಯದಲ್ಲಿ ಎಲ್ಲ ಹೊಣೆಯನ್ನು ವಹಿಸಿಕೊಡುತ್ತಾನೆ ಮತ್ತು ಅಂತಹ ಮನುಷ್ಯನಿಗೆ ಎಲ್ಲ ಪಾಪ ಕರ್ಮಗಳ ಫಲದಿಂದ ರಕ್ಷಣೆಯನ್ನು ಕೊಡುತ್ತಾನೆ. ಹೀಗೆ ಮುಂದುವರೆದುಕೊಂಡು ಶಂಕರಾಚಾರ್ಯರು ಹೀಗೆ ಹೇಳುತ್ತಾರೆ.

ಒಬ್ಬ ಮನುಷ್ಯನು ಪ್ರತಿನಿತ್ಯವೂ ನೀರಿನಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧಿಗೊಳಿಸಿಕೊಳ್ಳಬಹುದು. ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅಂಥವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ.

ಭಗವದ್ಗೀತೆಯನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿರುವುದರಿಂದ ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯವಿಲ್ಲ. ಗಮನವಿಟ್ಟು ಸದಾ ಭಗವದ್ಗೀತೆಯನ್ನು ಕೇಳಿದರೆ ಮತ್ತು ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದಾರೆ ಎಂದರೆ ಅವರಿಗೆ ಎಲ್ಲ ವೈದಿಕ ಸಾಹಿತ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಅಗತ್ಯವಿಲ್ಲ. ಈ ಒಂದು ಕೃತಿ ಭಗವದ್ಗೀತೆ ಸಾಕು. ಏಕೆಂದರೆ ಅದು ಎಲ್ಲಾ ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣವೆಂದರೆ ಅದನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿದ್ದಾನೆ. ಸೊ ನಾವು ಭಗವದ್ಗೀತೆ ಒಂದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ನಾಲ್ಕು ವೇದಗಳನ್ನ ಓದಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಬಳಿ ಸಮಯವೂ ಇಲ್ಲ, ನಮಗೆ ಅದು ಅರ್ಥವಾಗುವುದು ಕೂಡ ಇಲ್ಲ. ನಮ್ಮ ಜೀವಮಾನ ಪೂರ್ತಿ ನಾವು ಅದಕ್ಕೆ ವೇದಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ವ್ಯಯಿಸಿದ್ರೆ ಕೂಡ ನಮಗೆ ಅದು ಅರ್ಥ ಆಗುವುದು ಕೂಡ ಇಲ್ಲ. ಆದರೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೀಪಾದ ಶಂಕರಾಚಾರ್ಯರು. ಈ ಒಂದು ಕೃತಿ ಭಗವದ್ಗೀತೆ ಸಾಕು. ಯಾಕೆಂದರೆ ಇದು ಎಲ್ಲ ವೇದಗಳ ಸಾರ, ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣವೆಂದರೆ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಇದನ್ನ ಹೇಳಿದ್ದಾರೆ. ಅಂತಿಂತ ಸಾಮಾನ್ಯ ಮನುಷ್ಯನ ಬಾಯಿಂದ ಬಂದಿರುವಂಥದ್ದು ಅಲ್ಲ ಈ ಭಗವದ್ಗೀತೆ, ಭಗವಂತನ ಬಾಯಿಂದ ಬಂದಿರುವಂಥದ್ದು. ಆದ್ದರಿಂದ ಈ ಒಂದು ಕೃತಿ ಸಾಕು ಅನ್ನೋದನ್ನು ಅವರು ಹೇಳುತ್ತಾರೆ.

ಗಂಗಾಜಲವನ್ನು ಕುಡಿದವನಿಗೆ ಮುಕ್ತಿಯು ದೊರಕುತ್ತದೆ ಎಂದ ಮೇಲೆ ಭಗವದ್ಗೀತೆಯ ಅಮೃತವನ್ನು ಕುಡಿದವನ ವಿಷಯ ಹೇಳುವುದೇನಿದೆ? ಭಗವದ್ಗೀತೆಯು ಮಹಾಭಾರತದ ಅಮೃತ ಸರ್ವಸ್ವ. ಅದನ್ನು ಮೂಲ ವಿಷ್ಣುವಾದ ಶ್ರೀಕೃಷ್ಣನೇ ಹೇಳಿದ್ದಾನೆ. ಭಗವದ್ಗೀತೆಯು ದೇವೋತ್ತಮ ಪರಮಪುರುಷನ ಬಾಯಿಯಿಂದ ಬಂದಿದೆ. ಗಂಗೆಯು ಭಗವಂತನ ಪಾದ ಕಮಲಗಳಿಂದ ಹರಿದಿದೆ ಎಂದು ಹೇಳಲಾಗಿದೆ. ಭಗವಂತನ ಬಾಯಿಗೂ ಪಾದಗಳಿಗೂ ವ್ಯತ್ಯಾಸವಿಲ್ಲ. ಆದರೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆಯು ಗಂಗಾಜಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಎಂದು ಅರ್ಥ ಮಾಡಿಕೊಳ್ಳಬಹುದು.

ಭಗವದ್ಗೀತೆಯು ಗೀತೋಪನಿಷತ್ತು. ಎಲ್ಲ ಉಪನಿಷತ್ತುಗಳ ಸಾರ ಅದು ಗೋವಿನಂತಿದೆ. ಗೋಪಾಲ ನಂದನನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲ ವಿದ್ವಾಂಸರು ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನು ಕುಡಿಯುತ್ತಾರೆ. ಗೀತಾ ಮಹಾತ್ಮ್ಯ 7 ಶ್ರೀಪದ್ ಶಂಕರಾಚಾರ್ಯರು ಹೀಗೆ ಹೇಳುತ್ತಾರೆ.

0: ದಿನದಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಬೇಕೆಂದು ಹಂಬಲಿಸುತ್ತಾರೆ. ಆದುದರಿಂದ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮ ಗ್ರಂಥ ಭಗವದ್ಗೀತ ಇರಲಿ. ಏಕೋ ದೇವೋ ದೇವಕಿ ಪುತ್ರ ಏವ, ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ. ಏಕೋ ಮಂತ್ರ ತಸ್ಯ ನಾಮಾನಿ, ಒಂದೇ ಮಂತ್ರ ಒಂದೇ ಪ್ರಾರ್ಥನೆ ಇರಲಿ ಅವನ ನಾಮ ಸಂಕೀರ್ತನೆ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ, ಒಂದೇ ಕೆಲಸವಿರಲಿ ಅದು ದೇವೋತ್ತಮ ಪರಮಪುರುಷನ ಸೇವೆ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी पाहू. रवींद्रनाथ टागोर, भारतीय कवी, शिक्षण तज्ञ, पहिले भारतीय नोबेल पुरस्कार विजेते, यांची आज पुण्यतिथी. अंजनीबाई मालपेकर, भेंडी बाजार घराण्याच्या शास्त्रीय गायिका, यांची पुण्यतिथी आज. एम करुणानिधी, तमिळनाडूचे माजी मुख्यमंत्री आणि द्रविड मुन्नेत्र कळघम पक्षाचे अध्यक्ष, यांची पुण्यतिथी आजच आहे. या होत्या आजच्या पुण्यतिथी, आणि यासोबत मनीषा निरोप घेतीये. पण जाण्यापूर्वी, स्वदेशीचा विचार हा केवळ वस्तू वापरण्यापुरता मर्यादित नाही, तर आपल्या संस्कृतीचा, परंपरेचा आणि स्थानिक कष्टकऱ्यांच्या परिश्रमाचा सन्मान करण्याचाही तो संदेश आहे. त्याचप्रमाणे संतांनी दिलेले प्रेम, सेवा, प्रामाणिकपणा आणि मानवतेचे संस्कार आपल्या जीवनात रुजवणे हीच खरी भक्ती आहे. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत रागवण धोनी 90.4 FM KLE कणसो. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಕೆಎಸ್ ಸಂಗೊಳ್ಳಿ.
1: ಈಗ ನಾವು ಸಾಮಾನ್ಯವಾಗಿ ಬಾಯಿ ಆರೋಗ್ಯ ಅಂದ್ರೆ ಎಲ್ಲರೂ ಒಂದು ಜನಸಾಮಾನ್ಯವಾಗಿ ತಿಳ್ಕೊಳ್ಳೋದೇನೆಂದ್ರೆ ಹಲ್ಲಿನ ರೋಗಗಳು ಅಥವಾ ದವಡೆಯ ರೋಗಗಳು ಅಥವಾ ಬಾಳ ಅಂದ್ರೆ ನಾಲಿಗೆಯ ರೋಗಗಳು. ಬಟ್ ಆಯುರ್ವೇದದಲ್ಲಿ ಟೋಟಲ್ 65 ಮುಖ ರೋಗಗಳನ್ನು ಹೇಳಿದ್ದಾರೆ. ಅಂದ್ರೆ ಈಗ ತುಟಿಯಲ್ಲಿ 8 ರೋಗಗಳು, ಆಮೇಲೆ ದವಡೆಯಲ್ಲಿ 15, ಹಲ್ಲಿನ ರೋಗಗಳು 8, ಆಮೇಲೆ ನಾಲಿಗೆಯ ರೋಗಗಳು 5, ಆಮೇಲೆ ಈಗ ಪ್ಯಾಲೆಟ್ ಅಂತ ಹೇಳ್ತೀವಿ ನಾವು ಅದನ್ನ ಕನ್ನಡ ಅಥವಾ ಸಂಸ್ಕೃತದಲ್ಲಿ ತಾಲು ಅಂತ ಹೇಳ್ತೀವಿ. ಸೊ ಅದರಲ್ಲಿ 9, ಆಮೇಲೆ 17 ಕಂಠಗತ ರೋಗಗಳನ್ನ ಹೇಳ್ತಾರೆ. ಪೂರ್ತಿ ಒಂದು ಬಾಯಿ ಸಾಮಾನ್ಯ ರೋಗ ಮುಖಗತ ರೋಗ ಅಂತೇಳಿ ಅದು 3 ಹೇಳಿದ್ದಾರೆ. ಸೊ ಟೋಟಲ್ ಆಗಿ ನಮ್ಮ ಆಚಾರ್ಯರು ಇದರಲ್ಲಿ 65 ರೋಗಗಳನ್ನ ಹೇಳಿದ್ದಾರೆ. ಬರೀ ಸ್ವಚ್ಛತೆ ಇರೋದಲ್ಲ, ಈಗ ನಾವು ಸಿಸ್ಟಮಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, BP, ಶುಗರ್ ಅಥವಾ ಥೈರಾಯ್ಡ್. ಸೊ ಇದರಲ್ಲಿ ವಸಡು ಮತ್ತು ನಾಲಿಗೆ ಒಂದಷ್ಟು ರೋಗಗಳು ಸಹ ಬರಬಹುದು. ಕೇವಲ ಬಾಯಿಯ ಸ್ವಾಸ್ಥ್ಯವನ್ನು ಕಾಪಾಡೋದ್ರಿಂದ ಬರುತ್ತವಂತಲ್ಲ, ಅದರ ಜೊತೆಗೆ ನಾವು ಈಗ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಅಥವಾ ಥೈರಾಯ್ಡ್ ಸಂಬಂಧಿ ರೋಗಗಳು ಇವುಗಳ ಮುಖಾಂತರವೂ ಒಂದು ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಸಿಂಪ್ಟಮ್ ಅಮಾಂಗ್ಸ್ಟ್ ಸಿಸ್ಟಮಿಕ್ ಡಿಸಾರ್ಡರ್ಸ್ ಅಂತ ಕರಿಬಹುದು. ಬೇರೆ ಈ ಸಿಸ್ಟಮಿಕ್ ಡಿಸಾರ್ಡರ್ ದಿಂದನೂ ಬಾಯಿ ರೋಗ ಬರಬಹುದು, ಅಥವಾ ಬಾಯಿಯನ್ನ ಸ್ವಚ್ಛತೆ ಇಟ್ಕೊಳ್ಳದೆ ಇದ್ರೂ ಬೇರೆ ಸಿಸ್ಟಮಿಕ್ ಡಿಸೀಸ್ ಲೈಕ್ ಈಗ ನಾವು GI ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ, ಅಜೀರ್ಣ ಸಂಬಂಧಿ ಕಾಯಿಲೆಗಳು ಅಥವಾ ಶ್ವಾಸ ಸಂಬಂಧಿ ಕಾಯಿಲೆಗಳು. ಸೊ ಬಾಯಿಯಲ್ಲಿ ಅಜೀರ್ಣ ಸಂಬಂಧಿ ರೋಗಗಳು ಸದಾ ಹುಟ್ಕೊಳ್ಬಹುದು ಅಪಥ್ಯ ಪಾಲಿಸುವುದರಿಂದ. ಈಗ ನಾವು ಆಯುರ್ವೇದ ಪ್ರಕಾರ ನಿಧಾನ ಅಥವಾ ಕಾಸಿಟಿವ್ ಫ್ಯಾಕ್ಟರ್ಸ್ ಫಾರ್ ಓರಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಮುಖರೋಗ ಸಾಮಾನ್ಯ ನಿಧಾನ. ಇದರಲ್ಲಿ ಬಹಳ ಒಂದು ವಿಸ್ತಾರವಾಗಿ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಅಂದ್ರೆ ಶ್ಲೋಕ ಮುಖಾಂತರ, ಮತ್ಸ್ಯ ಮಾಹಿಷ ವಾರಾಹ ಪಿಶಿತಾಮಕಂ ಮೂಲಕಂ, ಅಂದ್ರೆ ಅತಿಯಾದ ಕಟು ಉಷ್ಣ, ಅತಿಯಾದ ಖಾರ ಅಥವಾ ಉಷ್ಣ ಆಹಾರ ಸೇವನೆ ಮಾಡೋದ್ರಿಂದ, ಅತಿ ಶೀತ ಜಲ ಅಥವಾ ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಕೂಲ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಇದನ್ನ ಸೇವನೆ ಮಾಡೋದ್ರಿಂದ, ಅಥವಾ ಅತಿಯಾದ ಕಠಿಣ ಆಹಾರಗಳನ್ನು ಹಳ್ಳಿಲೆಲ್ಲ ನೋಡ್ತೀವಿ ಕಟಕ್ ರೊಟ್ಟಿ ಅಥವಾ ಕಡಲೆ ಇಂಥದ್ದೆಲ್ಲ ಮಾಡೋದ್ರಿಂದ ನಾಟ್ ಓನ್ಲಿ ಇಟ್ ಅಫೆಕ್ಟ್ಸ್ ಡೆಂಟಲ್ ಪ್ರಾಬ್ಲಮ್ಸ್ ಬಟ್ ಆಲ್ಸೋ ಅದು ಬೇರೆ ಬಾಯಿಯ ರೋಗಗಳನ್ನು ಅಥವಾ ಅದಕ್ಕೆ ಸಂಬಂಧ ರೋಗಗಳನ್ನು ಸಹ ಉದ್ಭವ ಮಾಡಬಹುದು. ಈಗ ಸಾಮಾನ್ಯವಾಗಿ ಜನರೂಢಿಯಲ್ಲಿರೋ ಈಗ ನಾವು ಟೂತ್ ಪೇಸ್ಟ್ ಏನಂತೀವಿ ಬ್ರಷ್ ಮಾಡುವಾಗ, ಅದರ ಜೊತೆಗೆ ಕೆಲವೊಂದು ಆಯುರ್ವೇದ ವನಸ್ಪತಿ ಔಷಧಿಗಳನ್ನ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಸಿಗುವಂತ ಔಷಧಿ ಸಸ್ಯ ಅಂದ್ರೆ ಈಗ ನೀಮ್ ಅಥವಾ ಬೇವಿನ ಮರದ ಕಾಷ್ಟ ಅಂತ ಹೇಳ್ತೀವಿ ನಾವು, ಅದರ ತೊಗಟೆ ಅಥವಾ ಅದರದ್ದು ಸಣ್ಣ ಒಂದು ಕಾಷ್ಟ ಅಂತ ಹೇಳ್ತೀವಿ ಕಾಂಡ ಅಥವಾ ಸ್ಟೆಮ್, ಅದನ್ನ ಬೆಳಿಗ್ಗೆ ಈಗ ದಂತ ಧಾವಣ ಅಥವಾ ಬ್ರಷಿಂಗ್ ಟೂತ್ ಬ್ರಷಿಂಗ್ ಮಾಡಿದ್ಮೇಲೆ ಅದರಿಂದ ಸ್ವಲ್ಪ ಹಲ್ಲಿನ ಮೇಲೆ ಸರಿಯಾಗಿ ಅಥವಾ ಸಮಾನಾಂತರವಾಗಿ ಉಜ್ಜಿದ್ರೆ ಇದರಲ್ಲಿರುವಂತ ತಿಕ್ತ ರಸ ಅಂತ ಹೇಳ್ತೀವಿ, ಅಥವಾ ನಾವು ಕನ್ನಡದಲ್ಲಿ ಒಗರು ರಸ ಅಂತ ಹೇಳ್ತೀವಿ, ಈ ಒಗರು ರಸದಿಂದ ಪಿತ್ತ ಸರ್ವೇ ಸಾಮಾನ್ಯವಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತೆ. ಅಂದ್ರೆ ಬಾಯಿಯಲ್ಲಿ ವಾತ ಪಿತ್ತ ಕಫ ಅಥವಾ ತ್ರಿದೋಷ ಎಲ್ಲಾ ದೋಷಗಳು ಒಂದು ಉದ್ಭವವಾದರೆ ಇದರಲ್ಲಿ ಒಂದು ರೋಗ ಹರಡುವುದು ಕಾಣಬಹುದು. ಅದರ ಜೊತೆಗೆ ಇದು ಈಗ ಬೇವಿನ ಕಾಷ್ಟ ಅಂತ ಹೇಳಿದಿವಲ್ಲ, ಇದನ್ನ ಸರಿಯಾಗಿ ಹಲ್ಲಿನಿಂದ ಜಗ್ಗಿ ಅಥವಾ ಇದನ್ನ ಚರ್ವಣ ಮಾಡಿ ಅದನ್ನ ನಾವು ಬ್ರಷ್ ಮಾಡೋದ್ರಿಂದ ಅಥವಾ ಸರಿಯಾಗಿ ಸಾಮಾನ್ಯವಾಗಿ ಮಸಾಜ್ ಮಾಡೋದ್ರಿಂದ ಕೆಲವೊಂದು ಇದರಲ್ಲಿರೋ ಬ್ಯಾಕ್ಟೀರಿಯಾಸ್ ಆಗಲಿ ಅಥವಾ ಯಾವುದೇ ಆರ್ಗಾನಿಸಮ್ಸ್ ಅದನ್ನ ನಾವು ನಿಯಂತ್ರಿಸಬಹುದು. ಈಗ ಸಾಮಾನ್ಯವಾಗಿ ನಾವು ಲವಣ ಅಂತ ಹೇಳ್ತೀವಿ, ಸೈಂಧವ ಲವಣ ಮೊದಲೆಲ್ಲ ಬರ್ತಿತ್ತದು ಪುಡಿಯಾಗಿರೋ ಲವಣ. ಸೊ ಅದು ಈಗ ಮಸಾಜ್ ಮಾಡೋದಕ್ಕಾಗಿ ವಸಡೆಗಳನ್ನ ಅಥವಾ ದಂತವನ್ನ ಸ್ವಚ್ಛ ಮಾಡಲಿಕ್ಕಾಗಿ ಮಸಾಜ್ ಮಾಡಲಿಕ್ಕಾಗಿ ಇದನ್ನ ನಾವು ಬಳಸಬಹುದು. ಇದನ್ನ ಸರಿಯಾಗಿ ಜೆಂಟಲ್ ಮಸಾಜ್ ಅಂತ ಹೇಳ್ತೀವಿ, ದವಡೆಗೆ ಇಂಜುರಿ ಆಗದೆ ಇರೋ ತರ ಪೌಡರ್ ಮಾಡಿ ಅದನ್ನ ದವಡೆಗಳಿಗೆ ಅದರ ಜೊತೆಗೆ ಪ್ಯಾಲೆಟ್ ಅಂತ ಹೇಳ್ತೀವಿ ಅದನ್ನ ಅಥವಾ ಟಂಗ್ ನಾಲಿಗೆಯನ್ನ ಚೆನ್ನಾಗಿ ಆ ಕಡೆ ಈ ಕಡೆ ಮಾಡ್ತಾ ಅದನ್ನ ಮುಕ್ಕುಳಿಸುವುದಾಗ್ಲಿ ಬೆರಳಿನಿಂದ ಮಸಾಜ್ ಮಾಡಿ ಇದರಿಂದ ನಾವು ಸಾಮಾನ್ಯವಾಗಿ ವಾತ ಪಿತ್ತ ಕಫ ಈ 3 ದೋಷಗಳಿಂದ ಬರುವಂತ ರೋಗಗಳನ್ನು ತಡೆಯಬಹುದು. ಇದರ ಜೊತೆಗೆ ಈಗ ನಾವು ಬೇವಿನ ಕಾಷ್ಟ ಅಂತ ಹೇಳ್ತೀವಿ, ಅದಕ್ಕೇನ್ ಸ್ಮೆಲ್ ಇರಲ್ಲ, ಬಟ್ ಈಗ ನಾವು ಏಲಕ್ಕಿ ಅಂತ ಹೇಳ್ತೀವಿ, ಏಲಕ್ಕಿ ತರ ಒಂದಷ್ಟು ವನಸ್ಪತಿ ಔಷಧಿಗಳು ಇವೆ. ಇದನ್ನ ಲವಣದ ಜೊತೆಗೆ ಅಂದ್ರೆ ಉಪ್ಪಿನ ಜೊತೆ ಅಥವಾ ಈಗ ಬೇವಿನ ಕಾಷ್ಟದ ಜೊತೆಗೆ ಅದನ್ನ ಉಪಯೋಗಿಸಿಕೊಂಡು ಸುವಾಸನೆಯುಳ್ಳ ಒಂದು ದ್ರವ್ಯವನ್ನ ಉಪಯೋಗ ಮಾಡಿದರೆ ಬಾಯಿಯ ದುರ್ವಾಸನೆಯನ್ನು ನಾವು ತಡೆಯಬಹುದು. ಇದಕ್ಕೆ ನಾವು ಮಾಡರ್ನ್ ಸೈನ್ಸ್ ಅಲ್ಲಿ ಹೆಲಿಯೋಟೋಸಿಸ್ ಅಂತ ಹೇಳ್ತೀವಿ, ವಸಡು ಸೋರುವಿಕೆ ಅಥವಾ ವಸಡು ರೋಗ ಹರಡುವಿಕೆ, ಇದರಲ್ಲಿ ಬಾಯಿಯ ದುರ್ವಾಸನೆ ಒಂದು ಪ್ರಮುಖ ಒಂದು ಲಕ್ಷಣವಾಗಿ ಕಾಣಿಸ್ತದೆ. ಸೊ ಇದನ್ನ ನಿಯಂತ್ರಿಸುವುದಕ್ಕಾಗಿ ಒಂದಷ್ಟು ಆಯುರ್ವೇದ ವನಸ್ಪತಿಗಳಲ್ಲಿ ಈಗ ಸುವಾಸನೆಯುಳ್ಳ ಡ್ರಗ್ಸ್ ಅಥವಾ ದ್ರವ್ಯಗಳಿದೆ, ಅವನ್ನ ಉಪಯೋಗ ಮಾಡೋದ್ರಿಂದ ಬಾಯಿಯ ದುರ್ವಾಸನೆಯನ್ನು ಸಹ ನಾವು ತಡೆಯಬಹುದು.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಇಂದು ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನ ತಿಳಿಸಿಕೊಡಲಿದ್ದಾರೆ ಕೆಎಲ್ಇ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು. ಜೊತೆಗೆ 30 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಸ್ತನಪಾನದ ಮಹತ್ವ, ಮಗುವಿನ ಆರೋಗ್ಯದ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಮೊದಲಿಗೆ ಈ ಒಂದು ವಿಶ್ವ ಸ್ತನಪಾನದ ಸಪ್ತಾಹದ ಮಹತ್ವವನ್ನು ತಿಳಿಸಿಕೊಡಿ.
1: ಪ್ರತಿ ವರ್ಷ ಆಗಸ್ಟ್ 1 ತಾರೀಕಿನಿಂದ 7 ತಾರೀಕವರೆಗೂ ನಾವು ಇದು ವಿಶ್ವ ಸ್ತನಪಾನ ಸಪ್ತಾಹ ಅಂತ ಆಚರಿಸ್ತೀವಿ. ಇದು ಎಲ್ಲ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಇದನ್ನ ಮಾಡ್ಕೊತ ಬರ್ತಾ ಇದ್ದೀವಿ. ಇದನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ, ಎದೆ ಹಾಲಿನ ಮಹತ್ವ ಎಲ್ಲರಿಗೂ ಗೊತ್ತಿರೋದನ್ನೇ, ಆದರೆ ನಮ್ಮ ಅಂಕೆ ಸಂಖ್ಯೆಗಳನ್ನ ನೋಡಿದ್ರೆ ಎದೆ ಹಾಲು ಕುಡಿಸೋ ಅಂತ ತಾಯಂದಿರ ಪ್ರಮಾಣ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ. ಈಗ ನಾವು ಒಂದು NFHS ಅಂತ ಹೇಳಿ ಅದೇನು ಸೂಚಕ ಬಂದಿದೆ ರೀಸೆಂಟ್ ಆಗಿ, NFHS 6, ಅದರೊಳಗೆ ಎದೆ ಹಾಲು ಕುಡಿಸೋ ಅಂತ ಒಂದು ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡಿಂಗ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಕಡ್ಡಾಯವಾಗಿ ಎದೆ ಹಾಲು ಕುಡಿಸೋ ಅಂತ ತಾಯಂದಿರ ಪ್ರಮಾಣ ಕಮ್ಮಿ ಆಗಿದೆ, ಹೆಚ್ಚಿಗೆ ಆಗೋ ಬದಲು. ಎಷ್ಟೊಂದು ಕಾರ್ಯಕ್ರಮಗಳಿದಾವೆ, ಎಷ್ಟೊಂದು ಅಂಗ ಸಂಸ್ಥೆಗಳು ಇದಕ್ಕಾಗಿ ಎದೆ ಹಾಲನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಕೆಲಸ ಮಾಡ್ತಿದ್ದಾವೆ. 20-30 ವರ್ಷದ ಮೇಲ್ಗಡೆ ಆಯ್ತು, ಆದ್ರೂ ಇದು ಪ್ರಮಾಣ ಹೆಚ್ಚಿಗೆ ಆಗೋ ಬದಲು ಕಮ್ಮಿ ಆಗ್ತಾ ಇರೋದು ಒಂದು ಯೋಚನೆ ಮಾಡುವಂತ ವಿಷಯ. ಸೊ ಅದಕ್ಕಾಗಿ ಇದನ್ನು ಮರು ತಾಯಂದಿರಿಗೆ ಆಗಲಿ ಸಮಾಜಕ್ಕಾಗಲಿ, ಯಾರ್ಯಾರು ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೋ ಅವ್ರಿಗೆಲ್ಲ ಒಂದು ನೆನಪು ಮಾಡೋಕ್ಕೋಸ್ಕರ, ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವು ಇದೊಂದು ವಿಶ್ವ ಸ್ತನಪಾನ ಸಪ್ತಾಹ ಅಂತ ಆಚರಿಸ್ಕೊತಾ ಬರ್ತಾ ಇದ್ದೀವಿ.
0: ಮೇಡಮ್, ಈಗ ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹವನ್ನ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದ ಅಡಿಯಲ್ಲಿ, ಥೀಮ್ನ ಅಡಿಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಈ ವರ್ಷದ ಘೋಷವಾಕ್ಯ ಏನು ಮೇಡಮ್?
1: ಈ ವರ್ಷದ ಥೀಮ್ ಏನಿದೆ ಅಂದರೆ, ಬ್ರೆಸ್ಟ್ ಫೀಡಿಂಗ್ ಫಾರ್ ಎ ಸಸ್ಟೈನೇಬಲ್ ಸ್ಟಾರ್ಟ್ ಇನ್ ಲೈಫ್, ಸ್ಟ್ರೆಂಥ್ ಅಂಡ್ ವಾಟ್ ವರ್ಕ್ಸ್ ಅಂತ. ಅಂದರೆ ಸ್ತನಪಾನ ಜೀವನದ ಒಂದು ಉತ್ತಮ ಆರಂಭಕ್ಕಾಗಿ ಏನೇನು ನಮ್ಮಲ್ಲಿ ಫಲಿತಾಂಶಗಳು ಬಂದಿದ್ದಾವೆ, ಏನೇನು ಕೆಲಸ ಮಾಡ್ತವೆ, ಅವನ್ನ ಇನ್ನಷ್ಟು ಬಲಪಡಿಸ್ರಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಇದರರ್ಥ ಎದೆ ಹಾಲಿಗೆ ನಾವು ಇಷ್ಟು ದಿವಸ ನೋಡ್ಕೊಂಡು ಬಂದಿರೋ ಥರ ಯಾವ್ಯಾವ ಪದ್ಧತಿಗಳು, ಯಾವ್ಯಾವ ಕ್ರಮಗಳು ಉಪಯೋಗಕ್ಕೆ ಬಂದಿದ್ದಾವೆ, ಅವನ್ನ ಸ್ಟ್ರೆಂಥನ್ ಮಾಡಿ ಅಂತ ಅರ್ಥ ಈ ಥೀಮಿನ ಅರ್ಥ.
0: ಮೇಡಮ್, ಈಗ ಸ್ತನಪಾನ ಅನ್ನೋದು ಯಾಕೆ ಇಷ್ಟು ಒಂದು ಮುಖ್ಯವಾಗುತ್ತೆ ಅಂತ, ಈಗ ತಾಯಿಯ ಹಾಲು ಮಗುವಿಗೆ ಮೊದಲ ಆಹಾರ ಅಂತಿರಲ್ವಾ, ಅದಕ್ಕೆ ಕಾರಣ ಏನು ಅಂತ?
1: ಈ ಎದೆ ಹಾಲಿನೊಳಗೆ ಆಕ್ಚುಲಿ ಎಷ್ಟೊಂದು ಅಂಶಗಳಿರ್ತವಂದ್ರೆ, ಜನ ಈಗ ಅದನ್ನ ಸೈಂಟಿಫಿಕಲಿ ಕಂಡುಹಿಡಿತಾ ಇದ್ದಾರೆ. ಇದು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಮೊದಲಿಂದ ಇದ್ರ ಬಗ್ಗೆ ಅರಿವಿದೆ, ಬಟ್ ಅವರು ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿರ್ಲಿಲ್ಲ. ಸೈಂಟಿಫಿಕಲಿ ಕಂಡುಹಿಡಿಯೋದ್ರಲ್ಲಿ ಮೊದಲೇದು ನ್ಯೂಟ್ರಿಷನ್, ತಾಯಿ ಹಾಲಿನಲ್ಲಿ ಇರೋವಂಥ ಒಂದು ಪೌಷ್ಟಿಕಾಂಶ ಏನಿದೆ ಅದು ಯಾವ ಫ್ಯಾಕ್ಟ್ರಿನೂ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅದರೊಳಗಿನ ಪ್ರೋಟೀನ್ದ ಅಂಶ, ಕಾರ್ಬೋಹೈಡ್ರೇಟ್ಸು, ಫ್ಯಾಟು, ಮೈಕ್ರೋನ್ಯೂಟ್ರಿಯನ್ಸ್ ಏನು ಹೇಳ್ತೀವಿ, ಅಯನು, ಜಿಂಕು, ಎಲ್ಲ ತಗೊಳ್ಳಿ, ಯಾವೊಂದು ಪ್ರಮಾಣದಲ್ಲಿ ಆ ಮಗುವಿನ ಆರೋಗ್ಯಕ್ಕೆ, ಆ ಸ್ಪೆಸಿಫಿಕ್ ಮಗು ಆ ಮಗುವಿನ ಆರೋಗ್ಯಕ್ಕೆ ಬೇಕೋ ಆ ಒಂದು ಪ್ರಮಾಣದಲ್ಲಿರುತ್ತೆ, ಆ ಒಂದು ಕ್ವಾಲಿಟಿ ಇರುತ್ತೆ ಅದರೊಳಗೆ. ಸೊ ನಾವು ಇದನ್ನ ಬೇಬಿ ಸ್ಪೆಸಿಫಿಕ್ ಅಂತ ಕರಿತೀವಿ. ಈಗ ಸಪೋಸ್ ಅವಳು ದಿವಸ ತುಂಬಕ್ಕಿಂತ ಮುಂಚೆ ಡೆಲಿವರಿ ಆಗಿದ್ರೆ, 32ನೇ ವಾರದಲ್ಲಿ ಡೆಲಿವರಿ ಆಗಿದ್ರೆ, ಆ ಮಗುವಿನ ಬೆಳವಣಿಗೆಗೆ ಏನು ಅಂಶಗಳು ಬೇಕು, ಆ ಒಂದು ಪ್ರಮಾಣದಲ್ಲಿ ಆ ಅಂಶಗಳು ಆ ತಾಯಿಯ ಎದೆ ಹಾಲಲ್ಲಿ ಇರುತ್ತೆ. ಬಹಳಷ್ಟು ಮುಖ್ಯವಾದ ಅಂಶ. ಸೊ ತಾಯಿ ಹಾಲಂಗೆ ಯಾವ ಹಾಲು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನ್ಯೂಟ್ರಿಷನ್, ಎರಡನೇದು ಅದರೊಳಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರಲ್ಲಿ ಕೆಲವೊಂದು ಅಂಶಗಳು, ಇಮ್ಯುನೋಗ್ಲೋಬ್ಲನ್ಸ್ ಅಂತ ತಗೊಳ್ರಿ, ಆಂಟಿ ಇನ್ಫೆಕ್ಟಿವ್ ಪ್ರಾಪರ್ಟೀಸ್, ಅವೆಲ್ಲವನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಾಲಲ್ಲಿ ಇರೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಸೊ ನಾವು ಎದೆ ಹಾಲನ್ನ ಫಸ್ಟ್ ವ್ಯಾಕ್ಸಿನ್ ಅಂತ ಕರಿತೀವಿ. ಸೊ ಅದು ಕೊಡಲೇಬೇಕು. ಮೂರನೇದು ಆಂಟಿ ಅಲರ್ಜಿಕ್ ಅಂತ ಕರಿತೀವಿ. ಅಲರ್ಜಿ ಆಗೋದಿಲ್ಲ, ಈ ಮಕ್ಕಳಲ್ಲಿ ಅಲರ್ಜಿ ಆಗೋ ಸಂಭವ ಬಹಳಷ್ಟು ಕಮ್ಮಿ. ಈ ತರ ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಅಂಶಗಳಿದಾವೆ, ಅದನ್ನ ಈಗ ನಾವು ಕಂಡ್ಕೋತಾ ಇದೀವಿ, ಅದರಿಂದ ಉಪಯೋಗಗಳನ್ನು ಗೊತ್ತಾಗ್ತಾ ಇದಾವೆ. ಬರೀ ನ್ಯೂಟ್ರಿಷನ್ ಅಷ್ಟೇ ಅಲ್ಲ, ಬೇರೇನು ಬಹಳಷ್ಟು ಅವು ಅಡ್ವಾಂಟೇಜಸ್ ಇರೋದ್ರಿಂದ ಎದೆ ಹಾಲು ಮಗುವಿಗೆ ಬಹಳ ಮುಖ್ಯ. ಈಗ ರೀಸೆಂಟ್ ಆಗಿ ಒಂದು ಕಾನ್ಸೆಪ್ಟ್ ಬಹಳ ಎಲ್ಲರೂ ಮಾತಾಡ್ತಾ ಇದಾರೆ, ಅದಂದ್ರೆ 1000 ಡೇ ಕಾನ್ಸೆಪ್ಟ್ ಅಂದ್ರೆ, ಅದೇನಪ್ಪ ಅಂದ್ರೆ, ಈ ಒಂದು ಹುಟ್ಟಿ 2 ವರ್ಷದೊಳಗೆ ಮಗುವಿಂದ ಏನೇನು ಬೆಳವಣಿಗೆ ಆಗುತ್ತಲ್ಲ, ಆ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ ಆಗಲಿ, ದೈಹಿಕ ಬೆಳವಣಿಗೆ ಆಗಲಿ, ಅದಿಷ್ಟು ಮುಂದೆ ದೊಡ್ಡವನಾದ್ಮೇಲೆ ಏನಾಗಬೇಕು ಅನ್ನೋದನ್ನ ಅದು 2 ವರ್ಷದೊಳಗೆ ನಿರ್ಧಾರ ಆಗ್ಬಿಡುತ್ತೆ. ಸೊ ಅದು ಕರೆಕ್ಟಾಗಿ ಬೆಳವಣಿಗೆ ಆಗಬೇಕಾದ್ರೆ, ಮಾನಸಿಕ ದೈಹಿಕ ಬೆಳವಣಿಗೆ ಆಗಬೇಕಾದ್ರೆ ಎದೆ ಹಾಲು ಕುಡಿಸೋದು ಬಹಳ ಮುಖ್ಯ. ಸೊ ಅವಾಗ ಕರೆಕ್ಟಾಗಿ ನಾವು ಈ ಒಂದು ನ್ಯೂಟ್ರಿಷನ್ ಬಗ್ಗೆ ಕಾಳಜಿ ಮಾಡಲಿಲ್ಲ ಅಂದರೆ ಆ ಮಕ್ಕಳಲ್ಲಿ ಮಾಲ್ ನ್ಯೂಟ್ರಿಷನ್ ಬರ್ಬೋದು. ಮುಂದೆ ದೊಡ್ಡವರಾದ್ಮೇಲೆ ನಾವೀಗೇನು ಹೈಪರ್ ಟೆನ್ಷನ್ನು ಡಯಾಬಿಟೀಸು ಹೇಳ್ತೀವಿ ಅವೆಲ್ಲ ರೋಗದ ಪ್ರಮಾಣ ಜಾಸ್ತಿ ಕಂಡು ಬರ್ತವೆ. ಸೊ ಫಸ್ಟ್ 2 ಇಯರ್ಸ್ ಆಫ್ ಲೈಫ್ ಆಫ್ ಅ ಚೈಲ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಬೆಳವಣಿಗೆ ಸರಿಯಾಗಬೇಕಂದ್ರೆ ಅದಕ್ಕೊಂದು ಇಂಧನ ಏನಿರುತ್ತೆ ಅದು ಎದೆ ಹಾಲು ಮತ್ತು ಪೂರಕ ಆಹಾರ. ಸೊ ಇದ್ರ ಬಗ್ಗೆ ತಾಯಂದ್ರು ಕಾಳಜಿ ಮಾಡಬೇಕಾಗುತ್ತೆ.
0: ಮೇಡಮ್, ಈಗ ಮಗು ಹುಟ್ಟಿದ ಎಷ್ಟು ಸಮಯದ ಒಳಗೆ ಆ ಮಗುಗೆ ತಾಯಿಯ ಎದೆ ಹಾಲನ್ನು ಕೊಡಬೇಕಾಗುತ್ತೆ ಅಂತ?
1: ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕೊಡಬೇಕಾಗುತ್ತೆ. ನಾವೇನು ಹೇಳ್ತೀವಿ ಅಂದರೆ ಹುಟ್ಟಿದ ಕೂಡಲೇ ಇನ್ನೂ ಅದು ಅಂಬಲಿಕಲ್ ಕಾರ್ಡ್ ಏನಿರುತ್ತೆ ಅದನ್ನ ಕಟ್ ಮಾಡೋಕ್ಕಿಂತ ಮುಂಚೆ ತಾಯಿ ಎದೆ ಮೇಲೆ ಮಗುನ ಹಾಕಿದರೆ ಮಗು ಇಮಿಡಿಯೇಟ್ಲಿ ಹಾಲು ಕುಡಿಯೋಕ್ಕೆ ಶುರು ಮಾಡುತ್ತೆ. ಸೊ ಇದು ಬಹಳ ಮುಖ್ಯ. ಇದಕ್ಕೆ ನಾವು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಸೊ ಇದು ಹಾಕಿದಾಗ ಮಗು ತಾನೇ ಎದೆ ಹುಡ್ಕೊಂಡು ಹೋಗಿ ಹಾಲು ಕುಡಿಸುತ್ತೆ. ಸೊ ಎಷ್ಟು ಬೇಗ ಕುಡಿಯೋಕ್ಕೆ ಶುರು ಮಾಡುತ್ತೋ ಅಷ್ಟು ಅದು ಮುಂದುವರೆದು ಸಕ್ಸಸ್ಫುಲ್ ಆಗಿ ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಬಟ್ ಆದರೆ ಕ್ರಮಕ್ಕೆ ಸಂಖ್ಯೆಯಲ್ಲಿ ನೋಡಿದಾಗ 1 ಗಂಟೆಯೊಳಗೆ ಹಾಲು ಕುಡಿಸ್ಬೇಕು ಅಂತ ಹೇಳ್ತೀವಿ. ಸಿಸೇರಿಯನ್ ಸೆಕ್ಷನ್ ಆಗಲಿ ಯಾವುದೇ ಒಂದು ಡಿಫಿಕಲ್ಟ್ ಲೇಬರ್ ಆದ್ರೂ ಸಹ ಮಗು 1 ಗಂಟೆಯೊಳಗೆ ಹಾಲು ಕುಡಿಲಿಕ್ಕೆ ಶುರು ಮಾಡಬೇಕು. ಬಹಳಷ್ಟು ಬೆನಿಫಿಟ್ಸ್ ಇದಾವೆ ಅದರಿಂದ.
0: ಮೇಡಮ್, ಈಗ ತಾಯಿಗೆ ಮೊದಲ ಹಾಲು ಬರುತ್ತಲ್ಲ ಹಳದಿ ಹಾಲು, ಅದರ ಬಗ್ಗೆ ಮಾತನಾಡೋದಾದ್ರೆ?
1: ಸೊ ಅದನ್ನೇ ಹೇಳಿದೆ, ಬೆಳೆದು ಮಗು ಮಾಡಿದ ತಕ್ಷಣ ಅದಕ್ಕೆ ಅದು ಕೊಲೆಸ್ಟ್ರಮ್ ಅಥವಾ ಗಿಣ್ಣದ ಹಾಲು ಅಂತ ಕರಿತೀವಿ. ಅದು ಹನಿ ಹನಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಮೊದಲ 3-5 ದಿವಸದೊಳಗೂ ಇದು ಬರುತ್ತೆ. ಇದ್ರೊಳಗೆ ಮುಖ್ಯವಾದ ಅಂಶ ಏನಿರುತ್ತೆ ಅಂದ್ರೆ IgA ಅಂತ ಕರಿತೀವಿ, ಆಂಟಿ ಇನ್ಫೆಕ್ಟಿವ್ ಇರುತ್ತೆ ಅದು. ಅದರೊಳಗೆ ಇಷ್ಟು ರೋಗ ನಿರೋಧಕ ಶಕ್ತಿ ಇರುತ್ತೆ ಅಂದ್ರೆ ಆ ಮಗುಗೆ ಯಾವ ರೋಗನೂ ಆ ಸಂದರ್ಭದಲ್ಲಿ ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಫಸ್ಟ್ ವ್ಯಾಕ್ಸಿನ್ ಅಂತ ಕರಿತೀವಿ. ಸೊ ಅದು ಒಂದು ಅಡ್ವಾಂಟೇಜ್ ಇರುತ್ತೆ, ಅದನ್ನ ಅವರು ತಾಯಂದ್ರು ಕುಡಿಸ್ಲೇಬೇಕು.
0: ಮೇಡಮ್, ಈಗ ಮೊದಲ 6 ತಿಂಗಳು ಕೇವಲ ತಾಯಿಯ ಎದೆ ಹಾಲೆ ಸಾಕು ಅಂತ ತಾವು ಹೇಳ್ತಾ ಇರ್ತೀರಿ, ಇದರ ಹಿಂದಿನ ವೈಜ್ಞಾನಿಕ ಕಾರಣ ಏನು ಮೇಡಮ್?
1: ಇದು ನಾನು ಮೊದಲೇ ಹೇಳಿದಾಗ ಅಡ್ವಾಂಟೇಜಸ್ ಬಹಳಷ್ಟು ಇದಾವೆ. ಸಪೋಸ್ ತಾಯಿ ಎದೆ ಹಾಲನ್ನ ಕಡ್ಡಾಯವಾಗಿ ಕುಡಿಸಿದ್ರೆ ಮಗುವಿನ ಬೆಳವಣಿಗೆ ಯಾವ ಪ್ರಮಾಣದಲ್ಲಿ ಆಗಬೇಕು, ಎಷ್ಟಾಗಬೇಕು, ಎಷ್ಟು ವೇಟ್ ಬರಬೇಕು, ಯಾವ ಥರ ಮೆದುಳಿನ ಬೆಳವಣಿಗೆ ಆಗಬೇಕು ಅನ್ನೋದೆಲ್ಲ ನಿರ್ಧಾರ ಆಗೋಗುತ್ತೆ. ಎರಡನೇದು ಯಾಕೆ ಹೇಳ್ತೀವಿ ಅಂದರೆ ಮಗುಗೆ ಎಷ್ಟು ಕ್ಯಾಲೋರೀಸು ಪ್ರೋಟೀನ್ಸು ಏನೇನು ಬೇಕು ಪೌಷ್ಟಿಕಾಂಶಗಳು ಎಷ್ಟು ಬೇಕೋ ಅಷ್ಟೆಲ್ಲ ತಾಯಿ ಹಾಲಿನಲ್ಲಿರುತ್ತೆ. ಸೊ ಮೇಲಿನ ಕುಡಿಸೋದ್ರಲ್ಲಿ ಮೇಲಿನ ಆಹಾರ ಕೊಡೋದ್ರಲ್ಲಿ ಏನು ಮೀನಿಂಗೇ ಇಲ್ಲ. ಸೊ ಅವಳು ಅಷ್ಟು ಪ್ರೊಡ್ಯೂಸ್ ಮಾಡಬಲ್ಲು ಫಸ್ಟ್ 6 ಮಂತ್ಸ್. ಸೊ 6 ಮಂತ್ಸ್ ವರೆಗೂ ಅವಳು ತಾಯಿ ಹಾಲೇ ಸಾಕಷ್ಟು ಇರೋದ್ರಿಂದ ಅದರ ಅಡ್ವಾಂಟೇಜ್ ಇರೋದ್ರಿಂದ ನಾವು ಮೇಲಿನ ಹಾಲು ಕೊಡಬೇಡಿ ಅಂತ ಹೇಳ್ತೀವಿ. ಎರಡನೇ ಅಂಶ, ನೀವು ಮೇಲಿನ ಆಹಾರ ಕೊಟ್ಟಾಗ ಅದನ್ನ ಪಚನ್ ಮಾಡುವಂಥ ಶಕ್ತಿ ಮಗುಗಿನ್ನೂ ಡೆವಲಪ್ ಆಗಿರೋದಿಲ್ಲ. ಸೊ ಮುಂಚಿತವಾಗಿ ಕೊಟ್ಟರೆ ಅದರಿಂದ ಸಾಕಷ್ಟು ದುಷ್ಪರಿಣಾಮಗಳಾಗ್ತವೆ, ಅದಕ್ಕಾಗಿ ನಾವು ಕೊಡಬಾರ್ದು ಅಂತ ಹೇಳ್ತೀವಿ.
0: ಮೇಡಮ್, ಈಗ ತಾಯಿಯ ಹಾಲಿನಿಂದ ಮಗುವಿಗೆ ಇಷ್ಟೆಲ್ಲ ಒಂದು ಮಹತ್ವ ಇದೆ ಅಂತ ತಿಳಿಸ್ಕೊಟ್ರಿ, ಇನ್ನು ತಾಯಿಗೆ ತಾಯಿ ಎದೆ ಹಾಲನ್ನ ಮಗುವಿಗೆ ಕುಡಿಸೋದ್ರಿಂದ ತಾಯಿಗೆ ಏನೆಲ್ಲ ಒಂದು ಆರೋಗ್ಯಕರ ಲಾಭ ಇದೆ ಅಂತ?
1: ಸಾಕಷ್ಟು ಇದಾವೆ. ಮೊದಲೇದಾಗಿ ತನ್ನ ಮಗು ತಾನು 9 ತಿಂಗಳು ಹೊತ್ತು ಆಮೇಲೆ ಡೆಲಿವರಿ ಆದ್ಮೇಲೆ ಅವಳಿಗೊಂದು ಮಾನಸಿಕ ಒಂದು ಕಂಫರ್ಟ್ ಲೆವೆಲ್ ಇರುತ್ತಲ್ಲ, ಬಹಳ ಮುಖ್ಯ. ಅದರಷ್ಟು ಅದು ಇಮೋಷನಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಆಮೇಲೆ ಸೈಕೊಲಾಜಿಕಲ್ ಡೆವಲಪ್ಮೆಂಟ್ ಮಗುಗಾಗುತ್ತೆ, ಬಾಂಡಿಂಗ್ ಡೆವಲಪ್ ಆಗುತ್ತೆ ಇಬ್ಬರ ನಡುವೆ, ಅದು ಬಹಳ ಮುಖ್ಯ. ಅದಲ್ಲದೆ ಫಿಸಿಕಲಿ ಹೇಳಬೇಕಾದ್ರೆ ಎದೆ ಹಾಲು ಕುಡಿಸಿದ ತಾಯಂದ್ರಲ್ಲಿ ಒಬೆಸಿಟಿ ಕಮ್ಮಿ ಇರುತ್ತೆ, ಅದು ಜಾಸ್ತಿ ದಪ್ಪ ಆಗ್ತಾರಲ್ಲ ಅದು ಕಮ್ಮಿ. ಮುಂದೆ ಹೋಗಿ ಅವಳಿಗೆ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್ ಬರುವಂಥ ಒಂದು ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಸಾಕಷ್ಟು ಅಡ್ವಾಂಟೇಜ್ ತಾಯಿಗೂ ಸಹ ಆಗುತ್ತೆ. ಮುಖ್ಯವಾಗಿ 6 ತಿಂಗಳೊಳಗೆ ಕಡ್ಡಾಯವಾಗಿ ಹಾಲು ಕುಡಿಸ್ಬೇಕಾದ್ರೆ ಅವಳು ಮತ್ತೆ ಪ್ರೆಗ್ನೆಂಟ್ ಆಗುವ ಒಂದು ಚಾನ್ಸ್ ಕಮ್ಮಿ ಇರುತ್ತೆ. ಸೊ ಕಾಂಟ್ರಸೆಪ್ಟಿವ್ ಇಫೆಕ್ಟು ಇರುತ್ತೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 473777.
1: ಮೇಡಮ್, ಈಗ ಹಾಲುಣಿಸುವಂತಹ ತಾಯಿಯ ಆಹಾರ ಹೇಗಿರಬೇಕು ಅಂತ, ಯಾವ ಆಹಾರವನ್ನ ತೆಗೆದುಕೊಂಡ್ರೆ ಅವಳ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ?
2: ಉತ್ಪಾದನೆಯಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ. ಮಗು ಎಷ್ಟು ಏನಂದ್ರೆ ಎಷ್ಟು ಹಾಲು ಕುಡಿಯುತ್ತೋ ಅಷ್ಟು ಹಾಲು ಉತ್ಪತ್ತಿ ಆಗುತ್ತೆ. ತಾಯಿ ಊಟ ಮಾಡಲಿ ಬಿಡ್ಲಿ, ಬಟ್ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ಕ್ವಾಲಿಟಿ ಆಫ್ ಮಿಲ್ಕ್, ಪ್ರೋಟೀನು, ಫ್ಯಾಟ್ ಕಂಟೆಂಟು, ಕಾರ್ಬೋಹೈಡ್ರೇಟ್ ಕಂಟೆಂಟು, ಇದೆಲ್ಲ ತಾಯಿ ಏನು ಆಹಾರ ಸೇವಿಸ್ತಾಳೋ ಅದ್ರ ಮೇಲೆ ಹೋಗುತ್ತೆ. ಸೊ ಕ್ವಾಂಟಿಟಿ ಕಮ್ಮಿ ಆಗಲ್ಲ, ಬಟ್ ಕ್ವಾಲಿಟಿ ಕೆಳಗೆ ಹೋಗುತ್ತಾಳು ಊಟ ಸರಿಯಾಗಿ ಮಾಡಲಿಲ್ಲ ಅಂದ್ರೆ. ಸೊ ಅದಕ್ಕಾಗಿ ತಾಯಿ ಎಲ್ಲ ಆಹಾರನೂ ಸೇವಿಸ್ಬೇಕು, ಎಸ್ಪೆಷಲಿ ಹಸಿರು ತಪ್ಪಲು ಪಲ್ಲೆ, ಆಮೇಲೆ ಮೆಂತೆ ಇಂಥದ್ದು. ಪ್ಲಸ್ ಏನು ರಿಸ್ಟ್ರಿಕ್ಷನ್ ಇರಬಾರ್ದು, ಬೇಸಿಕಲಿ ಏನು ರಿಸ್ಟ್ರಿಕ್ಷನ್ ಇರಬಾರ್ದು. ಬರೀ ಸ್ವೀಟ್ ಕೊಟ್ವಿ, ತುಪ್ಪ ಕೊಟ್ವಿ ಆ ಥರ ಇಲ್ಲ. ಅವಳು ಎಲ್ಲ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ಹೇಳ್ತೀವಿ, ಅವಳು ಎಲ್ಲ ಥರದ ಆಹಾರನೂ ಸೇವಿಸ್ಬೇಕಾಗುತ್ತೆ. ಅಫ್ಕೋರ್ಸ್ ಒಂದು ಸ್ವಲ್ಪ ಜಾಸ್ತಿ ತಿನ್ಬೇಕಾಗುತ್ತೆ, ಆವಾಗ ಅವಳು ಡಯಟ್ ಮಾಡೋ ಒಂದು ಇದು ಇರೋದಿಲ್ಲ. ಸೊ ಎಲ್ಲ ಆಹಾರ ಸೇವಿಸಿ ಹಾಲು ಕುಡಿಬೇಕು, ನೀರಂತೂ ಸಾಕಷ್ಟು ಕುಡಿಬೇಕಾಗುತ್ತೆ. ಅವಳು ನೀರು ಕುಡಿದ್ರೆ ಭಾಳ ತಪ್ಪು ಕಲ್ಪನೆಗಳಿದಾವೆ, ಜಾಸ್ತಿ ನೀರು ಕುಡಿದ್ಲಂದ್ರೆ ಹಾಲು ನೀರಾಗಿ ಹೋಗುತ್ತೆ, ಆ ಥರ ಏನು ಇರಲ್ಲ. ಎರಡು ಸಿಸ್ಟಮ್ಗಳು ಬೇರೆ ಬೇರೆ ಇರ್ತವೆ. ಸೊ ಅವಳು ನೀರು ಕುಡಿದ್ರೆ ಇನ್ಫೆಕ್ಷನ್ ಆಗಲ್ಲ, ಇನ್ಫೆಕ್ಷನ್ ಆದ್ರೆ ಮತ್ ಮಗುವಿಗ ಮೇಲೆ ಪರಿಣಾಮ ಆಗುತ್ತೆ, ಹಾಲು ಉತ್ಪತ್ತಿ ಮೇಲೆ ಪರಿಣಾಮ ಆಗುತ್ತೆ. ಸೊ ಸಮರಿ ಹೇಳ್ಬೇಕಾದ್ರೆ ಅವಳು ಎಲ್ಲ ಆಹಾರ ಸೇವಿಸಬಹುದು, ಪೌಷ್ಟಿಕ ಆಗದ ಆಹಾರವನ್ನ ಅವಳು ಸೇವಿಸಿದ್ರೆ ಹಾಲಿನ ಕ್ವಾಲಿಟಿ ಚೆನ್ನಾಗಾಗುತ್ತೆ, ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ.
1: ಖಂಡಿತ ಮೇಡಮ್. ಮೇಡಮ್,

0: ಮಗು ಸರಿಯಾಗಿ ಹಾಲು ಕುಡಿತಾ ಇದೆಯೇ ಅಂತ ಹೇಗೆ ಗುರುತಿಸೋದು ಅಂತ?
1: ಓಕೆ, ಇದು ಬಹಳಷ್ಟು ಇಂಪಾರ್ಟೆಂಟ್ ಕ್ವೆಶನ್ ಕೇಳಿದ್ರಿ. ಬಿಕಾಸ್ ಸಾಕಷ್ಟು ತಾಯಂದ್ರಲ್ಲಿ ಈ ಡೌಟ್ ಇರುತ್ತೆ. ನಾನು ಕುಡಿಸ್ತಿದ್ದೀನಿ, ಆದ್ರೆ ನನ್ನ ಮಗು ಹಾಲು ಸಾಕಾಗ್ತಿದ್ದೇನೋ ಇಲ್ಲೋ. ಹುಟ್ಟಿದ ಕೆಲವೊಂದು ಹೇಳ್ಬೇಕಾದ್ರೆ ಒಂದ್ ತಿಂಗಳೊಳಗೆ ಅಥವಾ ಒಂದ್ ಎರಡು ತಿಂಗಳೊಳಗಾದ್ರೆ ಮಗು ನಾವು ಇಮಿಡಿಯೇಟ್ಲಿ ಫಸ್ಟ್ 2 weeks ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಮಗು ಎಷ್ಟು ಸಲ ಯೂರಿನ್ ಪಾಸ್ ಮಾಡ್ತಾ ಇದೆ ಅಂತ. ಸೊ ದಿನಕ್ಕೆ 6 ಜಾಸ್ತಿ ಸಲ ಕುಡಿಸ್ಬೇಕು, ಐ ಮೀನ್ ಯೂರಿನ್ ಪಾಸ್ ಮಾಡ್ಬೇಕು. ಎರಡನೇದಾಗಿ ಬಹಳ ಮುಖ್ಯ ಅಂದ್ರೆ ವೇಟ್ ಚೆಕಪ್ ಮಾಡಿಸ್ಕೋತಾ ಇರ್ತೀವಿ. ಪ್ರತಿ ಒಂದು ಇದು ಇರುತ್ತೆ, ಇಷ್ಟು ಒಂದ್ ವಾರಕ್ಕೆ ಇಷ್ಟು ವೇಟ್ ಗೇನ್ ಇರಬೇಕು ಅಂತ ಹೇಳ್ತೀವಿ. ಸೊ ಆದಷ್ಟು ಅವ್ರ ಅಂತ ಡೌಟ್ ಬಂದಲ್ಲಿ ಡಾಕ್ಟರ್ ಹತ್ರ ಹೋಗಿ ವಜನ್ ನೋಡಿಸಿ, ಬೆಳವಣಿಗೆ ವೇಟ್ ಗೇನ್ ಆಗ್ತಾ ಇರಬೇಕು, ಅದು ಒಂದು ಪ್ರಮಾಣ ನಮ್ಮಲ್ಲಿ ಇರುತ್ತೆ. ಈಗ ಗ್ರೋತ್ ಚಾರ್ಟ್ಸ್ ಎಲ್ಲರಿಗೂ ಕೊಡ್ತಾರೆ, ಅದರೊಳಗೆ ಮಾರ್ಕ್ ಮಾಡ್ತಾ ಇರ್ತೀವಿ. ಸೊ ನಮಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಈ ಡೌಟ್ ಬಂದಲ್ಲಿ ಅವರು ಡಾಕ್ಟರ್ ಹತ್ರ ಹೋಗಿ ಅದನ್ನು ಮಾಡಿಸ್ಬೋದು. ಅದು ಕರೆಕ್ಟಾಗಿ ಹಾಲು ಸಾಕಾಗ್ತಿದೆ. ತಾಯಿಗೆ ತಿಳಿಬೇಕಾಗಿದ್ರೆ ಒಂದು ಯೂರಿನ್ನು, ಎರಡನೇದು ಮಗು ಹಾಲು ಕುಡಿಸಿದ ಮೇಲೆ ಆಮೇಲೆ ಆರಾಮಾಗಿ ಮಲ್ಕೊಳತ್ತೆ, ಕಂಟೆಂಟ್ ಆಗಿರುತ್ತೆ, ಆಟ ಆಡ್ತಿರುತ್ತೆ, ಲವಲವಿಕೆಯಿಂದ ಇರುತ್ತೆ. ಸೊ ಇವೆಲ್ಲವನ್ನು ಕೆಲವೊಂದು ಅಂಶಗಳು ಹಾಲು ಸಾಕಷ್ಟಿದೆ ಅಂತ.
0: ಮೇಡಮ್, ಈಗ ಸ್ತನಪಾನ ಮಾಡಿಸುವಾಗ, ತಾಯಿ ಎದೆ ಹಾಲನ್ನ ಕುಡಿಸುವಾಗ ಸಾಮಾನ್ಯವಾಗಿ ಯಾವ ಒಂದು ಸಮಸ್ಯೆಗಳು ಕಂಡು ಬರುತ್ತೆ ಅಂತ, ಅವಕ್ಕೆ ಪರಿಹಾರ ಅನ್ನೋದಾದ್ರೆ?
1: ಮೊದಲೇ 2-3 ವಾರದೊಳಗೆ ಜಾಸ್ತಿ ಪ್ರಾಬ್ಲಮ್ಸ್ ಇರ್ತವೆ, ಆಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತವೆ. ಸೊ ಅರ್ಲಿ ಪ್ರಾಬ್ಲಮ್ಸ್ ಏನಿರ್ತವೆ ಅಂದ್ರೆ, ಒಂದನೇದಾಗಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಎಸ್ಪೆಷಲಿ ಮೊದಲೇ ಸಲ ಮಗು ತಾಯಿ ಮಗು ಡೆಲಿವರಿ ಆಗಿದ್ರೆ ಅವಳಿಗೆ ಸರಿಯಾಗಿ ಮಗುನ ಹಿಡ್ಕೊಳಕ್ ಬರ್ತಿರಲ್ಲ. ತಾ ಹೆಂಗ್ ಕುತ್ಕೋಬೇಕು, ಮಗು ಹೆಂಗ್ ಹಾಲು ಉಣಿಸ್ಬೇಕು, ಮಗು ಯಾವ ತರ ಹಿಡ್ಕೊಂಡ್ರೆ ಹಾಲು ಕರೆಕ್ಟಾಗಿ ಬರುತ್ತೆ, ಈ ತರದ ಸಮಸ್ಯೆಗಳು ಇರ್ತವೆ. ಅದಕ್ಕಾಗಿ ನಾವು ಹೇಳೋದು ಫ್ಯಾಮಿಲಿ ಸಪೋರ್ಟು, ಮತ್ತೆ ನಾವು ನಮ್ಮ ಒಂದು ಹೆಲ್ತ್ ಸೆಕ್ಟರ್ ಸಪೋರ್ಟು. ಆಸ್ಪತ್ರೆಯಲ್ಲಿ ಡೆಲಿವರಿ ಆದ್ರೆ ಬಹಳಷ್ಟು ಮುಖ್ಯ. ಸೊ ಅವಳು ಹಾಸ್ಪಿಟಲ್ ಬಿಡೋಕಿನ ಮುಂಚೆ ನಾವು ಅದನ್ನ ಪರೀಕ್ಷೆ ಮಾಡಿ ಕರೆಕ್ಟಾಗಿ ಎಲ್ಲ ಇದೇನೋ ಇಲ್ಲೋ ಅವಳಿಗೆ ಹೇಳ್ಕೊಟ್ಟು ಡಿಸ್ಚಾರ್ಜ್ ಮಾಡ್ಬೇಕಾಗತ್ತೆ. ಸೊ ಸಾಕಷ್ಟು ಪ್ರಾಬ್ಲಮ್ಸ್ ಬರೋದೇ ಟೆಕ್ನಿಕ್ ಕರೆಕ್ಟ್ ಆಗಿರ್ಲಿಲ್ಲ ಅಂದ್ರೆ. ಸಪೋಸ್ ಮಗು ಬರೀ ನಿಪ್ಪಲ್ ಹಿಡ್ಕೊಂಡು ಕುಡಿತಾ ಇತ್ತು ಅಂದ್ರೆ ನಿಪ್ಪಲ್ ಕ್ರ್ಯಾಕ್ ಆಗುತ್ತೆ, ಪೇನ್ ಆಗುತ್ತೆ, ಆಮೇಲೆ ಹಾಲು ಹೊರಗೆ ತೆಗಿಲಿಲ್ಲ ಅಂದ್ರೆ ಬ್ರೆಸ್ಟ್ ಎಂಗಾಜ್ಮೆಂಟ್ ಆಗುತ್ತೆ, ಸೊ ಅದರಿಂದ ಅವಳಿಗೆ ನೋವು ಆಗುತ್ತೆ. ಸೊ ಇಂಥ ಸಮಸ್ಯೆಗಳು ಟೆಕ್ನಿಕ್ ಕರೆಕ್ಟ್ ಇರಲಿಲ್ಲ ಅಂದ್ರೆ ಬರುತ್ತೆ. ಬಟ್ ಕರೆಕ್ಟ್ ಆಗಿ ಅವಳು ಮಗುನ ಅದು ಕರಿ ಭಾಗ ಅದು ಕೇರಿಯೋಲ ಅಂತ ಕರಿತೀವಿ, ಅದು ಕರೆಕ್ಟ್ ಆಗಿ ಮಗುವಿನ ಬಾಯೊಳಗಿದ್ದು ಮಗು ಅದು ಹಾಲು ಕುಡಿತಾ ಇದ್ರೆ ಹಾಲು ಹೊರಗೆ ಬರ್ತಾ ಇರುತ್ತೆ ಕರೆಕ್ಟ್ ಆಗಿ, ಅವಳ ಪೊಸಿಷನ್ ಟೆಕ್ನಿಕ್ ಕರೆಕ್ಟ್ ಆಗಿದ್ರೆ. ಸೊ ಇದಕ್ಕೆಲ್ಲ ಬೆಂಬಲ ಬೇಕಾಗುತ್ತೆ ಇನಿಷಿಯಲಿ. ಅದನ್ನ ಅವಳ ಹಾಸ್ಪಿಟಲಲ್ಲಿ ಅದು ಸಿಕ್ತಂದ್ರೆ ಅವಳಿಗೆ ಯಾವುದೇ ಸಮಸ್ಯೆಗಳು ಬರಲ್ಲ. ಲೇಟರ್ ಆನ್ 2-3 ತಿಂಗಳಾದ್ಮೇಲೆ ಸಡನ್ಲಿ ಅವಳಿಗೆ ತನ್ನ ಹಾಲು ಕಮ್ಮಿ ಆಗ್ತಿದೆ ಅಂತ ಅನಿಸುತ್ತೆ. ಯಾಕಂದ್ರೆ ಒಂದ್ ಕಡೆ ಕುಡಿಸ್ಬೇಕಾದ್ರೆ ಇನ್ನೊಂದ್ ಕಡೆ ಹಾಲು ಸೋರ್ತಿರುತ್ತೆ, ಅದು ಬಂದ್ ಆಗ್ತದೆ. ಅದರರ್ಥ ಹಾಲು ಕಮ್ಮಿ ಇದೆ ಅಂತ ಅರ್ಥಲ್ಲ, ಅದು ನ್ಯಾಚುರಲ್ ಪ್ರೋಸೆಸ್. ಸೊ ಆ ತರ ಆದಾಗ ಅವಳು ಡಾಕ್ಟರ್ ಹತ್ರ ಹೋಗಿ ಅದನ್ನ ಖಾತ್ರಿ ಮಾಡಿಸ್ಕೋಬೇಕು. ಆ ತರ ಆಗೋ ಸಂಭವನೇ ಇರಲ್ಲ ಹೆಚ್ಚಾನೆಚ್ಚು, ಆದ್ರೆ ಅವಳು ಮನಸ್ಸಿಗೆ ಹಂಗ ಅನಿಸ್ತಿರುತ್ತೆ. ಸೊ ವೇಟ್ ಚೆಕ್ಅಪ್ ಮಾಡಿಸ್ಬೋದು, ಆಮೇಲೆ ಅವಾಗ ಜಾಸ್ತಿ ಕುಡಿಸ್ಬೇಕಾಗುತ್ತೆ. ಇನ್ನೊಂದೇನಾಗುತ್ತೆ ಅಂದ್ರೆ ಮಗು ಆಟ ಆಡಕ್ ಶುರು ಮಾಡುತ್ತೆ, ಆ ಕಡೆ ಈ ಕಡೆ ನೋಡ್ಕೊಂಡು ಆಟ ಆಡ್ಕೊಂಡು ಕುಡಿಯಕ್ ಸ್ಟಾರ್ಟ್ ಮಾಡುತ್ತೆ, ಏನಾರ ಬೇಕಾದ್ರೆ ಅಳೋಕ್ ಶುರು ಮಾಡುತ್ತೆ. ಅದೆಲ್ಲವನ್ನು ತಾಯಂದ್ರಿಗೆ ಏನ್ ಅನ್ಸುತ್ತೆ, ತಮ್ಮ ಹಾಲು ಕಮ್ಮಿ ಇದೆ ಅಂತ. ಸೊ ಅದು ಕಮ್ಮಿ ಇರಲ್ಲ, ಮಗುವಿನ ಚಟುವಟಿಕೆ ಅದು. ಸೊ ಅವಳಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ತನ್ನ ಹಾಲು ಕುಡಿಸೋದ್ರ ಬಗ್ಗೆ ಡೌಟ್ ಇದ್ರೆ ಬೆಸ್ಟ್ ಆಪ್ಷನ್ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಅದು ಕರೆಕ್ಟ್ ಆಗಿ ಇದೇನೋ ಇಲ್ಲೋ, ವೇಟ್ ಗೇನ್ ಇದೇನೋ ಇಲ್ಲೋ, ಕರೆಕ್ಟ್ ಏನಾರ ಪ್ರಾಬ್ಲಮ್ ಇದೇನೋ ಅಂತ ಅವಳು ತಂತಾನೇ ಏನು ಕನ್ಕ್ಲೂಡ್ ಮಾಡ್ಕೋಬಾರ್ದು. ಇನ್ನೊಂದು ಎಚ್ಚರಿಕೆ ಮಾತು ಹೇಳ್ಬೇಕಂದ್ರೆ, ಈಗಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮೆಸೇಜಸ್ ಬರ್ತಿರ್ತವೆ, ಅವೆಲ್ಲವೂ ಕರೆಕ್ಟ್ ಇರೋದಿಲ್ಲ. ಅವ್ರು ಕೆಲವೊಬ್ರಂತೂ ತಪ್ಪು ತಪ್ಪು ಮೆಸೇಜಸ್ನ ಕೊಡ್ತಾರೆ. ಅದನ್ನ ನೋಡಿ ಸಾಕಷ್ಟು ತಾಯಂದ್ರೆ ಇವತ್ತಿನ ದಿವಸ ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವರು ಕೆಲವೊಂದು ಮೆಂಟಲ್ ಪ್ರಾಬ್ಲಮ್ಸ್ಗೂ ಇದಾಗ್ತಾರೆ, ಅಂದ್ರೆ ಅವ್ರಿಗೆ ಅಷ್ಟು ಸ್ಟ್ರೆಸ್ ಆಗುತ್ತೆ. ಸೊ ದಯವಿಟ್ಟು ಆ ಮೆಸೇಜಸ್ನ ಸೀರಿಯಸ್ಲಿ ತಗೋಬಾರ್ದು. ಅವ್ರಿಗೆ ಏನೇ ಒಂದು ಡೌಟ್ ಇದ್ರು ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಅದನ್ನ ಬಗೆಹರಿಸ್ಕೋಬೇಕು.
0: ಮೇಡಮ್, ಇಂದಿಗೂ ಒಂದು ಈ ಸ್ತನಪಾನದ ಕುರಿತು ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಈಗ ತಾವು ಒಬ್ಬ ವೈದ್ಯರಾಗಿ ಕೇಳಿರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ?
1: ಈಗಾಗಲೇ ನಾ ಹೇಳಿದೆ, ಒಂದು ಹಾಲು ಸಾಕಷ್ಟು ಬರಲ್ಲ, ಮಗು ಹತ್ರ ಹಾಲು ಕಮ್ಮಿ ಇದೆ. ಮಗು ಯಾವುದೇ ಕಾರಣಕ್ಕೂ ಆ ಕಳಿಸಿದ್ರು ಬರ್ತಾರೆ, ಹತ್ರೂ ಬರ್ತಾರೆ, ಹಾಲು ಕಮ್ಮಿ ಇದೆ ಅಂತ. ಇನ್ನೊಂದ್ ಕಡೆ ಹಾಲು ಸೋರೋದು ಎರಡನೇ ತಿಂಗಳಿದ್ ಹೇಳಿದ್ನಲ್ಲ, ಅದಕ್ಕೂ ಬರ್ತಾರೆ. ಆಮೇಲೆ ತಾಯಿ ನೀರ್ ಕುಡಿದ್ರೆ ಹಾಲು ನೀರ್ ಬರುತ್ತೆ, ಅವಳು ಈ ಆಹಾರ ತಿಂದ್ರೆ ಹಾಲು ಕಮ್ಮಿ ಆಗ್ತವೆ, ಇದನ್ ತಿಂದ್ರೆ ಜಾಸ್ತಿ ಆಗ್ತವೆ, ಈ ತರದೆಲ್ಲ ನಮ್ಮ ಸಮಾಜದೊಳಗೆ ಒಂದು ಇದಿದೆ. ಮುಖ್ಯವಾಗಿ ಬೇಕಾಗಿರೋದು ತಾಯಿಗೆ ರೆಸ್ಟು, ಸಪೋರ್ಟು, ಒಳ್ಳೆ ಆಹಾರ ಅಷ್ಟೇ ಅವಳಿಗೆ ಬೇಕಾಗಿರೋದು. ಅದನ್ನ ನಾವು ಸರಿಯಾಗಿ ಕೊಟ್ರೆ, ಅಫ್ಕೋರ್ಸ್ ಈಗ ಸೋಷಿಯಲ್ ಮೀಡಿಯಾ ಒಂದು ಮಿತ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಈ ವರ್ಷದ ಥೀಮ್ ಕೇವಲ ತಾಯಿಗಷ್ಟೇ ಸೀಮಿತವಾಗಿರದೆ ಕುಟುಂಬದವರಿಗೂ, ಹಾಗೆಯೇ ವಿಶೇಷವಾಗಿ ಗಂಡಾಗಿರ್ಬೋದು, ಉದ್ಯೋಗದಾತರಿಗೂ ಕೂಡ ಅನ್ವಯವಾಗುತ್ತೆ. ಅವರ ಒಂದು ಸಹಕಾರ ಯಾವ ರೀತಿ ಇರಬೇಕು ಹಾಲುಣಿಸುವ ತಾಯಿಗೆ?
1: ಸೊ ನಿಮ್ ಥೀಮ್ ಬಗ್ಗೆ ಬಂದ್ರೆ ಅಲ್ಲಿ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮಲ್ಲಿ ಸಾಕಷ್ಟು ಹಾಸ್ಪಿಟಲ್ ಡೆಲಿವರಿ ಆಗೋ ತಾಯಂದ್ರೆ ಪ್ರಮಾಣ ಜಾಸ್ತಿ ಆಗಿದೆ, ಅದು ನಮ್ಮ ಗವರ್ಮೆಂಟ್ ಉದ್ದೇಶ ಇತ್ತು, ಅದು ಸ್ಟಾರ್ಟ್ ಆಗಿದೆ. ಅದೇ ರೀತಿ ಆ ಒಂದು ಹಾಸ್ಪಿಟಲ್ಗಳಲ್ಲಿ ನಾವ್ ಏನ್ ಕಂಡ್ಕೋತಿದೀವಿ ಅಂದ್ರೆ, ಈಗ ನಾನು ಈಗಾಗ್ಲೇ ಹೇಳಿದೆ, ಆದಷ್ಟು ಬೇಗ ಎದೆ ಹಾಲು ಕುಡಿಸ್ಬೇಕು, ಅದಕ್ಕೆ ಸಪೋರ್ಟ್ ಬೇಕು. ಸೊ ನಾವು ಹಾಸ್ಪಿಟಲ್ ಇಂದ ಸ್ಟಾರ್ಟ್ ಮಾಡಿದ್ರೆ ತಾಯಿಗೆ ನಾವು ಕರೆಕ್ಟ್ ಆದ ಒಂದು ಸಪೋರ್ಟ್ ಕೊಟ್ಟು ಅವಳು ಬ್ರೆಸ್ಟ್ ಫೀಡಿಂಗೆ ಮಾಡೋ ಹಂಗೆ ಮಾಡಬೇಕು. ಕೆಲವೊಂದು ಹಾಸ್ಪಿಟಲ್ ನಾವು ನೋಡ್ತಿದೀವಿ ಈಗ, ಎಸ್ಪೆಷಲಿ ಕೆಲವೊಂದು ಪ್ರೈವೇಟ್ ಸಣ್ಣ ಹಾಸ್ಪಿಟಲ್ಗಳಲ್ಲಿ ಇವೆಲ್ಲ ತೊಂದರೆ ಬೇಡ ಬೇಡ ಅಂದ್ಬಿಟ್ಟು ಅವ್ರು ಡಬ್ಬನೆ ಕೊಟ್ಬಿಡ್ತಾರೆ, ಮುಂದೆ ಹೋಗಿ ಅವು ಬಹಳಷ್ಟು ಸಮಸ್ಯೆಗಳು ಬರ್ತವೆ. ಆ ಥರ ಮಾಡಬಾರ್ದು. ಎರಡು ದಿವಸ ಅವಳಿಗೆ ನಾವು ಕರೆಕ್ಟಾಗಿ ಸಪೋರ್ಟ್ ಕೊಟ್ಟರೆ ಯಾವ ಥರ ಮಗು ಇಟ್ಕೋಬೇಕು, ಯಾವ ಥರ ಹಾಲು ಕುಡಿಸ್ಬೇಕು. ಮತ್ತು ಸಾಕಷ್ಟು ಮೊದಲು ಎರಡು ಮೂರು ದಿವಸ ಅವಳಿಗೆ ಗಟ್ಟಿ ಹಾಲು ಬರ್ತಿರುತ್ತೆ, ಸೊ ಅವಾಗ ಅವರಿಗೆ ಬ್ರೆಸ್ಟ್ ಸ್ಕ್ವೀಸ್ ಮಾಡಿದ್ರೆ ಹಾಲು ಕಾಣಲ್ಲ, ಅಯ್ಯೋ ನಿಂಗೆ ಹಾಲೇ ಇಲ್ಲ ಅಂತ ಹೇಳೋದು. ಈ ಥರ ಮಾಡೋದ್ರಿಂದ ತಾಯಿಗೆ ಬಹಳಷ್ಟು ಪ್ರಾಬ್ಲಮ್ಸ್ ಬರ್ತವೆ. ಅದಕ್ಕೆ ನಾವು ಹಾಸ್ಪಿಟಲಲ್ಲಿ ಸಪೋರ್ಟ್ ಕೊಡ್ಬೇಕು ಎಲ್ಲರೂ, ಬರೀ ಡಾಕ್ಟರ್ಸ್ ಅಂತಲ್ಲ, ನರ್ಸಸ್ಸು ಎಲ್ಲರೂ, ತಾಯಿ ಸುತ್ತಲಿರೋರು. ಅದೇ ಥರ ಫ್ಯಾಮಿಲಿ ಮೆಂಬರ್ಸನ್ನು ಅವಳಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ವೀಕ್ ಇಸ್ ವೆರಿ ಇಂಪಾರ್ಟೆಂಟ್ ರೀ. ಅವಾಗ ಅವಳು ಕರೆಕ್ಟಾಗಿ ಎಲ್ಲ ಗೊತ್ತಾಯ್ತಂದ್ರೆ ಮುಂದೆ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ. ಅದೇ ರೀತಿ ಪಾಲಿಸಿ ಮೇಕರ್ಸ್, ಈಗ ನಮ್ಮ ಗೌರ್ಮೆಂಟ್ ಆಗಲಿ, ನಮ್ಮ ಹೆಲ್ತ್ ಸೆಕ್ಟರ್ ಆಗಲಿ, ನಾವು ಏನೇನು ಪಾಲಿಸಿ ಮಾಡ್ತೀವಿ ಅದನ್ನೆಲ್ಲ ನಾವು ಹಾಸ್ಪಿಟ್ಲ್ಗಳಲ್ಲಿ ತಾಯಿಗಳು ಅದನ್ನ ಪಾಲಿಸ್ಬೇಕಾಗ್ತದೆ. ಸೊ ಎಲ್ಲ ಹಂತದಲ್ಲೂ ಇರುತ್ತೆ. ಈಗ ವರ್ಕಿಂಗ್ ಮದರ್ಸ್ ಇದ್ರೆ ಹೇಗೆ ಮಾಡಬೇಕು, ಆ ಥರದ್ದು ನಾವು ಒಂದು ಗೈಡ್ಲೈನ್ಸ್ ಇದ್ದಾವೆ, ಅದ್ರ ಪ್ರಕಾರ ನಾವು ಆ ತಾಯಿಗೆ ಹೆಲ್ಪ್ ಮಾಡಬೇಕಾಗುತ್ತೆ.
0: ಮೇಡಮ್, ಇನ್ನು ಕೇಳಿ ಆಸ್ಪತ್ರೆಯಲ್ಲಿ ಇರುವಂತಹ ಹ್ಯೂಮನ್ ಮಿಲ್ಕ್ ಬ್ಯಾಂಕ್, ಅದರ ಬಗ್ಗೆ ಮಾತನಾಡೋದಾದ್ರೆ, ಈಗ ತಾಯಿಯ ಒಂದು ಹಾಲಿಗೂ ಸಹ ಬ್ಯಾಂಕ್ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ.
1: ಈ ಥೀಮಿನ ಪ್ರಕಾರನೇ ತಗೊಂಡ್ರೆ ಏನೇನು ಕೆಲಸ ಮಾಡ್ತಿದೆ ಅದನ್ನೆಲ್ಲ ನಾವು ಸಪೋರ್ಟ್ ಮಾಡಬೇಕು. ನಾವೇನು ಹೇಳಿದ್ವಿ, ತಾಯಿ ಹಾಲು ಮಗುವಿಗೆ ಮುಖ್ಯ ಅಂತ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ತಾಯಂದ್ರಿಗೆ ಹಾಲು ಬರ್ತಿರಲ್ಲ, ಎಸ್ಪೆಷಲಿ ಪ್ರೀಟರ್ಮ್ ಡೆಲಿವರಿ ಏನು ಮಾಡಿರ್ತಾರೆ ಅಥವಾ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಲ್ಲ, ಅಂಥ ತಾಯಂದ್ರಿಗೆ ಹೆಚ್ಚಾನೆಚ್ಚು ಹಾಲು ಬರಲ್ಲ. ಆದರೆ ಈ ಮಕ್ಕಳು ಎನ್ ಐ ಸಿಯುದಲ್ಲಿ ಇರ್ತಾರೆ, ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಅದಕ್ಕೆ ಅವ್ರನ್ನ ನಾವು ಎನ್ ಐ ಸಿಯಲ್ಲಿ ಇಡಬೇಕಾಗುತ್ತೆ. ಅವಾಗ ಆ ಮಕ್ಕಳಿಗೆ ಹಾಲು ಕೊಡಬೇಕಲ್ಲ. ಸೊ ತಾಯಿ ಹಾಲು ಇಲ್ಲ ಅಂದರೆ ಆಲ್ಟರ್ನೇಟಿವ್ ನಾವು ಈಗಿನ ಇದರೊಳಗೆ ಡೋನರ್ ಮಿಲ್ಕ್ ಅಂತ ಕರಿತೀವಿ. ಇದು ನಾವು ಬೇರೆ ತಾಯಂದ್ರಿಂದ ಹಾಲು ಶೇಖರಣೆ ಮಾಡಿ ಅದನ್ನ ನಾವು ಪ್ಯಾಸ್ಚರೈಸ್ ಮಾಡಿ ಶುದ್ಧೀಕರಿಸಿ, ಅದಕ್ಕೆಲ್ಲ ಒಂದು ಪ್ರೋಸೆಸ್ ಇರುತ್ತೆ, ಅದ್ರ ಪ್ರಕಾರ ಶುದ್ಧಿ ಮಾಡಿ ಅದನ್ನ ನಾವು ಈ ಮಕ್ಕಳಿಗೆ ಕೊಡ್ತೀವಿ. ಇದಕ್ಕೆ ನಾವು ಇದೊಂದು ಏನು ಸೆಟಪ್ ಇರುತ್ತಲ್ಲ, ಅದಕ್ಕೆ ನಾವು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಕರಿತೀವಿ. ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇದಕ್ಕೆ ಕಾಂಪ್ರಿಹೆನ್ಸಿವ್ ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಕರೀತಾರೆ. ಸೊ ಇಲ್ಲಿ ನಾವು ತಾಯಂದ್ರನ್ನ ಕೌನ್ಸಿಲ್ ಮಾಡಿ ಕರೆಸಿ ಅವ್ರ ಹತ್ರ ಪರವಾನಗಿ ತಗೋತೀವಿ, ಕನ್ಸೆಂಟ್ ತಗೋತೀವಿ, ಅಂದ್ರೆ ಹಾಲು ಕೊಡ್ತೀವಿ ಅಂತ. ಆ ಹಾಲು ಕೊಟ್ಟಮೇಲೆ ಅದನ್ನ ನಾವು ಪ್ಯಾಸ್ಚರೈಸ್ ಮಾಡಿ ಬೇರೆ ಮಕ್ಕಳಿಗೆ ಕೊಡೋಕ್ಕಿಂತ ಮುಂಚೆನೂ ಆ ತಾಯಂದ್ರ ಹತ್ರ ನಾವು ಪರ್ಮಿಷನ್ ತಗೋತೀವಿ, ನಿಮ್ಮ ಮಕ್ಕಳಿಗೆ ಇದನ್ನ ಕೊಡ್ತೀವಿ. ಪ್ಯಾಸ್ಚರೈಸ್ ಎದಕ್ಕೆ ಮಾಡ್ತೀವಿ ಅಂದ್ರೆ ಅದರಲ್ಲಿರೋ ರೋಗಾಂಶಗಳು, ಯಾವ ಇನ್ಫೆಕ್ಟಿವ್ ಪ್ರಾಪರ್ಟೀಸ್ ಏನಾರ ಇದ್ರೆ ಅದನ್ನೆಲ್ಲ ತೆಗೆಯುತ್ತೆ. ಸೊ ನಾವು ಶುದ್ಧವಾದ ಹಾಲನ್ನು ಈ ಚಿಕ್ಕ ಮಕ್ಕಳಿಗೆ, ಅವರು ತೂಕ ಕಮ್ಮಿ ಇರೋಂಥ ಮಕ್ಕಳಿಗೆ, ಎನ್ ಐ ಸಿದಲ್ಲಿ ಸಿಕ್ ಬೇಬೀಸ್ ಇದ್ರೆ ಅವರಿಗೆ ಹಾಲು ಕೊಡ್ತೀವಿ. ತಾಯಿ ಹಾಲಿನಲ್ಲಿ ಏನೇನು ಅಡ್ವಾಂಟೇಜಸ್ ಬೆನಿಫಿಟ್ಸ್ ಇರುತ್ತೋ ಅದನ್ನೆಲ್ಲ ನಾವು ಇದ್ರ ಮೂಲಕ ಆ ಮಕ್ಕಳಿಗೆ ಕೊಡ್ತೀವಿ. ಸೊ ಅದರಿಂದ ಅವ್ರಿಗೆ ಬರೋ ಇನ್ಫೆಕ್ಷನ್ ಪ್ರಮಾಣ, ಈ ಸಣ್ಣ ತೂಕದ ಮಕ್ಕಳಲ್ಲಿ ಬಹಳ ಕಾಂಪ್ಲಿಕೇಶನ್, ಅದರಲ್ಲಿ ಒಂದಂದ್ರೆ ಇನ್ಫೆಕ್ಷನ್ ಬಹಳ ಆಗಿ ಮರಣನೂ ಹೊಂದಬಹುದು, ಆ ಒಂದು ಪ್ರಮಾಣನ ನಾವು ಕಮ್ಮಿ ಮಾಡ್ತಾ ಇದ್ದೀವಿ. ನಾವು ನಮ್ಮ ಕೇಲಿ ಹಾಸ್ಪಿಟಲಲ್ಲಿ 2018 ಇದನ್ನು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನವರೆಗೆ 1000 ಮಕ್ಕಳು ಇದರ ಅಡ್ವಾಂಟೇಜ್ ತಗೊಂಡು ದೊಡ್ಡವರಾಗಿದ್ದಾರೆ, ಪೌಷ್ಟಿಕವಾಗಿ ಬೆಳೆದಿದ್ದಾರೆ, ಅವ್ರು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆಮೇಲೆ ಇನ್ಫೆಕ್ಷನ್ ರೇಟ್ ನಮ್ಮ ಎನ್ ಐ ಸಿಯುದಲ್ಲಿ ಇನ್ಫೆಕ್ಷನ್ ಆಗೋ ಒಂದು ಪ್ರಮಾಣ ಕಮ್ಮಿ ಆಗಿದೆ, ಮಕ್ಕಳು ಬೆಳವಣಿಗೆ ಚೆನ್ನಾಗಾಗಿದೆ. ಸೊ ಇವೆಲ್ಲ ಅಡ್ವಾಂಟೇಜ್ ಇರೋದ್ರಿಂದ ಈಗಿನ ದಿವಸದಲ್ಲಿ ಸಾಕಷ್ಟು ಈ ಮಿಲ್ಕ್ ಬ್ಯಾಂಕ್ಗಳು ಎಸ್ಟಾಬ್ಲಿಷ್ ಆಗ್ತಾ ಇದ್ದಾವೆ.
0: ಮೇಡಮ್, ಈಗ ಯಾವ ತಾಯಂದಿರು ತಮ್ಮ ಒಂದು ಹೆಚ್ಚುವರಿ ಹಾಲನ್ನು ಈ ರೀತಿ ದಾನ ಮಾಡಬಹುದು ಅಂತ, ಅದಕ್ಕೆ ಯಾವ ರೀತಿ ಪರೀಕ್ಷೆ ಮಾಡಲಾಗುತ್ತೆ ಮೇಡಮ್?
1: ಎಲ್ಲ ತಾಯಂದ್ರು ಹಾಲು ಕುಡಿಸುವಂತ ಎಲ್ಲ ತಾಯಂದ್ರು ಯಾವುದೇ ಒಂದು ಏಜ್ ಅಲ್ಲೂ ಕೊಡ್ಬೋದು. ಸೊ ನಮ್ಮಲ್ಲಿ ಬರುವಂತ ತಾಯಂದ್ರು ಹೆಚ್ಚಾನೆಚ್ಚು ನಮ್ಮಲ್ಲೇ ಡೆಲಿವರಿ ಆದ ತಾಯಂದ್ರು ತಮ್ಮ ಮಗುಗೆ ಹಾಲು ಕುಡಿಸಿ ತಮ್ಗೆ ಹೆಚ್ಚಿಗೆ ಆಗಿದ್ದ ಹಾಲನ್ನ ನಮ್ಗೆ ಡೊನೇಟ್ ಮಾಡಿ ಹೋಗ್ತಾರೆ. ಇದು ಹಾಲು ಬರೋಕ್ಕೂ ಒಂದೇ ಒಂದು ಮುಖ್ಯವಾದ ಕಾರಣ, ಮಗು ಎಷ್ಟು ಹಾಲು ಹೊರಗೆ ತೆಗೆಯುತ್ತೋ ಅಷ್ಟು ಹಾಲು ಉತ್ಪತ್ತಿ ಆಗುತ್ತೆ. ಸೊ ಇದೊಂದು ಪಾಯಿಂಟ್ ನಾವು ಇಟ್ಕೊಂಡ್ಬಿಟ್ಟು ತಾಯಂದ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ನೀವು ಎಷ್ಟು ಹಾಲು ಕೊಡ್ತೀರೋ ನಿಮ್ಮ ಮಗುಗೆ ಅಷ್ಟು ಹಾಲು ಹೆಚ್ಚಿಗೆ ಆಗುತ್ತೆ. ಮತ್ತು ಇದು ಒಂದು ದಾನ, ಈಗ ಬ್ಲಡ್ ಹೆಂಗೆ ಕೊಡ್ತಿರೋ ದಾನ ಮಾಡ್ತಿರೋ, ಇದು ಒಂದು ಶ್ರೇಷ್ಠವಾದ ದಾನ, ಬೇರೆ ಮಕ್ಕಳು ಜೀವ ಉಳಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಯಾವ ತಾಯಿನೂ ರಿಫ್ಯೂಸ್ ಮಾಡಲ್ಲ. ಪರೀಕ್ಷೆಗಳು ನಾವು ಎಲ್ಲ ಟೆಸ್ಟ್ಗಳು ಮಾಡ್ತೀವಿ, ಹೆಚ್ ಐ ವಿ ಆಗಲಿ, ಹೆಪಟೈಟಿಸ್ ಆಗಲಿ, ಅವು ನಮ್ಮದೊಂದು ಫುಲ್ ಪ್ಯಾನೆಲ್ ಇರುತ್ತೆ. ನಾವೀಗ ಮಿಲ್ಕ್ ಬ್ಯಾಂಕಲ್ಲಿ ಏನೆಲ್ಲ ಮಾಡ್ತೀವಿ ಅದು ನಮ್ಮ ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ತೀವಿ. ಸೊ ಎಲ್ಲದಕ್ಕೂ ಒಂದು ಕಟ್ಟುನಿಟ್ಟವಾದ ರೆಗ್ಯುಲೇಷನ್ ರೂಲ್ಸ್ ಇರುತ್ತೆ. ಸೊ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಸ್ಯಾಟಿಸ್ಫೈ ಆದಮೇಲೇ ನಾವು ಅದನ್ನ ಕೊಡ್ತೀವಿ. ಆರು ತಿಂಗಳೊಳಗಾಗಿ ಈ ತಾಯಂದಿರು ಅವೆಲ್ಲ ಟೆಸ್ಟ್ ಮಾಡಿಸ್ಕೊಂಡಿರ್ಬೇಕು, ಅದನ್ನ ರಿಪೋರ್ಟ್ ಇಟ್ಕೊಂಡ್ಬಿಟ್ಟೆ ನಾವು ಕೌನ್ಸಿಲಿಂಗ್ ಮಾಡಿ ಒಪ್ಪಿಗೆ ತಗೊಂಡು ಮಿಲ್ಕ್ ತಗೋತೀವಿ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಮೇಡಮ್, ಈ ರೀತಿಯಾಗಿ ಪಡೆದಂತಹ ಹಾಲನ್ನ ತಾವು ಹೇಗೆ ಸಂಗ್ರಹಿಸಿ ಇಡ್ತೀರಾ, ಹಾಗೇನೆ ಹೇಗೆ ಮಗುವಿಗೆ ಕೊಡ್ತೀರಾ ಅಂತ?
1: ಅದನ್ನ ಫಸ್ಟ್ ತಾಯಂದಿರಿಂದ ತಗೊಂಡ್ಬಿಟ್ಟು ಐದು ತಾಯಂದಿರ ಹಾಲನ್ನ ಕೂಡಿಸ್ಬಿಟ್ಟು ಅದನ್ನ ನಾವು ಫಸ್ಟ್ ಪರೀಕ್ಷೆ ಕಳಿಸ್ಕೊಡ್ತೀವಿ. ಅದು ಡೀಪ್ ಫ್ರೀಜರ್ ಅಂತ ಇರುತ್ತೆ, -20 degrees ಅಲ್ಲಿ ಅಲ್ಲಿ ಅದನ್ನ ರಿಪೋರ್ಟ್ ಬರೋವರೆಗೂ ಶೇಖರಿಸ್ತೀವಿ. ಅದು ರಿಪೋರ್ಟ್ ಎಲ್ಲ ನೆಗೆಟಿವ್ ಅಂತ ಬಂದ್ಮೇಲೆ ಅದನ್ನ ಪ್ಯಾಸ್ಚರೈಸಿಂಗ್ ಮೆಷಿನ್ ಇರ್ತವೆ, ಆ ಮೆಷಿನ್ ಒಳಗೆ ಅದನ್ನ ಹಾಕ್ಬಿಟ್ಟು ಶುದ್ಧೀಕರಣ ಮಾಡಿ ಪ್ರತಿಯೊಂದು ಬಾಟ್ಲಿಂದ ಮತ್ತೆ ಟೆಸ್ಟ್ಗೆ ಕಳಿಸ್ಕೊಡ್ತೀವಿ. ಅದು ಟೆಸ್ಟ್ ನೆಗೆಟಿವ್, ಇವೇನೋ ಆರ್ಗ್ಯಾನಿಸಮ್ ಇಲ್ಲ, ಶುದ್ಧವಾಗಿದೆ ಅಂತ ಬಂದ್ಮೇಲೆ ಅದನ್ನ ನಾವು ಡಿಸ್ಪೆನ್ಸ್ ಮಾಡ್ತೀವಿ. ಅಲ್ಲಿವರೆಗೂ ಮತ್ತೆ ಡೀಪ್ ಫ್ರೀಜರ್ ಅಲ್ಲೇ ಇರುತ್ತೆ. ಈ ತರ ನಾವು ಡೀಪ್ ಫ್ರೀಜರ್ ಅಲ್ಲಿ 6 ತಿಂಗಳವರೆಗೂ ಇಡಬಹುದು, ರೆಫ್ರಿಜರೇಟರ್ ಅಲ್ಲಿ 24 hours ವರೆಗೂ ಇಡಬಹುದು. ಬಟ್ ನಾವು ಇದುವರೆಗೂ ನಾವು ನೋಡಿರೋ ಪ್ರಕಾರ 6 ತಿಂಗಳವರೆಗಂತೂ ಹೋಗಲ್ಲ, ಬೇಗನೆ ಡಿಸ್ಪೆನ್ಸ್ ಆಗೋಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಇದೆ.
0: ಮೇಡಮ್, ಈಗ ಬೇರೆ ತಾಯಿಯ ಹಾಲು ಮಗುವಿಗೆ ಕೊಡೋದು ಎಷ್ಟು ಸುರಕ್ಷಿತ ಅಂತ ಜನರಲ್ಲಿ ಒಂದು ಆತಂಕ ಇರುತ್ತೆ, ಅದಕ್ಕೆ ತಾವೇನು ಹೇಳ್ತೀರ?
1: ಓಕೆ, ನಾ ಈಗಾಗಲೇ ಹೇಳಿದೆ, ಎಲ್ಲ ಟೆಸ್ಟ್ಗಳು ತಾಯಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಹಾಗೇನೆ ಕೊಟ್ಟಿರೋ ಹಾಲನ್ನು ಟೆಸ್ಟ್ ಮಾಡಿ ನೋಡ್ತೀವಿ, ಒಂದ್ಸಲ ಅಲ್ಲ ಎರಡೆರಡು ಸಲ ಮಾಡ್ತೀವಿ. ಅದೆಲ್ಲ ಮಾಡಿದ್ಮೇಲೆ ನಮ್ಗೆ ಅದ್ರದ್ದು ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲ, ಈಗ ನಾನು 8 ವರ್ಷದಿಂದ ಇದನ್ನ ನಡ್ಸ್ಕೊಂಡು ಬರ್ತಾ ಇದ್ದೀವಿ, ಒಂದೇ ಒಂದು ಮಗುವಿಗೆ ಇದರಿಂದ ಯಾವುದು ಹಾನಿ ಆಗಿಲ್ಲ. ಓಕೆ, ಸೊ ಎಲ್ಲ ಮಕ್ಕಳಿಗೂ ಉಪಯೋಗನೇ ಆಗಿದೆ. 1000+ ಮಕ್ಳು ಅಂತ ಹೇಳಿದೆ, ಆ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೂ ಉಪಯೋಗ ಆಗಿದೆ, ಯಾವ ಮಗುಗೂ ಇದರಿಂದ ತೊಂದರೆ ಆಗಿಲ್ಲ. ಕೋವಿಡ್ ಅಲ್ಲೂ ಸಹ ನಾವು ಇದನ್ನ ಕಣ್ ಮುಂದುವರಿಸಿದ್ವಿ. ಅಫ್ಕೋರ್ಸ್ ತಾಯಿದು ಕೋವಿಡ್ ಟೆಸ್ಟ್ ಮಾಡಿಬಿಟ್ಟು ತಗೋತಾ ಇದ್ವಿ, ಅವಾಗಲೂ ಸಹ ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗಿದ್ವಿ, ಅಲ್ಲೂ ಯಾವ ಮಕ್ಕಳಿಗೂ ಹಾನಿ ಆಗಿಲ್ಲ, ಬಹಳಷ್ಟು ಸುರಕ್ಷಿತವಾಗಿದೆ ಇದು.
0: ಮೇಡಮ್, ಈಗ ತಾವ್ ಹೇಳ್ತಾ ಇದ್ರಿ ಕೆಎಲ್ಇ ಆಸ್ಪತ್ರೆ ಈ ಒಂದು ಮಿಲ್ಕ್ ಬ್ಯಾಂಕ್ ನಿಂದ ಇದುವರೆಗೂ ಎಷ್ಟೋ ಮಕ್ಕಳಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಈಗ ತಮ್ಮ ನೆನಪಿನಲ್ಲಿ ಉಳಿದಂತಹ ಒಂದು ಹೃದಯ ಸ್ಪರ್ಶಿ ಅನುಭವ ಏನಾದ್ರೂ ನಮ್ ಜೊತೆ?
1: ತಾಯಿ 4 ಮಕ್ಳಿಗೆ ಡೆಲಿವರಿ ಮಾಡ್ಕೊಂಡಿದ್ಲು. ಓಕೆ, ಅವು ಸಣ್ಣ ಸಣ್ಣ ತೂಕದ ಮಕ್ಳಿದ್ವು, ಎಲ್ಲ NICU ದಲ್ಲಿದ್ವು. ಅವಳು ಸ್ಟಾರ್ಟಿಗೆ ಅವಳ ಮಕ್ಕಳೆಲ್ಲ ಒಳಗಿದ್ದಾಗ ಹಾಲು ಬರ್ತಿತ್ತು, ಅದನ್ನ ಡೊನೇಟ್ ಮಾಡ್ತಿದ್ಲು. ಮಕ್ಳಿಗೆ ಕುಡ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವಳಿಗೆ ಇಷ್ಟು ಅಟ್ಯಾಚ್ಮೆಂಟ್ ಅಂದ್ರೆ ನನ್ನ ಮಕ್ಳಿಗೆ ಉಪಯೋಗ ಅಂದ್ರೆ, ನಾವು ಬೇರೆ ತಾಯಿ ಹಾಲು ತಗೊಂಡು ಕೊಟ್ಟಿದ್ವಿ ಆ ಮಕ್ಕಳಿಗೆ, ಸೊ ಅವ್ರಿಗೆ ಆಗಿದೆ ಅದೇ ತರ ಅಡ್ವಾಂಟೇಜ್ ಬೇರೆ ಮಕ್ಳಿಗಾಗ್ಲಿ ಅಂತ ಹೇಳ್ಬಿಟ್ಟು ಅವಳು ತನ್ನ ಮಕ್ಳಿಗೆ ಕೊಟ್ಟು ವಾಪಸ್ ಬಂದು ಮತ್ತೆ ಡೊನೇಟ್ ಮಾಡ್ತಿದ್ಲು. ಸಾಕಷ್ಟು ತಿಂಗಳು ಆ ಮಕ್ಕಳು NICU ದಲ್ಲಿ ಇರ್ಬೇಕಾಯ್ತು, ಅಷ್ಟು ತಿಂಗಳು, 1-2 ತಿಂಗಳು ಇರ್ಬೋದು, ನಂಗೆ ನೆನಪಿಲ್ಲ, ಅಷ್ಟು ತಿಂಗಳು ಅವಳು ಡೊನೇಟ್ ಮಾಡಿದ್ಲು, ತನ್ನ 4 ಮಕ್ಳಿಗೆ ಕೊಟ್ಟು ಎಕ್ಸ್ಟ್ರಾ ನಮ್ಮ ಮಿಲ್ಕ್ ಬ್ಯಾಂಕಿಗೆ ಕೊಡ್ತಾ ಇದ್ವಿ. ಸೊ ಆ ತರ ಒಂದು ಸಿಚುವೇಶನ್ ಟ್ವಿನ್ಸ್ ಅಲ್ಲಿ ನೋಡಿದೀವಿ, ಟ್ರಿಪ್ಲೆಟ್ಸ್ ಅಲ್ಲಿ ನೋಡಿದ್ವಿ, ಈ ತರ ಕ್ವಾಡ್ರಪಲ್ ಅಂತೀವಿ ಆ ತರ ನೋಡಿದೀವಿ. ಕೆಲವು ತಾಯಂದ್ರು ಮನೆಗೆ ಹೋಗಿರ್ತಾರೆ, ಇಮ್ಯುನೈಸೇಷನ್ಗೆ ಬಂದಿರ್ತಾರೆ, ಆವಾಗ ಬಂದ್ಬಿಟ್ಟು ಡೊನೇಟ್ ಮಾಡಿ ಹೋಗ್ತಾರೆ. ಸೊ ಇದು ಒಂದು, ಐ ಮೀನ್, ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಭಯ ಇರುತ್ತೆ, ಎಲ್ಲಿಂದ ಡೋನರ್ಸ್ ತರಬೇಕು, ಒಪ್ಕೋತಾರ ಇಲ್ಲ ಅಂತ. ಬಟ್ ಅದು ನಮ್ಮ ಹಾಸ್ಪಿಟ್ಲಲ್ಲಿ ಒಂಥರ ಕಲ್ಚರ್ ಆಗಿ ಡೆವಲಪ್ ಆಗಿಬಿಟ್ಟಿದೆ, ನಾವು ಹೇಳೋದೇ ಬೇಡ, ತಾವಾಗೆ ಬಂದು ಡೊನೇಟ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ.
0: ಮೇಡಮ್, ಇನ್ನು ಈಗ ತಾಯಿ ಹಾಲು ತನ್ನ ಹಾಲನ್ನ ದಾನ ಮಾಡಬೇಕು ಅಂತ ಇಚ್ಛಿಸಿದ್ರೆ ಆ ತಾಯಂದ್ರು ಏನು ಮಾಡಬೇಕು, ಯಾರನ್ನ ಸಂಪರ್ಕಿಸಬೇಕು ಅಂತ?
1: ಓಕೆ, ಅವ್ರಿಗೆ ಯಾರಿಗಾದ್ರೂ ಯಾವುದೇ ಒಂದು ಸಂದರ್ಭದಲ್ಲಿ ಹಾಲು ಡೊನೇಟ್ ಮಾಡ್ಬೇಕನ್ಸಿದ್ರೆ ನಮ್ಮ ಕೆಎಲ್ಇ ಹಾಸ್ಪಿಟ್ಲಿಗೆ ಫೋನ್ ಮಾಡಿಬಿಟ್ಟು ಮಿಲ್ಕ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿಕೊಟ್ರೆ ಅಲ್ಲಿ ನಮ್ಮ ಸಿಬ್ಬಂದಿಯವರು ಇರ್ತಾರೆ, ಅವರು ಸಂಪರ್ಕಿಸಿದ್ರೆ ಅವ್ರು ಹೇಳ್ತಾರೆ ಏನು ಮಾಡಬೇಕು ಅಂತ. ಅಫ್ಕೋರ್ಸ್ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಅಂತ ತಾಯಂದ್ರು ಈ ಕಾರ್ಯಕ್ರಮ ಕೇಳ್ತಾ ಇದ್ರೆ ದಯವಿಟ್ಟು ಮುಂದೆ ಬನ್ನಿರಿ, ಇದೊಂದು ಒಳ್ಳೆಯ ಒಂದು ಏನು ಹೇಳ್ತೀರಾ ಸಮಾಜ ಸೇವೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ಎಲ್ಲರೂ ಮುಂದೆ ಬಂದ್ಬಿಟ್ಟು ಬಹಳಷ್ಟು ಡೊನೇಟ್ ಮಾಡಿದ್ರೆ ಬಹಳಷ್ಟು ಮಕ್ಕಳಿಗೆ ಉಪಯೋಗ ಆಗುತ್ತೆ, ಅದಕ್ಕೆ ಇದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್.
0: ಖಂಡಿತ ಮೇಡಮ್. ಮೇಡಮ್, ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಕೆಎಲ್ಇ ಆಸ್ಪತ್ರೆಯಿಂದ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ?
1: ಈ ಸಲ ಕೆಎಲ್ಇ ಹಾಸ್ಪಿಟ್ಲಿಂದ ಈ ವರ್ಷ ನಾನು, ಇದೊಂದು ನ್ಯಾಷನಲ್ ಅಸೋಸಿಯೇಷನ್ ಇರುತ್ತೆ ಇನ್ಫೆಂಟ್ ಅಂಡ್ ಯಂಗ್ ಚೈಲ್ಡ್ ಫೀಡಿಂಗ್ ಅಂತ, ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಒಂದು ಅಸೋಸಿಯೇಷನ್, ಅದಕ್ಕೆ ನಾನು ಈ ಸಲ ಪ್ರೆಸಿಡೆಂಟ್ ಆಗಿದ್ದೀನಿ. ಆದ ಕಾರಣ ಒಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಮೊನ್ನೆ ಸೋಮವಾರದ ದಿವಸ ಎಲ್ಲ ತಾಯಂದ್ರನ್ನ ಕರೆದ್ಬಿಟ್ಟು ಹಾಗೂ ನಮ್ಮ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ, ಅದರೊಳಗೆ ಜಾನಕಿ ಮೇಡಮ್ ಅವರು ಬಂದಿದ್ರು, ಅವರು ತಾಯಂದ್ರಿಗೆಲ್ಲ ತಿಳಿಸ್ಕೊಟ್ರು ದೊಡ್ಡ ಪ್ರಮಾಣದಲ್ಲಿ ಇದನ್ನೊಂದು ಇನಾಗ್ರೇಷನ್ ಮಾಡಿಬಿಟ್ಟು. ಆಮೇಲೆ ನಮ್ಮ ಮಿಲ್ಕ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಹಾಗೂ ಯಾರು ಹೆಚ್ಚಿಗೆ ಡೊನೇಟ್ ಮಾಡಿದ್ರೆ ತಾಯಂದ್ರಿಗೆ ಒಂದು ಪ್ರೋತ್ಸಾಹನ ಕೊಟ್ವಿ. ಅದರ ಜೊತೆಗೆ ಕಾರ್ಯಕ್ರಮಗಳು ಅಂದ್ರೆ ನಮ್ಮ ನರ್ಸಿಂಗ್ ಸ್ಟಾಫಿಗೆ, ಪೋಸ್ಟ್ ಗ್ರಾಜುಯೇಟ್ಸ್ಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಅದೇ ತರ ಕಮ್ಯುನಿಟಿ ಲೆವೆಲ್ ಅಲ್ಲೂ ಜಾಸ್ತಿ ಇದರದ್ದು ಅವೇರ್ನೆಸ್ ಪ್ರೋಗ್ರಾಮ್ ನ ಹೊಂದ್ಕೊಂಡಿದ್ವಿ.
0: ಮೇಡಮ್, ಇನ್ನು ಕೊನೆಯದಾಗಿ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಒಂದೇ ಒಂದು ಸಂದೇಶ, ಎದೆ ಹಾಲು ಬಹಳ ಮುಖ್ಯ ಮಗುವಿನ ಬೆಳವಣಿಗೆಗೆ, ಎದೆ ಹಾಲು ಬಿಟ್ರೆ ಬೇರೆ ಏನು ಉಪಾಯ ಇಲ್ಲ. ಸೊ ಎಲ್ಲ ತಾಯಂದರು ತಮ್ಮ ಮಕ್ಕಳ, ಅದು ಅವರ ಹಕ್ಕು, ಮಕ್ಕಳ ಹಕ್ಕು ಅದು, ಅದನ್ನ ತಾಯಂದರು ಎಲ್ಲರೂ ಎಲ್ಲ ಮಕ್ಕಳಿಗೂ ಎದೆ ಹಾಲು ಕುಡಿಸ್ಬೇಕು, ಕಡ್ಡಾಯವಾಗಿ 6 ತಿಂಗಳವರೆಗೂ ಎದೆ ಹಾಲು ಕೊಡಬೇಕು. 6 ತಿಂಗಳ ನಂತರ ಪೂರಕ ಆಹಾರನ ಕರೆಕ್ಟಾಗಿ ಕೊಡಬೇಕಾಗತ್ತೆ, ಅದ್ರ ಜೊತೆಗೆ ಎದೆ ಹಾಲನ್ನ 2 ವರ್ಷದವರೆಗೂ ಮುಂದುವರಿಸಬೇಕಾಗತ್ತೆ. ಇವು 3 ಮೆಸೇಜಸ್ನ ಎಲ್ಲ ತಾಯಂದರು ನೆನಪಿಟ್ಕೊಂಡು ಆ ಥರ ಪಾಲಿಸಿದ್ರೆ ಅವ್ರ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ, ಅವಾಗಿನಷ್ಟೇ ಅಲ್ಲ ಲೈಫ್ ಲಾಂಗ್ ಆರೋಗ್ಯವಂತರಾಗಿರ್ತಾರೆ.
0: ಖಂಡಿತ ಮೇಡಮ್, ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸ್ತನಪಾನದ ಮಹತ್ವದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಕೇಲಿ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ ಕೇಲಿ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು. ಜೊತೆಗೆ 30 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಸ್ತನಪಾನದ ಮಹತ್ವ, ಮಗುವಿನ ಆರೋಗ್ಯದ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದ್. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
2: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
3: ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ ಬೆಳಗಾವ್.
4: ಕ್ಯಾನ್ಸರ್ ಕೋಣತ್ಯಾಹೀ ಪ್ರಕಾರಚಾ ಅಸು, ಅತ್ಯಾಧುನಿಕ ಉಪಚಾರ ಏಕಾಚ ಛತಾಖಾಲಿ ಭೇಟತೆ.
3: ಪ್ರಥಮಸ್ ಉತ್ತರ ಕರ್ನಾಟಕ ಮಧ್ಯೆ ಬೆಳಗಾವ್ ಇತೆ ತಜ್ಞಾನಿ ಅನುಭವಿ ಡಾಕ್ಟರ್ ಅತ್ಯಾಧುನಿಕ ಟೆಕ್ನಾಲಜಿ ಸಹಿತ ಸುಸಜ್ಜ ಹಾಸ್ಪಿಟಲ್ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್.
4: ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRC ಚಾ ಪಾಟಿಮಗೆ ನೆಹರು ನಗರ ಬೆಳಗಾವ್ ಇತೆ.
3: ತುಮಚಾ ಆರೋಗ್ಯಸಾಠಿ ನವೀನ ಆಶಾ ಕಿರಣ್ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್.
4: ಮಿಳನಾರ್ಯ ಸುವಿಧಾ, ಹೈಲಿ ಸ್ಕಿಲ್ಡ್ ಡಾಕ್ಟರ್ಸ್ ಟೀಮ್, ಕೆಮೊಥೆರಪಿ, ಹೆಮಟೋ ಆನ್ಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್,
3: ರೋಬೋಟಿಕ್ ಸರ್ಜರಿ, ಪಿಡಿಯಾಟ್ರಿಕ್ ಆಂಕೋಲಜಿ, ಅಡ್ವಾನ್ಸ್ ರೇಡಿಯೋಥೆರಪಿ ಆಣಿ ಯಾಸೋಪತ್ ಸರ್ವ ಪ್ರಕಾರಚ್ಯಾ ಕ್ಯಾನ್ಸರ್ ವರ್ತಿ ಉಪಚಾರ.
4: ಆಮಚಾ ಪತ್ತಾ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRC ಚಪಾಟಿ ಮಗೆ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ್ ಬೆಳಗಾವ್ ಐತೆ.
3: ಫೋನ್ ನಂಬರ್ 08312552500 ಆಣಿ 2473777.
4: ಮೊಬೈಲ್ ನಂಬರ್ 6360712326 ಕಿಂವಾ ಟೋಲ್ ಫ್ರೀ ನಂಬರ್ 1099.
3: ಆಜಸ್ ಭೇಟ್ ದ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವ್ ಐತೆ.

ನೀವು ಕೇಳ್ತಾ ಇದ್ದೀರಾ ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಲುಧ್ವನಿ 90.4 ಎಫ್ಎಂ KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರ KLE ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ವಸಂತ್ ಎಂ ಗಾಣಿಗೇರ್ ಅವರು. ವಿಶ್ವವಿದ್ಯಾಲಯ ಮುಖ್ಯಸ್ಥರು, ತರಕಾರಿ ವಿಜ್ಞಾನ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ನಿಂದ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ

ಪ್ರತಿನಿತ್ಯದಲ್ಲಿ ಆಹಾರವನ್ನು ಸೇವಿಸಬೇಕಾದ್ರೆ ಎಲ್ಲರೂ ಪ್ರತಿಯೊಬ್ಬರು ಈ ತರಕಾರಿ ಸೇವನೆ ಮಾಡಬೇಕಂತ ಹೇಳಿ ಈಗಾಗಲೇ ನಾನು ಅನೇಕ ಇದೇ ಒಂದು ವೇಣು ಧ್ವನಿ ಮುಖಾಂತರವಾಗಿ ನಾನು ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೇನೆ. ಇವತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ತರಕಾರಿಗಳೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಕರ್ನಾಟಕದಲ್ಲಿ ಈ ಕೃಷಿ ಫ್ರೆಸ್ ಅಂತಕ್ಕಂಥ ಕುಟುಂಬಕ್ಕೆ ಸೇರಿದಂಥ ತರಕಾರಿಗಳಾದ ಕ್ಯಾಬೇಜು, ಕೌಲಿಫ್ಲವರು, ನವಿಲ್ಕೋಸು ಅಂತಕ್ಕಂಥ ತರಕಾರಿಗಳನ್ನು ವಾಣಿಜ್ಯವಾಗಿ ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೆ. ತಮ್ಮಲ್ಲಿ ವಿಶೇಷವಾಗಿ ಇವತ್ತು ಹೇಳಬೇಕಂತಂದರೆ ಈ ಒಂದು ಸಂದರ್ಭದಲ್ಲಿ ಮನುಷ್ಯನಿಗೆ ಬರ್ತಕ್ಕಂಥ ಅನೇಕ ಕಾಯಿಲೆಗಳನ್ನು ಗುಣಮುಖ ಮಾಡ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಈ ಒಂದು ಕ್ಯಾಬೇಜು ಕೌಲಿಫ್ಲವರ್ ನವಿಲ್ಕೋಸದಲ್ಲಿದೆ ಅಂಥೇಳಿ ಸಂಶೋಧನೆಯಲ್ಲಿ ನಿರ್ಧರಿಸಲ್ಪಟ್ಟಿದೆ. ವಿಶೇಷವಾಗಿ ಇವತ್ತು ನಾನು ಈ ಕ್ಯಾಬೇಜ್ ಅಂತ ಅಂದರೆ ವಿಟಮಿನ್ ಸಿ, ಇ ಮತ್ತು ಡೈಟರಿ ಫೈಬರ್ಸ್ ಅಕ್ಕಂಥ ಮತ್ತು ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಅಂತಕ್ಕಂಥ ಮುಖ್ಯವಾದ ಖನಿಜಾಂಶಗಳನ್ನು ಒಳಗೊಂಡಂಥ ಈ ಕ್ಯಾಬೇಜ್ ಅಂತ ಹೇಳ್ಬೋದು. ಇನ್ನು ಕೌಲಿಫ್ಲವರು, ತಾವೆಲ್ಲ ಹೂವಿನ ಆಕಾರ ಇರತಕ್ಕಂಥ ಕೌಲಿಫ್ಲವರ್ ನೋಡಿರ್ಬೋದು. ಈ ಕೌಲಿಫ್ಲವರು ವಿಟಮಿನ್ ಬಿ ಸಿಕ್ಸು, ವಿಟಮಿನ್ ಸಿ, ಫೋಲಿಯೇಟು, ಪೊಟ್ಯಾಷಿಯಮು, ಮ್ಯಾಗ್ನೀಷಿಯಮು, ಫಾಸ್ಫರಸ್ಸು, ಮ್ಯಾಗ್ನೀಷಿಯಮ ಅನ್ನು ಒಳಗೊಂಡಂಥದ್ದು. ಇಲ್ಲಿ ತಾವು ಕೇಳ್ಬೋದು ಈ ಈಗ ವಿಶೇಷವಾಗಿ ಈ ಕ್ಯಾಬೇಜು ಕೌಲಿಫ್ಲವರ್ನಿಂದ ಮನುಷ್ಯನಿಗೆ ಆರೋಗ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯತೆ ಇದೆ? ಖಂಡಿತವಾಗಿ ಇವುಗಳ ಸೇವನೆಯಿಂದ ನಮ್ಮ ದೇಹದ ಪಚನಕ್ರಿಯೆ ಹೆಚ್ಚಾಗ್ತಾ ಇದೆ. ರಕ್ತ ಸಂಚಾರ ಪ್ರತಿಯೊಂದು ಲೋಮನಾಳಗಳಲ್ಲಿ ಸಂಚರಿಸಿ ಇವತ್ತು ನಮ್ಮ ಒಂದು ಮೆದುಳಿಗೆ ರಕ್ತ ಸಂಚಾರವನ್ನು ಸರಾಗಿ ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ತಾ ಇದ್ದವು. ಅದರ ಜೊತೆಗೆ ನಮ್ಮ ದೇಹದಲ್ಲಿ ರಕ್ಷಣಾ ಅಂದರೆ ಆಂಟಿಬಾಡೀಸ್ ಅಂತ ಪ್ರತಿಕಾಯಗಳನ್ನು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯಗಳಲ್ಲಿದ್ದಾವೆ. ಆಮೇಲೆ ಬ್ಲಡ್ ಶುಗರ್ಸ್ ಇವತ್ತು ಹೆಚ್ಚಾದಾಗ ಡಯಾಬಿಟಿಕ್ ಅಂತ ಹೇಳ್ತಾ ಇದ್ದೀವಿ ಇವತ್ತು ಶುಗರ್ ಪೇಷೆಂಟ್ಸ್ಗಳು, ಇವುಗಳನ್ನು ತಿನ್ನೋದ್ರಿಂದ ಅಟ್ಲೀಸ್ಟ್ ಇವುಗಳ ಬ್ಲಡ್ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಗೊಳ್ಳದೆ ಶಮನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಈ ತರಕಾರಿಗಿದೆ. ಇನ್ನು ವಿಶೇಷವಾಗಿ ನವಿಲ್ಕೋಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನವಿಲ್ಕೋಸು ನಮ್ಮ ಒಂದು ಹಾರ್ಟಿಗೆ ಸಂಬಂಧಪಟ್ಟಿದ್ದ ಹೃದಯಕ್ಕೆ ಬಂದಂಥ ಕಾಯಿಲೆಗಳಿಗೆ ರಾಮವಾನ ಅಂತ ಹೇಳ್ಬೋದು. ಅಂಥ ಒಂದು ಸಾಮರ್ಥ್ಯ ಇವತ್ತು ನವಿಲ್ಕೋಸ್ಗಿದೆ. ಬಹಳ ಜನರಲ್ಲಿ ನೋಡ್ತಾ ಇದ್ದೀವಿ ನವಿಲ್ಕೋಸನ್ನು ಯಾರು ಮನೆಯಲ್ಲಿ ಪಲ್ಲೆಗಳನ್ನು ಮಾಡ್ತಾ ಇಲ್ಲ. ತಾಯಂದರಲ್ಲಿ ಈ ವೇದಿಕೆ ಮುಖಾಂತರ ನಾನು ವಿನಂತಿ ಮಾಡ್ಕೊಂಡು ಏನಪ್ಪಾ ಅಂತಂದರೆ ತಮ್ಮ ಆಹಾರದಲ್ಲಿ ತಮ್ಮ ಒಂದು ಕಾಯಿಪಲ್ಲೆ ಒಂದು ಏನು ತಾವು ಬಾಜಾರದ ಹೋಗಿ ಸಂತೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ನವಿಲು ಕೋಸುಗಳ ಬಗ್ಗೆ ಹೆಚ್ಚು ಹೆಚ್ಚು ತಾವು ತಿನ್ನಬೇಕು. ಈಗ ಖಾದ್ಯಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲರೂ ಕಾಯಿಪಲ್ಲೆ ಪಲ್ಯಗಳನ್ನು ಮಾಡೋದಲ್ಲ, ಅನೇಕ ವಿಶೇಷವಾದ ತರಕಾರಿಗಳ ಆಧರಿಸಿದ ಉತ್ಪನ್ನಗಳನ್ನು ಪದಾರ್ಥಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಐತೆ. ಇವತ್ತು ನಾನು ಕರ್ನಾಟಕದ ತರಕಾರಿಯ ಅವಿಭಾಜ್ಯ ಒಂದು ಜಿಲ್ಲೆಯಪ್ಪ ಅಂತಂದ್ರೆ ಬೆಳಗಾವಿ ಅಂತ ಹೇಳ್ಬೋದು. ಈ ಬೆಳಗಾವಿಯಲ್ಲಿ ನಾವು ಸುತ್ತು ಕಡೆ ನೋಡಿದಾಗ ಮುಂಗಾರಿ ಅಂದರೆ ಜೂನ್ ಜುಲೈ ತಿಂಗಳಿಂದ, ಹಿಂಗಾರಿ ಅಕ್ಟೋಬರ್ ನವೆಂಬರ್ ತಿಂಗಳಿಂದ ಮತ್ತು ಜನವರಿ ಫೆಬ್ರವರಿ ತಿಂಗಳಲ್ಲಿ ಸಹಿತ ಈ ಕ್ಯಾಬೇಜು, ಕೌಲಿಫ್ಲವರು, ನವಿಲ್ಕೋಸುಗಳನ್ನು ಕಾಣ್ಬೋದು. ತಾವು ಇನ್ನೂ ನೋಡಿರ್ಬೋದು ಬ್ರೊಕೊಲಿ ಅಂತಕ್ಕಂಥದ್ದು, ಇದು ಕ್ಯಾನ್ಸರ್ಗೆ ಒಂದು ದೊಡ್ಡ ಒಂದು ಔಷಧಿ ಉಣರ್ತಕ್ಕಂಥ ಒಂದು ತರಕಾರಿ ಅಂತ ಹೇಳ್ಬೋದು. ಅದನ್ನು ಸಹಿತ ನಾವು ಈ ಚಳಿಗಾಲದಲ್ಲಿ ನಾವು ಬ್ರೊಕೊಲಿಯನ್ನು ಸಲ್ಲಿಕ್ಕೆ ಬೆಳಿಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ನಾನು ಆಗಲೇ ಹೇಳಿದೆ ಈ ಕೃಷಿ ಫೆರೆಸ್ ಅಂತಕ್ಕಂಥ ಒಂದು ಗುಂಪಿನ ಸದಸ್ಯರ ಇರತಕ್ಕಂಥ ಈ ಎಲ್ಲ ತರಕಾರಿಗಳನ್ನು ನಮ್ಮ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ವಾಣಿಜ್ಯವಾಗಿ ಬೆಳೀತಾ ಇದ್ದಾರೆ. ಇಲ್ಲಿ ನಾವು ಕರಿಭೂಮಿಯಲ್ಲಿ ಹೆಚ್ಚು ನಮ್ಮ ರೈತ ಬಾಂಧವರು ನಮ್ಮ ಬೆಳಗಾವಿ ಜಿಲ್ಲೆಯ ಅನೇಕ ತಾಲೂಕುಗಳಲ್ಲಿ ಸಹಿತ ಇದನ್ನು ನಾವು ಕಾಣ್ತಕ್ಕಂಥದ್ದು ವಿಶೇಷ ಒಂದು ವಾಡಿಕೆ ಅಂತ ಹೇಳ್ಬೋದು. ಯಾಕಂದರೆ ಬಹಳ ಜನಕ್ಕೆ ಏನಾಗ್ತಾ ಇದೆಯಪ್ಪ ಅಂದ್ರೆ ಇದನ್ನು ಹೇಗೆ ಬೆಳಿಬೇಕು ಅನ್ನೋದು ಸ್ವಲ್ಪ ಒಂದು ತಂತ್ರಜ್ಞಾನದ ಅವಶ್ಯಕತೆ ತಮಗಿದೆ. ಯಾಕಂದರೆ ರೈತ ಬಾಂಧವರು ಮುಂಗಾರಿಯಲ್ಲಿ ಬೆಳೀಲಿ, ಹಿಂಗಾರಿಯಲ್ಲಿ ಬೆಳೀಲಿ ಮತ್ತು ಜನವರಿಲಿ ಅಂದರೆ ಹೆಚ್ಚು ಕಮ್ಮಿ ಈ ಒಂದು ಬೇಸಿಗೆಯ ಬರೋಕ್ಕಿಂತ ಪೂರ್ವದಲ್ಲಿ ರೈತ ಬಾಂಧವರು ತಂತ್ರಜ್ಞಾನ ಅಳವಡಿಸಿ ಅನೇಕ ತಳಿಗಳನ್ನು ತಾವು ಬೆಳೀಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಕ್ಯಾಬೇಜ್ನಲ್ಲಿ ತಳಿಗಳು ಬೇರೆ ವಿಭಿನ್ನವಾಗಿರ್ತವೆ. ಅಲ್ಲಿ ಅಲ್ಪಾವಧಿ ತಳಿ, ಮಧ್ಯಮ ತಳಿ, ದೀರ್ಘಾವಧಿ ತಳಿ ಅಂತ ಹೇಳ್ಬೋದು. ಹಾಗೆ ಕೌಲಿಫ್ಲವರಲ್ಲಿ ಇರ್ತಕ್ಕಂಥ ತಳಿಗಳನ್ನು ಅವಲೋಕನ ಮಾಡಿದಾಗ ಅಲ್ಲಿ ಅಲ್ಪಾವಧಿ ತಳಿ, ಮಧ್ಯಮ ತಳಿ, ದೀರ್ಘಾವಧಿ ತಳಿ ಅಂತ ಬರ್ತಾ ಇದ್ದಾವೆ. ಹಾಗೂ ನೋಲ್ಕಲ್ದಲ್ಲಿ ಇರ್ತಕ್ಕಂಥ ತಳಿಗಳು ಹಾಗೆ ಇದಾವೆ. ಇವೆಲ್ಲ ನೋಡಿದ ನಮಗೆ ನಾವು ನಾಟಿ ಮಾಡಿದ ಸಸಿಗಳನ್ನು ನಾಟಿ ಮಾಡಿದ 65 ಹಿಡಿದು 90-90 ದಿನಗಳಲ್ಲಿ ನಾವು ಕಟಾವು ಮಾಡಲಿಕ್ಕೆ ಬರ್ತಕ್ಕಂಥ ಇವು ಪ್ರಮುಖವಾದ ಈ ಕೃಷಿ ಫೆರೆಗೆ ಸಂಬಂಧಪಟ್ಟ ತರಕಾರಿ ಅಂತ ಹೇಳ್ಬೋದು. ಇನ್ನು ಬಹಳ ಮಂದಿ ನಾವು ವಾತಾವರಣ ಬಗ್ಗೆ ತೆಗೆದುಕೊಂಡಾಗ ಅತ್ಯುತ್ತಮ ವಾತಾವರಣ ಈ ಒಂದು ಬೆಳಗಾವಿ ಅಂತೂ ಧಾರವಾಡದಲ್ಲಿದೆ. ಯಾಕಂದರೆ ಹೆಚ್ಚು ಚಳಿಗಾಲ ಅಲ್ಲದೆ ಮಧ್ಯಮ ಚಳಿಗಾಲ ಇರತಕ್ಕಂಥ 20-32 ಇರತಕ್ಕಂಥ ಒಂದು ಉಷ್ಣ ಪ್ರದೇಶದಲ್ಲಿ ಸಹಿತ ನಾವು ಸರಾಗವಾಗಿ ಈ ತರಕಾರಿ ಬೆಳೆಯಕ್ಕೆ ಸಾಧ್ಯವಾಗ್ತಾ ಇದೆ. ಮಣ್ಣಿನಲ್ಲಿ ವಿಧಗಳಂದ್ರೆ ಅನೇಕ ಮಣ್ಣುಗಳಲ್ಲಿ ಸಹಿತ ಇರ್ಬೋದು, ಕೆಂಪು ಮಣ್ಣು ಇರ್ಬೋದು, ಗೋಡು ಮಣ್ಣು ಇರ್ಬೋದು, ಆಮೇಲೆ ಫಲವತ್ತತೆ ಮಣ್ಣು ಇರ್ಬೋದು, ಮಣ್ಣನ್ನು ಆಧರಿಸಿ ಸಹಿತ ಈ ತರಕಾರಿ ವಾಜ್ಯವಾಗಿ ಬೆಳೆಯಲಿಕ್ಕೆ ಸಾಧ್ಯವಿದೆ. ಇನ್ನು ರೈತ ಬಾಂಧವರಲ್ಲಿ ವಿಶೇಷವಾಗಿ ಇಲ್ಲಿ ಕಾಳಜಿ ವಹಿಸಬೇಕಾಗಿದೆ. ಬಹಳ ರೈತ ಬಾಂಧವರಿಗೆ ಗೊತ್ತಿರಲಿ, ನಮ್ಮ ಬೆಳಗಾವಿ ಇರತಕ್ಕಂಥ ಅನೇಕ ಮಣ್ಣುಗಳಲ್ಲಿ ಕಪ್ಪು ಮಣ್ಣು ಹೆಚ್ಚು ಹೇರಳವಾಗಿ ಕಾಣ್ತಾ ಇದೆ. ಈ ಕಪ್ಪು ಮಣ್ಣು ಎಲ್ಲಿ
ಶುಗರ್ ಕೇನ್ ಅಂತಕ್ಕಂಥ ಬೆಳೆಯನ್ನು ವಾಣಿಜ್ಯವಾಗಿ ಬೆಳೀತಕ್ಕಂಥ ರೈತ ಬಾಂಧವರು

ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ನೀರುಗಳನ್ನು ನಿಂದಿರಿಸಿ ಆ ನೀರಿನಲ್ಲಿ ನಿಂದಿರಿಸಿದಂತಹ ಕರೆ ಭೂಮಿಯಲ್ಲಿ ಇವತ್ತು ಸೌಳು ಪ್ರಮಾಣ ಜಾಸ್ತಿ ಕಾಣ್ತಾ ಇದೆ. ಈ ಸೌಳಿಗೆ ಯೋಗ್ಯವಾದ ತರಕಾರಿಗಳಂದ್ರೆ ಕ್ಯಾಬೇಜು, ಕಾಲಿಫ್ಲವರ್ ಮತ್ತು ನೂಲ್ಕೋಲ್ ಅಂತ ಹೇಳ್ಬೋದು. ನಾನು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಿಗೆ ಮಾತಾಡ್ತಾ ಇದ್ದೇನೆ. ನನ್ನ ಒಂದು ಸಂಶೋಧನೆ ಗಂಗಾವತಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅನೇಕ ಸೌಳು ಭೂಮಿಗೆ ಅನೇಕ ಸೌಳು ಅಂದರೆ 2-4, 4-6, 6-8 ಡೆಸಿಸೈಮನ್ ಮೀಟರ್ ಇರತಕ್ಕಂಥ ಅತ್ಯುತ್ತಮವಾದ ಅತಿ ಶೀಘ್ರವಾಗಿರ್ತಕ್ಕಂಥ ಲವಣಾಂಶಗಳ ಭೂಮಿಯಲ್ಲಿ ಸಹಿತ ನಾನು ಈ ಸಂಶೋಧನೆಗಳನ್ನು ಕೈಕೊಂಡೆ. ಅಲ್ಲಿ ವಿಶೇಷವಾಗಿ ನಾನು ಹೇಳಬೇಕಪ್ಪ ಅಂದ್ರೆ ಈ ಕ್ಯಾಬೇಜ್ ಅಂತಕ್ಕಂಥ ಒಂದು ವಾಣಿಜ್ಯ ತರಕಾರಿ ನಿಮಗೆ 6-8 ಡಿಸಿಸೈಮನ್ ಮೀಟರ್ ಇರತಕ್ಕಂಥ ಉಪ್ಪಿನ ಅಂಶದಲ್ಲಿ, ಅಂದ್ರೆ ನಾನು ಹೇಳಿದ್ನಲ್ಲ ಈ ಉಪ್ಪಿನ ಭೂಮಿ ಇದ್ರೆ ಸಹಿತ ಇದು ಸರಾಗವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗೆ ಸಹಿತ ನೀವು 4-5 ಡಿಸಿಸೈಮನ್ ಮೀಟರ್ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಸೌಳು ಭೂಮಿಯಲ್ಲಿ ಈ ಒಂದು ಕಾಲಿಫ್ಲವರ್ ಅನ್ನು ಬೆಳೆಯಲಿಕ್ಕೆ ಸಾಧ್ಯತೆ. ಇನ್ನು ನೋಲ್ಕೋಲು ನಾವು ಬೀಟ್ರೂಟ್ ಅಂತ ಹೇಳ್ತಾ ಇದ್ವಿ, ಇಡೀ ಒಂದು ಪ್ರಪಂಚಕ್ಕೆ ಗೊತ್ತಿದ್ದ ವಿಷಯ, ಹೆಚ್ಚು ಸೌಳು ಇರತಕ್ಕಂಥ ಭೂಮಿಗೆ ಬೀಟ್ರೂಟ್ ಅಥವಾ ಶುಗರ್ ಬೀಟ್ ಅಂತ ಬರ್ತಾ ಇದೆ. 8-10-12 ಡಿಸಿಸೈಮನ್ ಮೀಟರ್ ಇದ್ದ ಸಹಿತ ಸರಾಗವಾಗಿ ಬರ್ತಕ್ಕಂಥ ತರಕಾರಿ ಅಂದ್ರೆ ಬೀಟ್ರೂಟ್ ಅಂತ ಹೇಳ್ತಾ ಇದ್ವಿ. ಈ ಬೀಟ್ರೂಟ್ಗೆ ಅನುಗುಣವಾಗಿ ನಮ್ಮ ಒಂದು ನವಿಲುಕೋಸು ಸಹಿತ 6-8 ಡೆಸಿಸೈಮನ್ ಮೀಟರ್ ಒಳಗೆ ಉಪ್ಪಿನ ಬೆಳೆಗಳಲ್ಲಿ ಬರ್ತಕ್ಕಂಥ ವಿಶೇಷತೆಯನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಬಹಳಷ್ಟು ಜನಕ್ಕೆ ಗೊತ್ತಿರಲಿ, ಯಾಕಂದ್ರೆ ಈ ಎಲೆಕೋಸು ಅಂತ ಹೇಳ್ತಾ ಇದ್ದೀವಿ, ಕ್ಯಾಬೇಜ್ ಅಂದರೆ ಎಲೆಗೊಂದು ಎಲೆಗಳಿಂದ ಮಾರ್ಪಟ್ಟಕ್ಕಂಥದ್ದು ಎಲೆಕೋಸು, ಹೂಗಳಿಂದ ಮಾರ್ಪಟ್ಟದ್ದು ಕಾಲಿಫ್ಲವರು, ಅದಕ್ಕೆ ಹೂಕೋಸು, ನವಿಲುಗಂಧ ಅದು ಎಲೆಗಳಿಂದ ತುಂಬಿಕೊಡ್ತಕ್ಕಂಥದ್ದು ಒಂದು ತರಕಾರಿ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ ಏನಂದ್ರೆ ಈ ತಳಿಗಳಲ್ಲಿ ಬಹಳಷ್ಟು ಕ್ಯಾಬೇಜ್ ಬೆಳೀಲಿಕ್ಕೆ ಬಹಳಷ್ಟು ಅವಕಾಶವಾದ ತಳಿಗಳಿದ್ದಾವೆ. ಇವತ್ತು ಒಂದು ಸರ್ಕಾರದಿಂದ ಬಿಡುಗಡೆ ಅಂತ ಅನೇಕ ತಳಿಗಳನ್ನು ಅವಲೋಕನ ಮಾಡಿದಾಗ ಫ್ರೈಡ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಇದು ರಾಜ್ಯದಲ್ಲಿ ಜನಪ್ರಿಯವಾದ ತಳಿ. ಇದು 70-90 ದಿನಗಳಲ್ಲಿ ಕೊಯ್ಲಿಗೆ ಬರ್ತಾ ಇದೆ. ಮತ್ತು ಇಲ್ಲಿ ಗಡ್ಡೆಗಳು ಅಂದ್ರೆ ನಾವು ಹೆಡ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಈ ಗಡ್ಡೆಗಳು ಮಧ್ಯಮ ಗಾತ್ರವಾಗಿದ್ದು ಸ್ವಲ್ಪ ಚಪ್ಪಟೆ ಆಕಾರದಲ್ಲಿ ಇರ್ತತಿ. ಇನ್ನು ಗೋಲ್ಡನ್ ಎಕರೆ ಅಂತಕ್ಕಂಥದ್ದು ಇದು ಬೇಗನೆ ಕಟಾವು ಬರ್ತಕ್ಕಂಥದ್ದು, ಬಿತ್ತಿದ 70-80 ದಿನಗಳಲ್ಲಿ ಕೊಯ್ಲಿಗೆ ಬರ್ತಕ್ಕಂಥದ್ದು. ಗಡ್ಡೆಗಳು ದುಂಡಾಗಿದ್ದು ಸಾಧಾರಣ ಮತ್ತು ಮಧ್ಯಮ ಗಾತ್ರದಾಗಿರ್ತವೆ. ಇನ್ನು ವಿಶೇಷವಾಗಿ ದೀರ್ಘಾವಧಿ ತಳಿ ಅಂದರೆ ಅರ್ಲಿ ಡ್ರಮ್ ಹೆಡ್ ಅಂತಕ್ಕಂಥದ್ದು, ಇದು ಸಹಿತ ಚಪ್ಪಟೆ ಆಕಾರದ್ದು ಕೊಯ್ಲಿಗೆ ಬೇಗ ಬರ್ತಕ್ಕಂಥ ತಳಿ. ಇನ್ನು ಇವೆಲ್ಲ ಅಲ್ಪಾವಧಿ ತಳಿಗಳಾದರೆ ದೀರ್ಘಾವಧಿ ತಳಿಗಳು ಲೇಟ್ ಡ್ರಮ್ ಹೆಡ್ ಅಂತ ಹೇಳ್ತಾ ಇದ್ದೀವಿ. 100-120 ದಿನ ಕೊಯ್ಲಿಗೆ ಬರ್ತಕ್ಕಂಥ ಗಡ್ಡೆಗಳು ದೊಡ್ಡವಾಗಿದ್ದು ಚಪ್ಪಟೆ ಆಕಾರದ ಇರ್ತವೆ. ಇನ್ನು ಚಳಿಗಾಲಕ್ಕೆ ಬಹಳ ಸೂಕ್ತವಾದದ್ದು ಲೇಟ್ ಡ್ರಮ್ಮು. ಮತ್ತು ಇನ್ನೊಂದು ಡ್ಯಾನಿಶ್ ಬಾಲ್ ಹೆಡ್ ಅಂತಕ್ಕಂಥ ತಳಿ 100-120 ದಿನಗಳಿಗೆ ಕಟಾವಿಗೆ ಬರ್ತಾ ಇದೆ. ಅತಿ ದೊಡ್ಡದ್ದು ಇರ್ತವೆ, ಉತ್ತಮವಾದ ಗಾತ್ರಗಳನ್ನು ಹೊಂದಿರ್ತವೆ ಇಲ್ಲಿ. ಇದು ಅಲ್ಲದೆ ಇನ್ನು ವಿಶೇಷವಾಗಿ ಈ ಒಂದು ಅನೇಕ ಕಂಪನಿಗಳು ಸಹಿತ ಇವತ್ತು ಇವುಗಳನ್ನು ಅನೇಕ ಹೈಬ್ರಿಡ್ ತಳಿಗಳನ್ನು ರೈತರಿಗೆ ಅನುಕೂಲ ಅಲ್ಲಲ್ಲಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅವು ಸಹಿತ ಬಹಳ ಉತ್ತಮವಾಗಿದ್ದವು. ಯಾಕಪ್ಪ ಅಂತಂದರೆ ಅನೇಕ ಹೈಬ್ರಿಡ್ ತಳಿಗಳು ಇವತ್ತು ಮಾರುಕಟ್ಟೆಗೆ ಬಂದು ರೈತರ ಒಂದು ವಾಣಿಜ್ಯಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥದ್ದು ಮತ್ತು ಹೆಚ್ಚು ಗಾತ್ರ ಮತ್ತು ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಇನ್ನು ವಿಶೇಷವಾಗಿ ಬಹಳ ಮಂದಿ ರೈತರು ಈ ಬಿತ್ತನೆ ಮಾಡ್ತಕ್ಕಂಥ ಕ್ರಮಗಳನ್ನು, ವೈಜ್ಞಾನಿಕ ಕ್ರಮಗಳನ್ನು ತಿಳ್ಕೋಬೇಕಾಗುತ್ತೆ. ಇವುಗಳನ್ನು ತಂದಂಥ ಈ ಅತ್ಯುತ್ತಮವಾದ ಹೈಬ್ರಿಡ್ ಮತ್ತು ತಳಿಗಳನ್ನು ಸಸಿ ಮಡಿ ಮಾಡಿ ತಯಾರಿಕೆ ಮಾಡಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಪ್ರತಿಯೊಂದು ಹೆಕ್ಟರ್ಗೆ ಅಂದರೆ 2.5 ಎಕರೆ ಒಂದು ಭೂಪ್ರದೇಶದಲ್ಲಿ ನಾವು ಒಂದು ಎತ್ತರವಾದ ಸಸಿಮಡಿಗಳನ್ನು ಅಂದರೆ 10 ಸೆಂಟಿಮೀಟರ್ ಭೂಮಿಯಿಂದ ಇರತಕ್ಕಂಥ ಸಸಿಮಡಿಗಳನ್ನು 7.5 ಮೀಟರ್ ಉದ್ದ, 1.5 ಮೀಟರ್ ಅಗಲಿರ್ತಕ್ಕಂಥ ಈ ಒಂದು ಎತ್ತರವಾದ ಸಸಿಮಡಿಗಳನ್ನು ನಾವು ಸಿದ್ಧತೆ ಮಾಡ್ಕೋಬೇಕು. ಪ್ರತಿ ಮಡಿಗೂ ಸಹಿತ 30 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ, 0.5 ಕಿಲೋಗ್ರಾಂ ಇವತ್ತು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಸಂಯುಕ್ತ ಗೊಬ್ಬರಗಳಾದಂಥ 15-15 ಆಗಲಿ, 17-17 ಆಗಲಿ, 19-19 ಆಗಲಿ ಇರ್ತಕ್ಕಂಥ ಈ ಒಂದು 0.5 ಕೆಜಿ ಗೊಬ್ಬರವನ್ನು, ಸಂಯುಕ್ತ ಗೊಬ್ಬರವನ್ನು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಆ ಸಸಿ ಮಡಿಯಲ್ಲಿ ನಾವು ಪೂರೈಸ್ತಕ್ಕಂಥ ಯಾವುದೇ ತಳಿಗಳನ್ನು, ಹೈಬ್ರಿಡ್ ಇರ್ಬೋದು ಅಥವಾ ಸರ್ಕಾರದಿಂದ ಬಿಡುಗಡೆಯಂಥ ತಳಿಗಳನ್ನು ಬಿತ್ತನೆ ಮಾಡಬೇಕು. ಮತ್ತು ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಂದು ಸಸಿಗಳನ್ನಿಗೆ ನಾವು 1 ಗ್ರಾಮ್ ಕಾರ್ಬನ್ ಡೈಜಿಮ್ನಿಂದ ಉಪಚರಿಸಬೇಕು. ಯಾಕಂದರೆ ಇವಾಗ ನಾವು ಬೀಜಗಳನ್ನು ಬಿತ್ತುವ ಮುಂದೆ ಉಪಚಾರ ಮಾಡೋದರಿಂದ ಅನೇಕ ರೋಗಗಳನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಬಹಳ ಮಂದಿ ಗೊತ್ತಿರಲಿ, ಇನ್ನು ಪ್ರೋಟ್ರೇ ಅಂತ ಬಂದಿದೆ ಇವತ್ತು ವೈಜ್ಞಾನಿಕವಾಗಿ. ಪ್ರೋಟ್ರೇಟ್ಗಳಲ್ಲಿ ಸಹಿತ ಇವತ್ತು ನಮ್ಮ ಬೆಳಗಾವಿ ಸುತ್ತಿರತಕ್ಕಂಥ ಪ್ರೈವೇಟ್ ನರ್ಸರಿಯಲ್ಲಿ ಸಹಿತ ನಾವು ಹೇಳಿದಂಥ ಬೀಜಗಳನ್ನಾಗಲಿ ಹೈಬ್ರಿಡ್ ಅನ್ನು ಕೊಟ್ಟರಂದ್ರೆ ಅವರೇ ನಮಗೆ ಸಸಿಗಳನ್ನು ಕೋಕೋಪಿಟ್ನಲ್ಲಿ ಮಾಡಿ ತಮ್ಮ ಆರೈಕೆಯಲ್ಲಿ ಸುಭದ್ರವಾದ ಆರೋಗ್ಯಯುತವಾದ ಸಸಿಗಳನ್ನು ಸಹಿತ ಇವತ್ತು ಪೂರೈಕೆ ಮಾಡೋದು ವಾಡಿಕೆ ಆಗ್ತಾ ಇದೆ. ಇದನ್ನು ಅವರು 50-60 ರೂಪಾಯಿಗೆ ಒಂದು ಟ್ರೇ ಕೊಡಬಹುದು. ಕೆಲವೊಂದು ಚೆನ್ನಾಗಿ ಬೆಳೆಸಿದ್ದಪ್ಪ ಅಂದರೆ 70 ರೂಪಾಯಿ ತನಕ ಇವತ್ತು ನಮಗೆ ಸಿಗ್ತಾ ಇದ್ದಾವೆ. ಒಂದು ಟ್ರೇ ಅಂದ್ರೆ 98 ಇರ್ತಾವೆ, ಇನ್ನು 110
ಸಸಿಗಳನ್ನು ಒಂದು ಟ್ರೇದಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಇಲ್ಲಿ ವಿಶೇಷವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಸಸಿ ಮಡಿ ಮಾಡಬೇಕಂತಂದ್ರೆ ಸ್ವಲ್ಪ ಅದಕ್ಕೆ ಶಗ್ನಿ ಗೊಬ್ಬರವನ್ನು ಆಯ್ಕೆ ಮಾಡಿ ಹಾಕಿ ಅಟ್ಲೀಸ್ಟ್ ನಾವು ಬಿತ್ತನೆ ಮಾಡಬೇಕಾದ್ರೆ ಈ ನಾಟಿ ಮಾಡುವ ಒಂದು ಪದ್ಧತಿಯನ್ನು ನಾವು ಚೆನ್ನಾಗಿ ರೂಢಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಬಹಳ ಮಂದಿ ರೈತರಿಗೆ ಗೊತ್ತಿರಲಿ, ನಾವು ಬೆಳೆಸಿರಿ ಮೊಳಕೆ ಕಾಣುವಂತೆ ಈ ಸಸಿ ಮಡಿಯಲ್ಲಿ ಆರೋಗ್ಯಯುತವಾದ ಸಸಿಗಳನ್ನು ಬೆಳೆಸಿದಾಗ ನಾವು ಬೆಳೆದ ಒಂದು 21-30 ದಿನಗಳ ನಂತರ ಇವುಗಳನ್ನು ನಾವು ಬಹಳಷ್ಟವಾಗಿ ಸ್ವಲ್ಪ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಮತ್ತು ಮುಖ್ಯ ಒಂದು ಕ್ಷೇತ್ರಕ್ಕೆ ನಾವು ನಾಟಿ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ವಿಶೇಷವಾಗಿ ಬಹಳ ಮಂದಿ ರೈತರಿಗೆ ರಸಗೊಬ್ಬರ ಬಳಕೆ ಬಂದಾಗ ಬಹಳಷ್ಟು ಜನಕ್ಕೆ ನಾವು ರಸಗೊಬ್ಬರ ಅನ್ಕೊಳ್ಳೆ ಒಂದು ಯೂರಿಯಾ ಗೊಬ್ಬರ ಮತ್ತು ಸ್ವಲ್ಪ ಡಿ ಎ ಪಿ ಗೊಬ್ಬರವನ್ನು ಕೊಟ್ಟು ಮುಗಿಸ್ಬಿಡ್ತಾ ಇದ್ದಾರೆ. ಇದು ಹಾಗಲ್ಲ. ಯಾವುದೇ ಇವತ್ತು ಕೃಷಿ ಫೆರೆಕ್ಸಿಗೆ ಸಂಬಂಧಪಟ್ಟಂತ ಎಲೆಕೋಸ್ ಆಗಲಿ ಹೂಕೋಸ್ ಆಗಲಿ ನೋಲ್ಕೋಲ್ ಆಗಲಿ ಇವು ಹೆಚ್ಚಾಗಿ ಊಟ ಮಾಡ್ತಕ್ಕಂಥ ತರಕಾರಿಗಳು, ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಇವುಗಳಿಗೆ ನಾವು ಈ ರಸಗೊಬ್ಬರ ಬಳಕೆ ಮಾಡಬೇಕಾಗುತ್ತೆ. ಬಿತ್ತಕ್ಕಿಂತ ಪೂರ್ವದಲ್ಲಿ ನಾವು ಮಣ್ಣಿಗೆ 1.25 ಟನ್ ಅಂದ್ರೆ 2.5 ಎಕರೆಗೆ ಅಂದ್ರೆ 10 ಟನ್ ಒಂದು ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗುತ್ತೆ. ಬಿತ್ತನೆ ಬೀಜ ಕಾಲಿಫ್ಲವರ್ 825 ರಿಂದ 1,000 ಗ್ರಾಮ್ ಅಂದ್ರೆ 1 ಕೆಜಿವರೆಗೆ ನಾವು ಬಿತ್ತನೆ ಮಾಡಿದಂತಹ ಸಸಿಗಳನ್ನು ಉಪಯೋಗ ಮಾಡಬೇಕಾಗುತ್ತೆ. ಇನ್ನು ನನಗೆ ರಸಗೊಬ್ಬರ ಬಗ್ಗೆ ಬಳಕೆ ಮಾಡ್ತಕ್ಕಂಥ ಒಂದು ವೈಜ್ಞಾನಿಕ ಸಲಹೆ ಕೊಡ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಒಂದು ಶಿಫಾರಸು ಪ್ರಕಾರ ಸಾರಜನಕ ರಂಜಕ ಪೊಟಾಷ್ ಅಂದ ತಕ್ಷಣ 150 ಕಿಲೋಗ್ರಾಮ್ ಸಾರಜನಕ, 100 ಕಿಲೋಗ್ರಾಮ್ ರಂಜಕ, 125 ಕಿಲೋಗ್ರಾಮ್ ಪೊಟಾಷ್ ಎರಡು ಅಂದ್ರೆ ಕ್ಯಾಬೇಜ್ ಕಾಲಿಫ್ಲವರ್ ಕೊಡಬೇಕಂತ ಶಿಫಾರಸು ಮಾಡ್ತಾ ಇದ್ವಿ. ಈಗ ಒಂದು ಸಂಶೋಧನೆಯ ಮುಖಾಂತರವಾಗಿ ರೈತ ಬಾಂಧವರಲ್ಲಿ ಒಂದು ಕಳಕಳಿ ಮನವಿದೆ. ಏನಪ್ಪಾ ಅಂತಂದ್ರೆ ನೀವು ಕೊಡ್ತಕ್ಕಂಥ ಈ ಶಿಫಾರಸು ಮಾಡಿದ ಸಾರಜನಕ ರಂಜಕ ಪೊಟಾಷ್ ಗೊಬ್ಬರದ ಅಲ್ಲಿ 33% ಅಂದ್ರೆ ಸಾರಜನಕವನ್ನ, 66% ರಂಜಕವನ್ನ ಮತ್ತೆ 66% ಪೊಟಾಷ್ ಗೊಬ್ಬರವನ್ನು ಬಿತ್ತಕ್ಕಿಂತ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಮಣ್ಣಿನಲ್ಲಿ ಹಾಕಿ ಇವತ್ತು ನಾವು ಈ ಒಂದು ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತೆ. ಈ ನಾಟಿ ಮಾಡಿದ ಸಸಿಗಳಿಗೆ ನೀರನ್ನು ಹಾಕಿ ಅವುಗಳನ್ನು ಚೆನ್ನಾಗಿ ಲಾಲನೆ ಪಾಲನೆ ಮಾಡಬೇಕಾಗುತ್ತೆ. ಅದರಲ್ಲಿ ವಿಶೇಷವಾಗಿ ರೈತ ಬಾಂಧವರು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು. ಕೆಲವೊಂದು ತಳಿಗಳನ್ನು 45 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ, ಇನ್ನು ಕೆಲವು 60 ಸೆಂಟಿಮೀಟರ್ ಬೋದು ಸಾಲುಗಳಲ್ಲಿ ನಾಟಿ ಮಾಡ್ತಾ ಇದ್ದಾರೆ. ಗಿಡದಿಂದ ಗಿಡಕ್ಕೆ ನಾವು 30 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿದ ತಕ್ಷಣ ಪ್ರತಿಯೊಂದು ಸಾಲು ಬೋದು ಸಾಲುಗಳಿಗೆ ನೀರನ್ನು ನಾವು ಹಾಯ್ಕಬೇಕಾಗುತ್ತೆ. ಆಗಲೇ ನಾನು ಹೇಳ್ತಾ ಇದ್ದೆ, ರೈತ ಬಾಂಧವರು ಮಾಡ್ತಕ್ಕಂಥ ಒಂದು ಅರೆ ತಪ್ಪು ತಿಳುವಳಿಕೆಯಿಂದ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರಗಳನ್ನು ಕೊಟ್ಟಾಗ ಆ ಯೂರಿಯಾ ಗೊಬ್ಬರವು ಸಾರ್ವಜನಿಕ ಇರತಕ್ಕಂಥ ಯೂರಿಯಾ ಗೊಬ್ಬರವು ಸರಾಗವಾಗಿ ಬೆಳೆಗಳಿಗೆ ಹೋಗುವುದಿಲ್ಲ. ಅದು ಒಂದು ವೋಲ್ಟಲೈಸೇಷನ್ ಅಂತ ಹೇಳ್ತೀವಿ, ಆವಿಯಾಗಿ ಬಾಷ್ಪೀಕರಣ ಆಗಿ ಹೋಗ್ಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ಭೂಮಿಯಲ್ಲಿ ಒಳಗಿಂದ ಹರಿದು ನೀರಿನ ಜೊತೆಗೆ ಹರಿದು ಕೆಳಮಟ್ಟಕ್ಕೆ ಭೂಪ್ರದೇಶಕ್ಕೆ ಹೋಗುವಂತ ಜಾಸ್ತಿ ಇರುತ್ತೆ. ಇನ್ನು ಕೆಲವು ಭೂಮಿಯಲ್ಲಿ ಹಿಡ್ಕೊಂಡು ಗೊಬ್ಬರಗಳನ್ನು ಬೆಳೆ ತೆಗೆದುಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ. ಅದಕ್ಕೋಸ್ಕರ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ ಈ ಒಂದು ಕ್ಯಾಬೇಜು ಕಾಲಿಫ್ಲವರ್ ಮತ್ತು ನವಿಲುಕೋಸುಗಳಿಗೆ ಸರಾಗವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನು ಯಾವ ಹಂತದಲ್ಲಿ ಕೊಡಬೇಕು, ನಿರ್ಣಯಾತ್ಮಕವಾಗಿ ವೈಜ್ಞಾನಿಕವಾಗಿ ಮಾಡಬೇಕಂಥೇಳಿ ಒಂದು ಸಂಶೋಧನೆಯಿಂದ ಆಧಾರಿತವಾಗಿ ಹೇಳ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ 150-125 ಕಿಲೋಗ್ರಾಂ ಸಾರ್ವಜನಿಕ ರಂಜಕ ಪೊಟಾಷನ್ನು, 33% ಸಾರ್ವಜನಿಕ ಅಂದರೆ 49.5 ಕೆಜಿ ಅಂದರೆ 50 ಕೆಜಿ ಯೂರಿಯಾ ಗೊಬ್ಬರವನ್ನು, 66% ರಂಜಕ ಅಂದಾಗ ಅದಕ್ಕೆ 66 ಕೆಜಿ ಇವತ್ತು ರಂಜಕವನ್ನು, ಮತ್ತು 66% ಪೊಟಾಷ್ ಅಂದಾಗ 83 ಕೆಜಿ ಪೊಟಾಷ್ ಗೊಬ್ಬರವನ್ನು ನಾವು ಮಣ್ಣಿಗೆ ಹಾಕಬೇಕಾಗುತ್ತೆ. ಇದನ್ನು ಸ್ವಲ್ಪ ವೈಜ್ಞಾನಿಕ ತಿಳ್ಕೋಬೇಕು, ಇಲ್ಲಾಂದ್ರೆ ನಾವು ಸುಮ್ಸುಮ್ನೆ ಬಹಳಷ್ಟು ಖರ್ಚು ಮಾಡಿ ರಸಗೊಬ್ಬರಗಳು ಬೆಳೆಗಳಿಗೆ ಸಿಗಲಾರ್ದಂಗೆ ಪೋಲು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಒಂದು 4 ವಾರದ ನಂತರ ಬೆಳೆಗಳನ್ನು ನಾಟಿ ಮಾಡಿದ 4 ವಾರಗಳ ನಂತರ ಉಳಿದ 33% ಸಾರ್ವಜನಿಕವನ್ನು ಅಂದರೆ 50 ಕೆಜಿ ಬಿತ್ತಿದ 40 ದಿವಸದಲ್ಲಿ ಕೊಟ್ಟಾಗ ಬೆಳೆಯು ತನ್ನಿಂದ ತಾನೇ ತೆಗೆದುಕೊಳ್ಳುತ್ತೆ. ಮತ್ತು ಇನ್ನು ವಿಶೇಷವಾಗಿ ತಾವು ಇಲ್ಲಿ ಗಮನ ಭರಿಸಬೇಕಾಗುತ್ತೆ, ಇದರ ಜೊತೆ ಬಹಳಷ್ಟು ಜನಕ್ಕೆ ಗೊತ್ತಿರಲಿ, ಒಂದು ಸಿಂಪರಣಿ ಅಂದರೆ ಮೇಲ್ಮುಖವಾಗಿ ಬೆಳೆಯ ಒಂದು 4 ವಾರಗಳ ನಂತರ ಒಂದಿಷ್ಟು ಫೋಲಿಯರ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಸಿಂಪರಣಿ ದ್ರಾವಣದ ಮುಖಾಂತರವಾಗಿ ನಾವು 4.5 ಕೆಜಿಯಷ್ಟು 19-19 ಈ ಸಂಯುಕ್ತ ಗೊಬ್ಬರವನ್ನು ಬೆಳೆಗೆ ಸಿಂಪರಣೆ ಮಾಡುವುದರಿಂದ ಬಹಳಷ್ಟು ನಾವು ರಸಗೊಬ್ಬರಗಳನ್ನು ನಾವು ಉಳಿತಾಯ ಮಾಡಿದಂತಾಗುತ್ತದೆ. ಆಮೇಲೆ ಇದರಲ್ಲಿ ವಿಶೇಷವಾಗಿ ಹೇಳಬೇಕಪ್ಪ ಅಂತಂದ್ರೆ ಇವತ್ತು ಸಂಯುಕ್ತ ಗೊಬ್ಬರ ಇರತಕ್ಕಂಥದ್ದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಅದರಲ್ಲಿ 1 ಕೆಜಿ ಯೂರಿಯಾ, 0.5 ಕೆಜಿ ಸಲ್ಫೇಟ್ ಪೊಟ್ಯಾಶು, ಇವನನ್ನು ನಾವು ನೀರಿನಲ್ಲಿ ಕರಗಿಸಿ ನಾಟಿ ಮಾಡಿದ 20 ದಿನಗಳ 40 ದಿನಗಳ ಮತ್ತು 60 ದಿನಗಳ ನಂತರ ಗಿಡಗಳಿಗೆ ಸಿಂಪರಣೆ ಮಾಡುವುದರಿಂದ ಬೆಳೆಗಳು ಸರಾಗವಾಗಿ ಬಹಳಷ್ಟು ಚೆನ್ನಾಗಿ ಈ ಒಂದು ಸಿಂಪರಣೆ ಮಾಡ್ತಕ್ಕಂಥ ಗೊಬ್ಬರಗಳನ್ನು ಬಳಸಿ ಇನ್ನೂ ಹೆಚ್ಚು ಹೆಚ್ಚು ಹುಲಸಾಗಿ ಇವತ್ತು
ಅವು ತಮ್ಮ ಗಾತ್ರದಲ್ಲಿ, ವಿನ್ಯಾಸದಲ್ಲಿ ಮತ್ತು ತೂಕದಲ್ಲಿ ಸಹಿತ ಹೆಚ್ಚು ಕ್ಯಾಬೇಜ್ ಆಗಲಿ ಕೌಲಿಫ್ಲವರ್ ಕೊಡ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ರೈತ ಬಾಂಧವರಲ್ಲಿ ಒಂದು ಕಳಕಳಿ ಮನವಿ, ತಾವು ಕೊಡ್ತಕ್ಕಂಥ ರಸಗೊಬ್ಬರಗಳು ಮಣ್ಣಿನಲ್ಲಿ ಅಷ್ಟೇ ಹಾಕದೆ ಒಂದು ಹೊರಮೈ ಸಿಂಪರಣೆ ಅಂತ ಹೇಳ್ತೀವಿ, ಫೋಲಿಯರ್ ಅಪ್ಲಿಕೇಶನ್ ಬೆಳೆಗಳಿಗೆ ಮೇಲು ಗೊಬ್ಬರವಾಗಿ ಕೊಟ್ಟು ಮೇಲು ಮುಖವಾಗಿ ಸಿಂಪರಣೆ ಮಾಡುವುದರಿಂದ ಹೆಚ್ಚು ಗೊಬ್ಬರಗಳನ್ನು ಬೆಳೆಗಳಿಗೆ ತೆಗೆದುಕೊಂಡು ಇನ್ನೂ ಹೆಚ್ಚು ಹೆಚ್ಚು ಒಂದು ಲಾಭಾಂಶ ಕೊಡ್ತಕ್ಕಂಥ ತರಕಾರಿ ಅಂದ್ರೆ ಕ್ಯಾಬೇಜ್ ಕಾಲಿಫ್ಲವರ್ಗಳನ್ನು ಬೆಳಿಲಿಕ್ಕೆ ಸಾಧ್ಯತೆ ಐತಿ. ಇನ್ನು ಬಹಳ ಮಂದಿ ರೈತರಿಗೆ ಇಲ್ಲ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಕ್ ಆಗಲ್ಲಪ್ಪ ಅಂತಂದ್ರೆ, ನಾಟಿ ಮಾಡುವ ಮೊದಲು ಪ್ರತಿ ಒಂದು 1.5 ಎಕರೆಗೆ 1 ಟನ್ ಅಂದ್ರೆ 10 ಕ್ವಿಂಟಲ್ ಹತ್ತು ಎರೆಹುಳದ ಗೊಬ್ಬರವನ್ನು 3 ದಿನಗಳ ಮೊದಲೇ ನಾವು ಭೂಮಿಯಲ್ಲಿ ಹಾಕಿ ನಾವು ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಅರ್ಧದಷ್ಟು ಪ್ರಮಾಣದಲ್ಲಿ ಕೊಟ್ಟರು ಸಾಕು. ಇವುಗಳನ್ನು ಕೊಡುವುದರಿಂದ ನಮಗೆ 50% ಅಷ್ಟು ನಮಗೆ ರೈತರಿಗೆ ಈ ಒಂದು ರಾಸಾಯನಿಕ ಗೊಬ್ಬರಗಳಿಂದ ಲಾಭ ಆಗ್ತಾ ಇದೆ. ಅದರ ಜೊತೆಗೆ ಈ ಬಹಳಷ್ಟು ಇವತ್ತು ನಾವು ಈ ಅನುಜೀವಿ ಗೊಬ್ಬರಗಳಂತ ಹೇಳ್ತಾ ಇದ್ದೀವಿ ಮತ್ತು ಜೈವಿಕ ಗೊಬ್ಬರಗಳನ್ನು ಹೇಳ್ತಾ ಇದ್ದೀವಿ, ಅವುಗಳನ್ನು ಬೆಳೆಸಲಿಕ್ಕೆ ಅವುಗಳನ್ನು ಉಪಯೋಗ ಮಾಡಲಿಕ್ಕೆ ಮತ್ತು ತೋಟಗಾರಿಕೆ ವಿಶ್ವದ ತಂತ್ರಜ್ಞಾನವಿದೆ. ಇವತ್ತು ಇಲ್ಲಿ ಹೇಳಬೇಕಂತಂದ್ರೆ ಈ ಸಸಿಗಳ ಬೇರುಗಳ ಮುಖಾಂತರವಾಗಿ ಅಜೋಸ್ಪರ್ಲಮ್ ಅಂತಕ್ಕಂಥ ACD 250 ಗ್ರಾಂ ಪ್ರತಿ 1 ಲೀಟರ್ ನೀರಿನಲ್ಲಿ ಕರಗಿಸಿ ಒಂದು ಸಸಿ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ 1/2 ತಾಸು ಅವುಗಳನ್ನು ಸಸಿಗಳನ್ನು ಆ ಒಂದು ಅಜೋಸ್ಪರ್ಲಮ್ದಲ್ಲಿ ನಾವು ನೆನೆಸಿ ಶಿಫಾರಸು ಮಾಡಿದ ಸಾರಜನಕದ ಪ್ರಮಾಣವನ್ನು 25% ನಾವು ಇಲ್ಲಿ ನಾವು ಕಡಿಮೆ ಮಾಡಬಹುದು. ನಾನು ಆಗಲಿನಿಂದ ರಸಗೊಬ್ಬರಗಳಲ್ಲಿ 25% ನಾವು 25 ಒಂದು ಸಾರ್ವಜನಿಕ ಇತ್ತಂಥ ರಸಗೊಬ್ಬರಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಈ ಅಜೋಸ್ಪರ್ಲ್ ಅಂತಕ್ಕಂಥ ACD 250 ಗ್ರಾಂ ಪ್ರತಿ ಲೀಟರ್ಗೆ ದಯವಿಟ್ಟು ರೈತ ಬಾಂಧವರು ಸಸಿಗಳು ನಾಟು ಮಾಡ್ಕೊಂತರಲ್ಲಿ ಈ ಒಂದು ದ್ರಾವಣದಲ್ಲಿ ಅದ್ದಿ ಸಸಿ ನಾಟಿ ಮಾಡುವುದರಿಂದ ನಮಗೆ ಗೊಬ್ಬರದಲ್ಲಿ ಖರ್ಚಿನಲ್ಲಿ ಲಾಭ ಆಗೋದ್ರ ಜೊತೆಗೆ ಸರಾಗವಾಗಿ ಸಾರ್ವಜನಿಕ ಗೊಬ್ಬರವು ಸಹಿತ ಇವತ್ತು ಈ ಬೇರುಗಳ ಮುಖಾಂತರವಾಗಿ ಈ ಸಸಿಗಳು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಬಹಳ ಮಂದಿಗೆ ನಮ್ಮಲ್ಲಿ ಬೆಳಗಾವದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ, ಪ್ರತಿನಿತ್ಯ ಮಳೆಗಳು ಸ್ಟಾರ್ಟ್ ಆಗ್ತಂದ್ರೆ ತಿಂಗಳಗಂಟ್ಲಿ ಮಳೆ ಆಗ್ತಾ ಇದೆ. ರೈತರಿಗೆ ಈ ಕಳೆ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಬಹಳಷ್ಟು ಕಠಿಣವಾದಂಥದ್ದು. ಈ ಕಳೆಗಳ ನಿರ್ವಹಣೆ ಮಾಡಬೇಕಾದಂದ್ರೆ ನಾವು ಕಳೆಗಳ ಬರುವಕ್ಕಿಂತ ಪೂರ್ವದಲ್ಲಿ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಏಕದಳ ಮತ್ತು ದ್ವಿದಳ ಕಸಗಳು ಕಂಡು ಬಂದಲ್ಲಿ ಅಲೋಕ್ಲಾರ್ ಅಂತಕ್ಕಂಥದ್ದು ಅಲ್ಲಿ 1.5 ಲೀಟರ್ ಪ್ರತಿ ಹೆಕ್ಟರ್ಗೆ ಅಂದ್ರೆ 1.5 ಎಕರೆಗೆ 1.5 ಲೀಟರ್ ಅಲೋಕ್ಲೋರ್ ಆಗಲಿ ಅಥವಾ ಬಿಟೋಕ್ಲೋರ್ ಆಗಲಿ ಈ ಒಂದು ಒಂದು ಕಳೆ ನಿರ್ವಹಣೆಗೆ ಸಿಕ್ಕಂತ ಕೆಮಿಕಲ್ಸ್ಗಳನ್ನು ಬಳಸುವುದರಿಂದ ಸರಾಗವಾಗಿ ನಾವು ಕಳೆ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯತೆ ಐತಿ. ದಯವಿಟ್ಟು ರೈತ ಬಂದು ಅರ್ಥ ಮಾಡ್ಕೋಬೇಕು, ಕಳೆಗಳನ್ನ ಬರೋಕ್ಕಿಂತ ಪೂರ್ವದಲ್ಲಿ ಈ ಸಿಂಪರಣೆ ಮಾಡ್ಕೋಬೇಕು. ಇವತ್ತು ನೀವು ಬೆಳೆಗಳನ್ನು ಹಚ್ಚಿ ಸಿಂಪರಣೆ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಈ ಕಳೆ ನಿಯಂತ್ರಣ ಮಾಡ್ತಕ್ಕಂಥ ಕೆಮಿಕಲ್ಸ್ ಬಹಳ ಸೂಕ್ಷ್ಮ ಇರ್ತೈತಿ. ನಾವು ಹೆಚ್ಚುವರಿ ತಪ್ಪಾದಲ್ಲಿ ನಮ್ಮ ಬೆಳೆಗಳಿಗೆ ನಾಶ ಮಾಡ್ತಕ್ಕಂಥ ಒಂದು ಸಂದೇಶ ಸಹಿತ ನಾವು ಕಂಡು ಬಂದಿದೆ. ಅದಕ್ಕೆ ರೈತ ಬಾಂಧವರು ಮುತುವರ್ಜಿ ವಹಿಸಿ ಬಹಳ ಮುನ್ನೆಚ್ಚರಿಕೆಯಿಂದ ಈ ಒಂದು ಕಳೆ ನಿಯಂತ್ರಣಗಳನ್ನು ತಮ್ಮ ಹೊಲದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಬಳಸಲಿಕ್ಕೆ ಸಾಧ್ಯವೈತಿ. ಇನ್ನು ಬಹಳ ಜನಕ್ಕೆ ಇರ್ತಕ್ಕಂಥದ್ದಂದ್ರೆ ಈ ಕಾಲಿಫ್ಲವರ್ದಲ್ಲಿ ಅನೇಕ ತಳಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಕಾಲಿಫ್ಲವರ್ದಲ್ಲಿ ತಮ್ಗೆ ಗೊತ್ತಿದ್ದ ಹಾಗೆ ಅರ್ಲಿ ಸ್ನೋಬಾಲ್ ಅಂತಕ್ಕಂಥ ತಳಿ 60-80 ದಿವಸಕ್ಕೆ ಬರ್ತಕ್ಕಂಥದ್ದು ಕೊಯ್ಲಿ ಬರ್ತಕ್ಕಂಥದ್ದು. ಆಮೇಲೆ ಸ್ನೋಬಾಲ್ ಅಂತಕ್ಕಂಥ ಇದು ಮಧ್ಯಮವಾದ ತಳಿ 80-100 ದಿನಗಳಲ್ಲಿ ಕೊಯ್ಲಿ ಬರ್ತಾ ಇದೆ. ಆಮೇಲೆ ಇಲ್ಲಿ ಗಾತ್ರ ಹೇಗಿರುತ್ತೆ, ಹೂಕೋಶಿನ ಗಾತ್ರ ಮಧ್ಯಮವಾಗಿರುತ್ತೆ, ಅರ್ಲಿ ಬಾಲ್ ಸ್ನೋಬಾಲ್ದಲ್ಲಿ ಚಿಕ್ಕದಾಗಿರುತ್ತೆ, ಲೇಟ್ ಸ್ನೋಬಾಲ್ ಅಂತಕ್ಕಂಥದ್ದು ದೀರ್ಘಾವಧಿ ತಳಿಯಾಗಿದ್ದು 100-120 ದಿನಗಳಿಗೆ ಹೂಕೋಸನ್ನು ಬಿಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಶಿಫಾರಸು ಮಾಡಿದಂಥ ಸಾರ್ವಜನಿಕ ರಂಜಕ ಪೊಟಾಷ್ ಆಗಲಿ ಹೇಳಿದೆ 150-100-125 ಕಿಲೋಗ್ರಾಂ ಶಿಫಾರಸು ಮಾಡಿದ ರಸಗೊಬ್ಬರ ಬಳಕೆ ಮಾಡಬೇಕು. ಅದರ ಬದಲಾಗಿ ನಾನು ಶಿಫಾರಸು ಮಾಡಿದ ನಮ್ಮ ಒಂದು ಸಂಶೋಧನೆಯನ್ನು ಸಹಿತ ತಮ್ಮಿದ್ರಿಗೆ ಬಹಳಷ್ಟು ನೀಟವಾಗಿ ನಾನು ತಿಳಿಸಿ ಹೇಳ್ಕೊಟ್ಟಿದ್ದೇನೆ. ಇನ್ನು ವಿಶೇಷವಾಗಿ ರೈತ ಬಾಂಧವರಲ್ಲಿ ಒಂದು ಕಳಕಳಿ ಮಣಿವೆ, ಯಾಕಂದ್ರೆ ಬಹಳಷ್ಟು ಜನಕ್ಕೆ ಬೇವಿನ ಬೀಜದ ಕಷಾಯವನ್ನು ಸಹಿತ ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದ್ರೆ ಖರ್ಚು ಕಡಿಮೆ ಮಾಡುವುದು ನಮ್ಮ ಉದ್ದೇಶ, ಮೂಲಭೂತವಾದ ಒಂದು ಉದ್ದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಮ್ಮ ಮಳೆಗಾಲದಲ್ಲಿ ನಮ್ಮ ಈಗ ಒಂದು ಬೇಸಿಗೆ ಕಾಲದಲ್ಲಿ ಬೇವಿನ ಬೀಜಗಳ ಒಂದು ಕಾಲ ಇರ್ತೈತಿ. ಆ ಪರ್ವ ಕಾಲದಲ್ಲಿ ಈ ಬೇಜಿನ ಬೀಜಗಳನ್ನು ತಾವೆಲ್ಲ ಬಹಳಷ್ಟು ಹಿಡ್ಕೊಂಡು ಬಂದು ಅವುಗಳನ್ನು ಕಲ್ಲಿಂದಾಗಲಿ ಅಥವಾ ಮೂಲಗಳಿಂದ ಜಜ್ಜಿ ಮ್ಯಾಗ್ನಿಸ್ ಸಿಪ್ಪೆ ತೆಗೆದು ಆ ಒಳಗಿನ ಬೀಜಗಳನ್ನು ಪುಡಿ ಮಾಡಿ ಸಿಂಪರಣೆಗೆ ಈ ಕ್ಯಾಬೇಜ್ ಕಾಲಿಫ್ಲವರ್ ಸಿಂಪರಣೆ ಮಾಡುವುದರಿಂದ ಅನೇಕ ನಾವು ಕೀಟಗಳನ್ನು ಇವತ್ತು ನಾವು ಇಲ್ಲಿ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ. ಈ ತಂದಂಥ ಬೀಜಗಳನ್ನು ತಂದಂಥವುಗಳನ್ನು ಚೀಲಗಳಲ್ಲಿ ಇಟ್ಟು 1.5-2 ತಿಂಗಳವರೆಗೆ ಸಹಿತ ಶೇಖರಣೆ ಮಾಡಿ ಇಡಬಹುದು, ಅಥವಾ ಪುಡಿಗಳನ್ನು ಮಾಡಿ ಅದು ಪರಿವರ್ತನೆ ಮಾಡಿ ಸಹಿತ ನಾವು ಯೋಗ್ಯದಲ್ಲಿ ಇದನ್ನು ಸಿಂಪರಣೆ ಮಾಡಬಹುದು. ಇಲ್ಲಿ ವಿಶೇಷವಾಗಿ ನಾನು ಹೇಳಬೇಕಪ್ಪ ಅಂತಂದ್ರೆ 4.5 ಕಿಲೋಗ್ರಾಂ ಬೇವಿನ ಬೀಜದ ಪುಡಿಯನ್ನು 100 ಲೀಟರ್ ಸಿಂಪರಣೆಯಲ್ಲಿ ತಯಾರಿಸಿ ಮಾಡಿ ಔಷಧವಾಗಿ ಉಪಯೋಗಕ್ಕೆ ಸಾಧ್ಯವಾಗ್ತಾ ಇದೆ. 4 ಕೆಜಿ ಬೀಜದ ಪುಡಿಗೆ 20 ಲೀಟರ್ ನೀರನ್ನು ಸೇರಿಸುತ್ತಾ ಪ್ರತಿ ಒಂದು ರೋಲರ್ನಿಂದ ಮಲಾಮ್ ಸಹಿತ ನಾವು ಮಾಡಲಿಕ್ಕೆ ಮಾಡಿ ಪೇಸ್ಟ್ ಅಂತ ಹೇಳ್ತಾ ಇದ್ದೀವಿ, ಮಲಾಮ್ ಸಹಿತ ನಾವು ರೆಡಿ ಮಾಡಿಕೊಂಡು ಇಂಥ ಮಲಾಮ್ ತಯಾರಿಸಿ ಸಿದ್ಧತೆ ಮಾಡಿದಂಥದ್ದನ್ನು ರಬ್ಬರ್ ಯಂತ್ರದ ಮುಖಾಂತರ ಸಹಿತ ಬಳಸಲಿಕ್ಕೆ ಸಾಧ್ಯವಾಗ್ತೈತೆ. ಯಾಕಂದರೆ ಈ ಬೇವಿನ ಪುಡಿ ಬಹಳಷ್ಟು ಅನೇಕ
ಕೀಟಗಳಿಗೆ ರಾಮಬಾಣ ಅಂತ ಹೇಳ್ಬೋದು. 20 ಲೀಟರ್ ನೀರು ಬೆರೆಸಿದ ಬೇವಿನ ಪುಡಿಯ ದ್ರಾವಣವನ್ನು 12 ತಾಸುಗಳು ಇಟ್ಟ ನಂತರ ಅವನ್ನ ನಾವು ಬಸಿದುಕೊಂಡು ನಾವು ಸಿಂಪರಣೆ ಮಾಡಲಿಕ್ಕೆ ಯೋಗ್ಯವಾಗ್ತಾ ಇದೆ. ಇನ್ನು ಕೆಲವೊಂದು ರೈತ ಬಾಂಧವರು ತಿಳುವಳಿಕೆ ಇದ್ದವರು ಹೆಚ್ಚಿಗೆ ಇವನ್ನ ಅರಿವೆಯಲ್ಲಿ ಗಂಟು ಕಟ್ಟಿ ಕಷಾಯವನ್ನು ಹಿಂಡಿ ಆ ಬಂದಂತ ಕಷಾಯದ ರಸವನ್ನು ಬೆಳಗ್ಗೆ ಸಿಂಪರಣೆ ಮಾಡತಕ್ಕಂಥವತ್ತು ನಾವು ನೋಡ್ತಾ ಇದೀವಿ. ಇದು ವೈಜ್ಞಾನಿಕೆಯಿಂದ ಬಹಳ ಬಹಳ ಮುಖ್ಯವಾದದ್ದು. ಅದಕ್ಕೆ ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಹೆಚ್ಚು ಹೆಚ್ಚು ಖರ್ಚು ಮಾಡದೆ ಕ್ಯಾಬೇಜ್ ಕಾಲಿಫ್ಲವರ್ಗೆ ಇವತ್ತು ಬೇವಿನ ಕಷಾಯಗಳನ್ನು ಸಹಿತ ನಾವು ಮಾಡಿದ್ರಿಂದ ಅನೇಕ ನಾವು ಇವತ್ತು ಒತ್ತು ಗಡ್ಡೆ ಕೊರಿವ ಹುಳ ಆಗಿರ್ಬಹುದು, ಎಲೆಕೋಸು ತಿಗಣಿ ಆಗಿರ್ಬಹುದು, ಆಮೇಲೆ ಡೈಮಂಡ್ ಬ್ಯಾಕ್ ಮತ್ತೆ ಸಸ್ಯ ಏನಿರ್ಬಹುದು, ಸುಳಿ ಪೂಚೆ ಇರ್ಬಹುದು, ಕೊಂಡಲೆ ಹುಳ ಇರ್ಬಹುದು, ಇವೆಲ್ಲಗಳನ್ನ ನಾವು ಬಹಳಷ್ಟು ಹತೋಟಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಕಾಯಿಪಲ್ಯಗಳಲ್ಲಿ ಇನ್ನೊಂದು ಪ್ರಮುಖವಾದ ಕಾಯಿಪಲ್ಯ ಇದೆ, ಅದು ನವಿಲ್ ಕೋಸು ಅಂತ ಹೇಳ್ತಾ ಇದ್ವಿ. ಈ ನವಿಲ್ ಕೋಸು ಸಹಿತ ಡಯಾಬಿಟಿಕ್ಗೆ ಇವತ್ತು ರಾಮಬಾಣ. ನಮ್ಮ ಹೃದಯದ ಕಾಯಿಲೆಗೆ ಸಂಬಂಧಿಸಿದಂತ ರೋಗಗಳನ್ನು ನಿಯಂತ್ರಣ ಮಾಡತಕ್ಕಂತ ಶಕ್ತಿ ಈ ನವಿಲ್ ಕೋಸಿಗಿದೆ. ಮತ್ತೆ ಇದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಕ್ಯಾನ್ಸರ್ ರೋಗಕ್ಕೆ ಇದು ರಾಮಬಾಣ ಅಂತ ಹೇಳ್ಬಹುದು. ಯಾಕಂದ್ರೆ ಗಡ್ಡೆ ಬಹಳ ದುಂಡವಾಗಿರುತ್ತೆ. ನಮ್ಮ ಜಾನಪದ ಒಂದು ಸಾಹಿತ್ಯದಲ್ಲಿ ಹೇಳ್ಬಹುದು ಅಥವಾ ದೇಶಿ ಮಾತುಗಳು ಹೇಳ್ಬೇಕಪ್ಪ ಅಂತಂದ್ರೆ ಬಹಳ ತಾಯಂದಿರು ಈ ಒಂದು ಪಲ್ಲೆಯನ್ನು ಬಹಳ ಮಂದಿ ಮನೆಯಲ್ಲಿ ಗಂಡಸರು ಇಷ್ಟಪಡಲ್ಲ. ಅದಕ್ಕೆ ಅವರು ಬೇಳೆಯಲ್ಲಿ ಹಾಕಿ ಈ ಒಂದು ಗಡ್ಡೆ ಕೋಸನ್ನ ನವಿಲು ಕೋಸನ್ನ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಇದನ್ನ ಹೆಚ್ಚು ಹೆಚ್ಚು ಕೊಡುವುದರಿಂದ ಒಂದು ದೇಹದ ರಕ್ಷಣೆಗೆ ಆಂಟಿಬಾಡಿ ಪ್ರತಿಕಾಯಗಳನ್ನು ಇದು ಉತ್ಪತ್ತಿ ಮಾಡತಕ್ಕಂಥ ಶಕ್ತಿ ಇದೆ. ಅದಕ್ಕೆ ದಯವಿಟ್ಟು ಇದನ್ನು ಮಾಡಬಹುದು. ಇಲ್ಲಿ ವಿಶೇಷವಾಗಿ ನಾವು ಗಡ್ಡೆ ಕೋಸಿನ ತಳಿಗಳ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಅನೇಕ ಪ್ರೈವೇಟ್ ಕಂಪನಿಯಿಂದ ಬರ್ತಕ್ಕಂಥ ಬೀಜಗಳು ಎಚ್ಚೆತ್ತವಾಗಿ ಸಿಗ್ತಾ ಇದ್ದಾವೆ. ನಾವು ಯಾವುದೇ ಕಂಪನಿ ನಾವು ಶಿಫಾರಸು ಮಾಡ್ತಾ ಇಲ್ಲ. ನಿಮಗೆ ಅನುಕೂಲವಾದಂಥ ಕಂಪನಿಗಳನ್ನು ನೀವು ತೆಗೆದುಕೊಂಡು ಬೀಜಗಳನ್ನು ಹೋಗಿ ಅದೇ ಬೀಜಗಳನ್ನು ನೀವು ಪ್ರೈವೇಟ್ ನರ್ಸರಿಯಲ್ಲಾಗಲಿ ನಿಮ್ಮದೇ ನರ್ಸರಿಯಲ್ಲಿ ನಾನು ಹೇಳಿದ ಒಂದು ಮಾದರಿಯಲ್ಲಿ ಪ್ರೋಟ್ರೇದಲ್ಲಿ ಬೆಳೆಸಿ ಅಲ್ಲಿ ಕೋಕೋಪಿಟ್ ಅಂತ ಇರುತ್ತೆ ಆ ಪ್ರೋಟ್ರೇದಲ್ಲಿ ಕೋಕೋಪಿಟ್ ಹಾಕಿ ಬೀಜಗಳನ್ನು ಕಾರ್ಬನ್ ಡೈಆಕ್ಸೈಡ್ ಉಪಚರಿಸಿ ಆ ಬೀಜಗಳನ್ನು ನೆಟ್ಟು 20-25 ದಿವಸ ಪ್ರತಿನಿತ್ಯ ನೀವು ನೀರು ಹಾಕಿ ಬೆಳೆಸಿದ್ರಪ್ಪ ಅಂತಂದ್ರೆ ನಮಗೆ ಸಸಿಗಳು ಸಿದ್ಧತೆ ಆಗ್ತೈತೆ ನಾಟಿ ಮಾಡಲಿಕ್ಕೆ. ಅದೇ ನಿಟ್ಟಿನಲ್ಲಿ ಇವತ್ತು ತಳಿಗಳ ಬಗ್ಗೆ ಅವಲೋಕನ ಮಾಡಿದಾಗ ವೈಟ್ ವಿಯನ್ ಅಂತಕ್ಕಂಥದ್ದು ಒಂದು ತಳಿದೆ. ಇದು ನಾಟಿ ಮಾಡಿದ 60-80 ದಿನಗಳು ಕಟಾವಾಗಿ ಬರ್ತಾ ಇದೆ ಗಡ್ಡೆ ಕೋಸದಲ್ಲಿ ನವಿಲು ಕೋಸದಲ್ಲಿ. ಇನ್ನು ಪರ್ಪಲ್ ವಿಯನ್ ಅಂತ ಬರ್ತಾ ಇದೆ 80-90 ದಿನಗಳಲ್ಲಿ ಕೊಯ್ಲಿಗೆ ಬರ್ತಾ ಇದೆ. ಇಲ್ಲಿ ಗಡ್ಡೆಗಳನ್ನು ತಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಈ ಗಡ್ಡೆಗಳು ಹೇಗಿರ್ತಾವಪ್ಪ ಅಂದ್ರೆ ತಿಳಿ ನೀರಿನ ಬಣ್ಣವನ್ನು ಹೊಂದಿರ್ತಾವೆ, ಮಧ್ಯಮದ ಗಾತ್ರವಾಗಿರ್ತಾವೆ. ಅದಕ್ಕೆ ಇಲ್ಲಿ ಶಿಫಾರಸು ಮಾಡಿದ ಗೊಬ್ಬರಗಳು ಸಹಿತ ಸೇಮ್ ಇದೆ. ಅದೇ 150-125 ಕಿಲೋಗ್ರಾಂ ಸಾರಜನಕ ರಂಜಕ ಪೊಟಾಷ್ ಗೊಬ್ಬರ ಹಾಕ್ಲಿಕ್ಕೆ ನಾವು ರೈತರು ಶಿಫಾರಸು ಮಾಡ್ತಾ ಇದೀವಿ ವೈಜ್ಞಾನಿಕವಾಗಿ. ಆದ್ರೆ ನಾನು ವಿಶೇಷವಾಗಿ ಆಗಲೇ ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಯವಿಟ್ಟು ರೈತ ಬಾಂಧವರು ಹೆಚ್ಚು ಫರ್ಟಿಲೈಸರ್ ಅನ್ನು ಬಳಸದೆ, ಹೆಚ್ಚು ಫರ್ಟಿಲೈಸರ್ ಹಾಕಿದ್ರೆ ನಮ್ಮಲ್ಲಿ ಇರುತ್ತೆ ಮನಸ್ಸಿನಲ್ಲಿ ಬಹಳ ಗಾತ್ರ ಬಂದ್ಬಿಡುತ್ತೆ ಅಂತೇಳಿ. ಅದು ಹಾಕಿದ ರಸಗೊಬ್ಬರಗಳು ಭೂಮಿಯಲ್ಲಿ ಪೋಲಾಗುತ್ತೆ, ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ, ಬಾಷ್ಪೀಕರಣ ಹೋಗ್ತಾ ಇದೆ ಅಥವಾ ಭೂಮಿಗೆ ಸಿಗದಂತ ಪರ್ನಲ್ಲಿ ಒಳಗಡೆಯಿಂದ ತೇಲಿ ಹೋಗ್ತಾ ಇದೆ. ಇವೆಲ್ಲವನ್ನು ಬಿಡಬೇಕಾದ್ರೆ ನಾವು ಸಿಂಪರಣೆ ಮುಖಾಂತರವಾಗಿ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಸಕ್ಕಂತ ಸಂಯುಕ್ತ ಗೊಬ್ಬರಗಳನ್ನ 19-19 ಗೊಬ್ಬರಗಳನ್ನ ನಾನೇನು ಇಷ್ಟೊತ್ತನ್ನು ಶಿಫಾರಸು ಮಾಡಿದ್ನಲ್ಲ ಆ ರಸಗೊಬ್ಬರಗಳನ್ನ ಹಂತ ಹಂತವಾಗಿ ಬಿತ್ತಿದ ಅಥವಾ ನಾಟಿ ಮಾಡಿದ 20-40 ದಿವಸ ವ್ಯತಿರಿಕ್ತವಾಗಿ ಕೊಟ್ಟಾಗ ನಿಮಗೆ ಹೆಚ್ಚು ಹೆಚ್ಚು ರಸಗೊಬ್ಬರಗಳು ಪರಿಪೂರ್ಣವಾಗಿ ಬೆಳೆಗಳಿಗೆ ಸಿಕ್ಕು ನಿಮ್ಮ ಗಡ್ಡೆಗಳ ಗಾತ್ರ, ಹೂವಿನ ಗಾತ್ರ ಅಥವಾ ಗಡ್ಡೆ ಕೋಸಿನ ಗಾತ್ರ ಹೆಚ್ಚಾಗಿ ನೀವು ಸುಲಭವಾಗಿ ಹೆಚ್ಚು ಹೆಚ್ಚು ಉತ್ಪಾದನೆ ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ನಾವು ಇಲ್ಲಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಯಾವುದೇ ಒಂದು ತಳಿಗಳನುಸಾರವಾಗಿ ನಾವು ನಾಟಿ ಮಾಡಿದ ಬೆಳೆಗಳನ್ನ ಅದರ ಅನುಗುಣವಾಗಿ ಅವಧಿ ಅನುಗುಣವಾಗಿ ನಾವು ಕಟಾವು ಮಾಡಬೇಕಾಗುತ್ತೆ. ಹೆಚ್ಚು ಹೆಚ್ಚಾಗಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಕ್ಯಾಬೇಜ್ ಅಲ್ಲಿ ಕಲ್ಫ್ರಲ್ಲಿ 20-25 ಟನ್ ಪ್ರತಿ ಹೆಕ್ಟೇರ್ ನಾವು ಪಡಲಿಕ್ಕೆ ಸಾಧ್ಯ ಐತೆ. ಹಾಗೂ ಸಹಿತ ಕಾಲಿಫ್ಲವರ್ ಹಾಗೆ ಇದೆ. ಆಮೇಲೆ ನಾವು ಇವತ್ತು ಗಡ್ಡೆ ಕೋಸು ಸಹಿತ 20 ಟನ್ ಇಳುವರಿ ಪಡಿಬಹುದು. ಆದ್ರೆ ಒಂದು ವಿಶೇಷವಾಗಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ತಾವು ಯಾವುದೇ ಬೀಜಗಳನ್ನು ಪಡೆದುಕೊಂಡ್ರೆ ಪ್ರಮಾಣೀಕರಿಸಿದ ಸಂಸ್ಥೆಗೆ ಮಾತ್ರ ಪಡೆಯಬೇಕು ದಯವಿಟ್ಟು. ಯಾಕಂದ್ರೆ ಇವತ್ತು ಬಿತ್ತಿದ ಬೆಳೆಯಲ್ಲಿ ಏನಾದರೂ ವ್ಯತ್ಯಾಸಪ್ಪ ಅಂತಂದ್ರೆ ರೈತರು ಕೈ ಸುಟ್ಟುಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅಂಗೀಕರಿಸಿದಂತ ಪ್ರಮಾಣೀಕರಿಸಿದಂತ ಸಂಸ್ಥೆಗಳಿಂದ ಕಂಪನಿಗಳಿಂದ ತಾವು ಹೆಚ್ಚು ತಗೋಬಹುದು. ತಾವು ತೆಗೆದುಕೊಂಡಂತ ಬೀಜಗಳನ್ನ ಡೇಟು ಮುಗಿದಿದೆ ಇಲ್ಲ ಅಂತ ಹೇಳಿ ತಾವು ಚೆಕಪ್ ಮಾಡಿ ಆ ಒಂದು ಪಾಕೆಟ್ನಲ್ಲಿ ಹಿಂದ್ಗಡೆ ಡೇಟ್ ಡಿಬಾರ್ ಡೇಟ್ ಇರ್ತೈತಿ, ಅದನ್ನ ರೈತ ಬಂದ್ರೆಲ್ಲ ಪರೀಕ್ಷೆ ಮಾಡಿ ತಮ್ಮ ಬೀಜಗಳನ್ನು ಪ್ರೈವೇಟ್ ನರ್ಸಿ ಕೊಡಬೇಕು. ಇಲ್ಲಾಂದ್ರೆ ಡೇಟ್ ಡಿಬಾರ್ ಆದಂತ ಕೆಲವು ಅಂಗಡಿಗಳ ಮಾರಾಟಗಾರರಲ್ಲಿ ಲಭ್ಯವಿತ್ತಪ್ಪ ಅಂತಂದ್ರೆ ಅದನ್ನ ಕೃಷಿ ನಿರ್ದೇಶಕರಿಗೆ, ಸಹಾಯಕ ನಿರ್ದೇಶಕರಿಗೆ ಕಂಪ್ಲೇಂಟ್ ಮುಖಾಂತರ ಕೊಡಬೇಕು. ಇಲ್ಲಪ್ಪ ಅಂತಂದ್ರೆ ಅವ್ರಿಗಿದ್ದಂಥವ್ರಿಗೆ ಮಾರಾಟಗಾರರಿಗೆ ಹೇಳಬೇಕು, ಇದು ಡೇಟ್ ಡಿಬಾರ್ ಆದಂತ ಬೀಜಗಳನ್ನು ನೀವು ದಯವಿಟ್ಟು ಕೊಡಕ್ ಹೋಗ್ಬೇಡ್ರಿ, ರೈತರಿಗೆ ಬಹಳಷ್ಟು ಹಾನಿಯಾಗುತ್ತೆ ಅಂತ ಹೇಳಬೇಕು. ಅವರು ಎಚ್ಚೆತ್ತವಾಗಿ ಅದಕ್ಕೆ ಅನುಕ್ರಮವಾಗಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ರೈತ ಬಾಂಧವರಲ್ಲಿ ಕಳಕಳಿ ಮಣಿಮಿ, ತಾವು ಬೀಜಗಳನ್ನು
ಪಡೆದುಕೊಳ್ಬೇಕಾತಂದ್ರೆ ಬಹಳಷ್ಟು ರೈತರಲ್ಲಿ ಒಂದು ಸರ್ವೆ ಮುಖಾಂತರವಾಗಿ ಯಾವುದು ಹೆಚ್ಚಿನ ಇಳುವರಿ ಬಂದಿರ್ತೈತಲ್ಲ, ಹೆಚ್ಚು ಪ್ರತಿ ಹಂಡೆ ಹೆಕ್ಟರ್ ಕೊಡ್ತಕ್ಕಂಥ ಇಳುವರಿ ಆಧರಿಸಿ, ಗಡ್ಡೆಗಳ ಆಧರಿಸಿ, ಗಾತ್ರಗಳನ್ನು ಆಧರಿಸಿ ತಾವು ಪಡ್ಕೋಬೇಕು. ಆಮೇಲೆ ರೋಗ ಮುಕ್ತವಾದಂತ, ಕೀಟ ಮುಕ್ತವಾದಂತ ಅಥವಾ ರಿಜಿಸ್ಟರ್ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನ ಅಥವಾ ಹೈಬ್ರಿಡ್ಗಳನ್ನ ಆಯ್ಕೆ ಮಾಡಬೇಕಂತೇಳಿ ನೀಡ್ತಾ, ಇನ್ನು ವಿಶೇಷವಾಗಿ ಇದೊಂದು ಪ್ರತಿಯೊಂದು ಹೆಕ್ಟರ್ಗೆ ಒಂದು ಸರಾಸರಿ ನಾವು ನೋಡಿದಾಗ ಕ್ಯಾಬೇಜ್ ಆಗಲಿ, ಕಾಲಿಫ್ಲವರ್, ನೋಲ್ಕೋಲ್ ಆಗಲಿ ಇವತ್ತು ಮಾರುಕಟ್ಟೆ ಆದರ್ಶಿ ದರಗಳನ್ನ ಇವತ್ತು ಅವಲಂಬಿತವಾಗಿರ್ತದೆ. ಚಳಿಗಾಲದಲ್ಲಿ ಇವತ್ತು ಕ್ಯಾಬೇಜ್ ಕಾಲಿಫ್ಲವರ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ, ಅದೇ ಜನವರಿ ಫೆಬ್ರವರಿಯಲ್ಲಿ ಹೆಚ್ಚು ಲಾಭ ಬರ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಡಿಸೆಂಬರ್ದಲ್ಲಿ ತಾವು ನಾಟಿ ಮಾಡಿದ್ರೆ ಅಂದ್ರೆ ಜನವರಿ ಫೆಬ್ರವರಿಯಲ್ಲಿ ಕೊಡಬಹುದು. ಇನ್ನು ಕೆಲ ಮಂದಿ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ಸ್ ಅಂದ್ರೆ ತಮ್ಮ ಒಂದು ಹಸಿರು ಮನೆಗಳಲ್ಲಿ ಸಹಿತ ಇವನ್ನ ಕ್ಯಾಬೇಜ್ ಕಾಲ್ ಬೆಳೀತಾ ಇದ್ದಾರೆ, ಬ್ರೊಕೊಲಿನ ಬೆಳೀತಾ ಇದ್ದಾರೆ. ಬ್ರೊಕೊಲಿ ಇವತ್ತು ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆ ಆದಂತದ್ದಿದೆ. ನಾವು ಒಂದು ಹೊರವಲಯದಕ್ಕೆ ಅಂದ್ರೆ ಔಟ್ವರ್ಡ್ ಕಂಡೀಷನ್ಸ್ ಅಂತ ಹೇಳ್ತಾ ಇದೀವಿ, ಗ್ರೀನ್ ಹೌಸ್ ಪಾಲಿಸ್ ಬೆಳೆದ ಬ್ರೊಕೊಲಿಗಳನ್ನು ಸಹಿತ ನಾವು ಬಾಲ್ಕೋಟಿ ನೆಲದಲ್ಲಿ ಬೆಳೆದಿದ್ದೆ ಅಂದ್ರೆ ಚಳಿಗಾಲದಲ್ಲಿ, ತಾವು ಸಹಿತ ಬ್ರೊಕೊಲಿಗಳನ್ನ ಓಪನ್ ಫೀಲ್ಡ್ ನಲ್ಲಿ ಬೆಳೆದ್ರಪ್ಪ ಅಂದ್ರೆ ಅತ್ಯುತ್ತಮವಾದ ಮಾರುಕಟ್ಟೆ ಇದೆ. ಇದನ್ನು ಎಲ್ಲಾ ರೈತ ಬಾಂಧವರು ಸದುಪಯೋಗ ಪಡಿಸ್ಕೋಬೇಕು. ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರತಕ್ಕಂತ ನನ್ನನ್ನು ಅಂದ್ರೆ ನನ್ನ ನಂಬರ್ ಕೊಡ್ತಾ ಇದ್ದೀನಿ ರೈತ ಬಾಂಧವರಿಗೆ, ದಯವಿಟ್ಟು ಬರ್ಕೊಳ್ಳಿ. ನನ್ನ ಹೆಸರು ಡಾಕ್ಟರ್ ವಸಂತೇಮ ಗಾಣಗೇರ್, ತರಕಾರಿ ತಜ್ಞ. 9992021631 ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9992021631 ಇದಕ್ಕೆ ತಾವು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ಒಂದು ತಾಂತ್ರಿಕ ಸಲಹೆಗಳನ್ನು ನೀಡ್ತಾ, ಇದು ಒಂದೇ ಅಲ್ಲದೆ ಅನೇಕ ಸಂಬಂಧಪಟ್ಟ ತೋಟಗಾರಿಕೆ ಸಂಬಂಧಿಸಿದಂತಹ ವಿಜ್ಞಾನಗಳನ್ನು ತಮಗೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಿಜ್ಞಾನಗಳನ್ನು ನಮ್ಮಲ್ಲಿ ವಿಶೇಷವಾಗಿ ವಿಜ್ಞಾನ ಒಣಂತಿದೆ. ಆದ್ದರಿಂದ ನಿಮಗೆ ಸಹಾಯವಾಣಿ ಮುಖಾಂತರವಾಗಿ ಪ್ರತಿಯೊಬ್ಬ ರೈತರು ತಮ್ಮ ಮನೆಯಲ್ಲಿಯೇ ಕೂತ್ಕೊಂಡು, ತಮ್ಮ ಹೊಲದಲ್ಲಿಯೇ ಕ್ಷೇತ್ರದಲ್ಲಿ ಕೂತ್ಕೊಂಡು ಅನೇಕ ವಿಜ್ಞಾನಗಳನ್ನು ನೇರವಾಗಿ ಭೇಟಿ ಮಾಡ್ತಕ್ಕಂಥ, ಸಂಪರ್ಕ ಮಾಡ್ತಕ್ಕಂಥ ಆ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಅಂತ ಹೇಳಿ, ಇವತ್ತು ನನಗೆ ಅವಕಾಶ ಕೊಟ್ಟಂಥ ವೇಣುಧ್ವನಿ ಕೆಯಲ್ಲಿ ಇರ್ತಕ್ಕಂಥ ರೇಡಿಯೋ ಎಲ್ಲ ಸಂಘಟಕರಿಗೆ ಮತ್ತು ಅಧಿಕಾರಿಗಳಿಗೆ ವಂದಿಸಿ, ತಮಗೂ ವಂದಿಸಿ ನನ್ನ ಮಾತು.

0: யாரோயோனோ யாரோயோனோ யாரோயோனோ
1: ಶುಭೋದಯ ಪ್ರೀತಿಯ ಸ್ನೇಹಿತರ ನಮಸ್ಕಾರ ನಮಸ್ಕಾರ ನಮಸ್ಕಾರ ಕೇಳ್ತಾ ಇದ್ರ ವೇನು ತುನಿ ಇದು 90.4 FM KLA ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಬಂದಿದೆ ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮ. ಎಸ್ ಆತ್ಮೀಯ ಸ್ನೇಹಿತರ, ಇವತ್ತು ಜನ್ಮದಿನ ಸ್ಪೆಷಲ್ ಸೆಲೆಬ್ರೇಟ್ ಮಾಡೋಣ. ಒಬ್ಬ ಬಹಳ ಫೇವ್ರೇಟ್ ಗಾಯಕರು ನಂದು, ಎಸ್ ರೀ ಸ್ನೇಹಿತರೆ, ಇವತ್ತಿನ ದಿನ ಇದೆ. ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ನಮ್ಮ ಪ್ರೀತಿಯ, ನನ್ನ ಪ್ರೀತಿಯ ಆಕ್ಚುಲಿ ಸೋನು ನಿಗಮ್ ಅವರ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ. ಎಸ್ ಆತ್ಮೀಯ ಸ್ನೇಹಿತರೆ, ಹೋದ ವಾರ ಗುರುವಾರ ಅಂದರೆ ಜುಲೈ 30 ಅವರ ಜನ್ಮದಿನ ಆಯಿತು. ಸೊ ಆ ಒಂದು ಕಾರಣಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸೋನು ನಿಗಮ್ ಸರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019049049 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ಕನ್ನಡ ಚಿತ್ರರಂಗದಲ್ಲಿ ಹಾಡಿರುವ ಹಾಡುಗಳು ಬೈ ಸೋನು ನಿಗಮ್. ಆಲ್ ರೈಟ್ ಸ್ನೇಹಿತರೆ, ಸೋನು ನಿಗಮ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ. ಅದರೊಂದಿಗೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಆರಾಮ್ ರಾಜು.

0: Mancio, io non fa. Sono di gamor, dai. Ci hanno detto guapa mancio. E anche tantra, namaku. Io vaga da. Ogni sotto di ahar, guatat non avaga, guatat ilandra na. Vella pibi, suini wasa, piso, si la yurda, har kiri, belto, la pa mancio.
1: ಕರೆಕ್ಟ್ ಐತಿ. ಇವತ್ತು ಗಾನಕ್ರಮದಲ್ಲಿ ಸೋನು ನಿಗಮ್ ಎಸ್ ಆತ್ಮೀಯರೇ ಕನ್ನಡ ಚಿತ್ರರಂಗದಲ್ಲಿ ಅನಿಸುತ್ತಿದೆ ಯಾಕೋ ಎಂದು ಈ ಗೀತೆಯೊಂದಿಗೆ ಫೇಮಸ್ ಆದವರು ನಮ್ಮ ಸೋನು ನಿಗಮ್ ಅವರು. ಆದರೆ ಅದರಿಗಿಂತ ಮುಂಚೆನೆ ಹಾಡ್ತಿದ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೋಸ್ಕರನೂ ಹಾಡಿದ್ದಾರೆ ಅದೇ ಭೂಮಿ ಆ ಹಾಡು.
0: ಅದು ಹೌದಾ? ಹೌದಲ್ಲ ಮಂಚು. ಯಪ್ಪ ದೇವ್ರ, ಏನು ಕೇಳೋದು ಬಿಡಪ್ಪ. ಆದ್ರೆ ಫೇಮಸ್ ಮಾತ್ರ ಆಗಿದ್ರೆ ಅನಿಸುತ್ತಿದೆ ಈ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮುಂಗಾರು ಮಳೆ ಪಿಕ್ಚರ್ನಾಗಿಂದ ಹಾಡಲ್ಲದ.
1: ಕರೆಕ್ಟ್. ಆತ್ಮೀಯರೇ ಬನ್ನಿ, ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್ ಅಂತ ಮೆಸೇಜ್ ಮಾಡಿ. ರಾಮರಾಜನು ಬಂದಿದ್ದಾರೆ. ಎಲ್ಲಿದ್ದಾರೆ ಮಹಾಲಕ್ಷ್ಮಿ?
0: ಏಪ್ಪ ನೀ ಅಕ್ಕಿಂದ ಹೇಳಿ ನಾ ಹೆಸರು ತಗೋತಿ. ಆಕೆ ಆರಾಮ ಮನ್ಯಾಗ ಮಂಚು, ಮುಂಜಾನೆ 4 ಎದ್ದಾಳ, ಎಲ್ಲ ವ್ಯಾಯಾಮ ಎಲ್ಲ ಮಾಡಿದಾಳ, ನಾಷ್ಟ ಮಾಡಿ ಮಸ್ತ್ ಚಾದರ್ ಹಾಕೊಂಡು ಮಕ್ಕೊಂಡ್ ಬಿಟ್ಟು. ಏನು ವಾತಾವರಣ ನೋಡ್ಲ, ಎಲ್ಲ ಮಬ್ ಅನ್ಸಾಕತ್ತದ.
1: ಕರೆಕ್ಟ್ ಐತಿ ಬಿಡ್ರಿ. ಸೊ ಆರಾಮ್ ಮಕ್ಕೊಂಡಾರಲ್ಲ?
0: ಏ ಮಕ್ಕೊಂಡಾರ, ಈಗ ಏನು ಬೇಕಾದ್ ಮಾತಾಡ್ತೇನೆ ನಾನು.
1: ಆಯ್ತಾಯ್ತು, ಕಾರ್ಯಕ್ರಮದಲ್ಲಿ ಆರಾಮಾಗಿ ಇದ್ದೆ ನಾನು. ಗೀತೆಯೊಂದಿಗೆ ಮುಂದೆ ಹೋಗ್ತೇನೆ.
0: ಏ ಯಾವ ಹಾಡಿದ ಮಚ್ಚು, ಕೇಳ ಇಲ್ಲ ನೋಡಪ್ಪ.
1: ಗೋಕುಲ ಚಿತ್ರದ್ದು ಶ್ರೇಯಾ ಘೋಷಾಲ್ ಸೋನು ನಿಗಮ್ ಅವರ ಧ್ವನಿಯಲ್ಲಿ.
0: ಯಪ್ಪ ದೇವ್ರ, ಸಾಗಿದ ಶ್ರೇಯಾ ಘೋಷಾಲ್ ಸೋನು ನಿಗಮ್ ಅವ್ರದ ಜೋಡಿ ಅಂದ್ರೆ ಜೋಡಿ ನೋಡಪ್ಪ.
1: ಕರೆಕ್ಟ್ ಐತಿ. ಆತ್ಮೀಯರೇ ಬನ್ನಿ ಭಾಗವಹಿಸಿ ಸೋನು ನಿಗಮ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಸೋನು ನಿಗಮ್ ಸರ್ ಅವರು ಹಾಡಿರುವ ಉತ್ತಮ ಗೀತೆ ರಿಕ್ವೆಸ್ಟ್ ಮಾಡಿ, ಏಕೆಂದರೆ ಅವರ ಜನ್ಮದಿನ ಜುಲೈ 30 ಹೋದು ಗುರುವಾರ ಇತ್ತು, ಇವತ್ತು ಸೆಲೆಬ್ರೇಟ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ಸೋನು ನಿಗಮ್ ಸ್ಪೆಷಲ್ ಕಾರ್ಯಕ್ರಮ 9019904904 ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡಿ. ಕಾಯ್ತಾ ಇರುವೆ ನಾನು ಓಪನಿಂಗ್ ಇದೆ ಮುಖಾಂತರ. ತಮ್ಮೆಲ್ಲರಿಗೂ ಸ್ವಾಗತ. ನೀವು ಕೇಳ್ತಾ ಇದ್ರ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಹಾಡನ್ನ ಕೇಳಿ ಮಜಾ ಮಾಡಿ.

0: ಆಹಾ, ಏನು ಹಾಡು! ಏ ಮೈಕ್ ಚಾಲು ಇತ್ತು ಅಪ್ಪ, ಮೈಕ್ ಗೊತ್ತಿಪ್ಪ. ನನಗೆ ಬಹಳ ಇಷ್ಟವಾದ ಗಾಯಕರು ಸೋನು ನಿಗಮರ ಧ್ವನಿಯಲ್ಲಿ ಈ ಗೀತೆ ಆಯಿತು ಪ್ರಸಾರ. ಹೌದ, ಗುರುವಾರ 30 ಜುಲೈ ಅವರ ಜನ್ಮದಿನ ಆಯಿತು. ಸೊ ಇವತ್ತು ನೀವೆಲ್ಲರೂ ಬಂದು ಭಾಗವಹಿಸಿ ಅಂತ ಹೇಳಿದೆ. ಕರೆ ಮುಖಾಂತರ ರಿಕ್ವೆಸ್ಟ್ ಮಾಡಿರುವ ವಿಜಯಲಕ್ಷ್ಮಿ ಅವರು ಈ ಬಂಧನ ಸಾಹಸ ಸಿಂಹ ಕರ್ನಾಟಕದ ರತ್ನ ಡಾಕ್ಟರ್ ವಿಷ್ಣುವರ್ಧನ ಸರ್ ಅಭಿನಯಿಸಿರುವ ಚಿತ್ರದ್ದು ಸೋನು ನಿಗಮರ ಧ್ವನಿಯಲ್ಲಿ. ನೋಡಿ, ಅದೇ ಹಾಡು ಬಂತು ನೋಡ್ರಿ.
1: ಯಾವ್ದ
0: ಇದರಿಲ್ಲ, ಅದೇ ಭೂಮಿ ಅದೇ ಬಾನು. ಆಹಾ,
1: ಯಪ್ಪ ದೇವ್ರ, ನಮಗಂತೂ ಮುಂಗಾರು ಮಳೆದಿಂದ ಗೊತ್ತಾಗೈತಪ್ಪ ಮಂಚು.
0: ನಿಮ್ಗಂತಲ್ಲ, ಬಹಳಷ್ಟು ಜನರಿಗೆ ಸೋನು ನಿಗಮ್ ಅವರು. ಎಸ್ ಆತ್ಮೀಯ ಸ್ನೇಹಿತರೆ, ಹಿಂದಿ ಚಿತ್ರರಂಗದಲ್ಲಿ ಅವರು ಬಹಳ ಬಹಳ ಟಾಪ್ ಕ್ಲಾಸ್ ಗಾಯಕರು. ನನಗೂ ಹಂಗ ಅನ್ಸಿದ್ಗಿ. ನಾನು ಬಾಲ್ಯದಲ್ಲಿ ಮುಂಗಾರು ಅದು ಅನಿಸುತ್ತಿದೆಯ ಅದನ್ನು ಕೇಳಿ ಅನಿಸಿತ್ತು, ಹೈ ಸೋನು ನಿಗಮ್ ಇಲ್ಲೇ ಹಾಡ್ತಾರಾ, ಕನ್ನಡನೂ ಬರ್ತದ ಅಂತ. ಎಸ್ ಆತ್ಮೀಯರೇ, ಯಾವುದೇ ಒಂದು ಊರಿಗೆ ಹೋದರೆ ಅವರ ಒಂದು ಕಾರ್ಯಕ್ರಮ ಇದ್ದರೆ ಅಲ್ಲಿ ಕನ್ನಡಿಗರು ಇರ್ತಾರೆ, ಅವರು ಒದರಾಡ್ತಾರೆ ರೀ ಕನ್ನಡ ಅಂತ. ಇದನ್ನೇ ಅವರು ಹೇಳಿದರು. ಸೊ ಸ್ನೇಹಿತರೆ, ಅವರ ಜನ್ಮದಿನ ಆಯಿತು ಹೋದ ತಿಂಗಳು, ಹೋದ ಗುರುವಾರ 30 ಜುಲೈ. ಸೊ ಇವತ್ತು ತಾವೆಲ್ಲರೂ ಭಾಗವಹಿಸಿದ್ರ ಬನ್ನಿ, ಕಾರ್ಯಕ್ರಮದ ಈ ಗೀತೆಯೊಂದಿಗೆ ಮುಂದೆ ಹೋಗೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಶುಕ್ರವಾರ, ವರ್ಷದ 8ನೇ ತಿಂಗಳು, ತಿಂಗಳಿನ 7ನೇ ದಿನ, ಆಗಸ್ಟ್ 7, 2026. ನಿಮ್ಮೊಂದಿಗೆ ನಾವು, ಸ್ಪೆಷಲ್ ಜನ್ಮದಿನ ಆಫ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸೋನು ನಿಗಮ್. ಅವರ ಹೆಸರು ಹಂಗೈತ್ರಿ, ಸೋನು ನಿಗಮ್. ಆ ವ್ಯಕ್ತಿಯ ಸಂದರ್ಶನ ನೋಡುವಾಗ ಆತ್ಮೀಯ ಸ್ನೇಹಿತರೆ, ಗಾಯನ ಮಾಡಿದಂಗೆ ಇರ್ತದ್ರೆ, ಅವ್ರು ಮಾತನಾಡುವಾಗೂ ಹಾಡು ಹಾಡ್ತಿರ್ತಾರೋ ಅಂತ ಅನಿಸ್ತದ. ಸೊ ಸ್ನೇಹಿತರೆ, ಅವರ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ದೀರಾ ಉತ್ತಮ ಗೀತೆಗಳೊಂದಿಗೆ. ಬನ್ನಿ ಬನ್ನಿ ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಅವರು ಅಂದರೆ ಸೋನು ನಿಗಮ್ ಅವರು ಹಾಡಿರುವ ಹಾಡನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಹಾಡನ್ನ ಕೇಳಿ ಮಜಾ ಮಾಡಿ.

0: ಅವರ ಮದುವೆ ವಿಡಿಯೋನಲ್ಲಿ ಈ ಗೀತೆ ಇದೆ ಅಂತ ಒಂದು ಸುಮಧುರವಾದ ನೆನಪಿನೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಪ್ರೀತಿಯ ಯಾರು ಶೋಭಾ ಡೌಲಿ ಅವರು. ಸೊ ಅವರ ಮದುವೆ ವಿಡಿಯೋನಲ್ಲಿ ಈ ಒಂದು ಹಾಡು ಆ್ಯಂಡ್ ಇನ್ನೊಂದು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಹೂವಿನ ಬಾಣದಂತೆ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಗೀತೆ ಥರನೇ ಅವರ ಜೀವನನೂ ಹಂಗೆ ಇರಲಿ, ಹೂವಿನ ಥರನೇ ಇರಲಿ ಅಂತ ಹೇಳ್ತಾ ಈ ಗೀತೆ ಬರ್ತಾ ಇದೆ. ವಿನೋದ್ ಅವರೇ, ನೀವು ರಿಕ್ವೆಸ್ಟ್ ಮಾಡಿರುವ ಹಾಡು ಗಜಾ ಚಿತ್ರದಲ್ಲಿ ಅವ್ರದ್ದು ಒಂದು ಹಾಡಿದೆ ಮಾತು ನನ್ನವಳು. ನೀವು ರಿಕ್ವೆಸ್ಟ್ ಮಾಡಿದ್ದು ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ. ನೋಡಿ, ನಿಮಗೆ ಸೋನು ನಿಗಮ್ ಅವರ ಗೀತೆ ಬೇಕಂದರೆ ಹೇಳಿ, ಅಥವಾ ಮಾತು ನನ್ನವಳು ಅದೇ ಚಿತ್ರದ್ದು ಹಾಡನ್ನು ಪ್ರಸಾರ ಮಾಡುವೆ. ತಿಳಿಸಿ ನನಗೆ ಲೋಡ್ ಮಾಡೋಕಿತ ಮುಂಚೆ. ವೀರ್ ಅವರು ಈ ಸಂಜೆ ಯಾಕಾಗಿದೆ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಯಾರ್ಯಾರು ಏನೇನು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಹೇಳ್ತಾನೆ. ನೋಡಿ, ಬರ್ತಾ ಇದೆ ಈ ಗೀತೆ. ಶೋಭಾ ಡೌಲಿ ಅವ್ರದ್ದು ಅವರ ಪ್ರೀತಿಯ ಮದುವೆ ವಿಡಿಯೋನಲ್ಲಿ ಇತ್ತು ಅಂತ ಹೇಳಿ ಭಾಗವಹಿಸಿದರು. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ರೇಣುಕಾ ಕಾಮ್ಕರ್ ಅವರ ಹಾಡು. ತದನಂತರ ಪರವಶನಾದೇನು, ಚಂದ್ರಕಾಂತ್ ಬಡಗಾವಿ ಅವರ ಗೀತೆ. ಆ್ಯಂಡ್ ಅವರ ಕೇಳಾಕತ್ತಾರ ನೋಡ್ರಿಪ್ಪ ನಿಮ್ಮ ಮಸ್ಲಕ್ಷ್ಮಿಗೆ.
1: ಯಪ್ಪ, ಏ ಮುಂಜಾನೆ ಎದ್ದ ವ್ಯಾಯಾಮ ಮಾಡಿ ಫುಲ್ ಒಟ್ಟಿ ನಾಷ್ಟ ತುಂಬಿಸ್ಕೊಂಡು ಮಕ್ಕೊಂಡಾಳ ನಾ ಏನು ಬೇಕಾದ್ರೆ ನಿಮಗೆ ಯಾಕ್ರಿ ಚಂದ್ರಕಾಂತ್ ಬಡಗಾವಿ ಅವ್ರಿಗೆ ಏನು ಸುಮ್ಮನೆ ಹಿಂದೆ ಹೋಗಿ ಕುಂತೀರಿ ನೀವ?
0: ಅಲ್ಲಲ್ಲ, ಅವ್ರು ಹಂಗೆ ಹೇಳಾಕತ್ತಾರ. ಮಸ್ ಲಕ್ಷ್ಮಿ ಎಲ್ಲಿ ಹೋದಾರ್ರಿ ನೋಡ್ರಿ, ನಾ ಅವರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಲೋ ಅಂಥದ ಸಾರಿ ತಯಾರು ಮಾಡೇನಿ ಅಂತ ಹಾ ಮಾತ್ರಿ.
1: ಯಪ್ಪ, ನನಗೊಂದು ಲುಂಗಿ ಕೊಡಿಸ್ತೀಯ ನೋಡಪ್ಪ.
0: ನಿಮಗೆ ಲುಂಗಿ ಬೇಕಾಗೈತಿ, ಅವ್ರು ಮಸ್ ಲಕ್ಷ್ಮಿಗೆ ಏನೋ ಮಾಡಿಕೊಟ್ಟಾರ.
1: ಎಲ್ಲ ನನಗೆ ನೀವು ವಿಚಾರ, ಚಂದ್ರಕಾಂತ್ ಬಡಗಾವಿ ಅವರ ಗಂಡಸರಾದ ನೀವು ನಮಗೇನಾದರೂ ಮಾಡ್ತೀರಿ ನೋಡ್ರಿ, ಒಂದು ಮಸ್ ಫಸ್ಟ್ ಕ್ಲಾಸ್ ಲುಂಗಿನ ಮಾಡಿರಿಲ್ಲ ನೀವು, ಏನು ವರ ಮಹಾಲಕ್ಷ್ಮಿಗೆ ಅಕ್ಕಿಗೆ ಸಾರಿ ಮಾಡಾಕತ್ತೀರ ಅದನ್ನ ಕಟ್ ಮಾಡಿ ಲುಂಗಿ ಮಾಡ್ಕೊಂಡು ತಿರುಗಾಡ್ತಾರೆ ನೋಡ್ರಿ.
0: ಪಾಪ್ರಿ ಅವರ ಎಷ್ಟು ಪ್ರೀತಿಯಿಂದ ಹೇಳ್ಯಾರ ನೋಡ್ರಿ, ಮಸ್ತ್ ಲಕ್ಷ್ಮಿ ಅವರಿಗೆ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅವರೇ ಸಾರಿ ತಯಾರು ಮಾಡ್ತಾರೆ ಅಂತ. ಚಲೋ, ಸೊ ಸ್ನೇಹಿತರೆ, ಈ ಒಂದು ವರಮಹಾಲಕ್ಷ್ಮಿಯ ಪೂಜೆ ಬಗ್ಗೆ ಹೇಳಿದ್ರಲ್ಲ ಅವರು, ಎಲ್ಲ ನನ್ನ ವೇನು ದುನಿಯ ಕುಟುಂಬದ ಮಹಿಳೆಯರು, ಅಕ್ಕಂದಿರು, ತಾಯಂದಿರು, ತಂಗಿಯರು, ಎಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ, ಇವತ್ತು ದೇವಿಯ ವಾರ. ಹಾಂ, ದೇವಿ ತಮ್ಮಲ್ಲಿಯೇ ಇದ್ದಾರ್ರಿ ಆತ್ಮೀಯ ಸ್ನೇಹಿತರೆ, ಅದಕ್ಕೆ ಒಂದು ಮಾರ್ಗ ಮತ್ತೆ ಮತ್ತೆ ಅದೇ ರೀ ಪಾ ನಂದು ಏನು ನಾಮಜಪ. ಸ್ನೇಹಿತರೆ, ನಿಮಗೆ ಇಷ್ಟವಾದ ದೇವಿಯ ನಾಮ ಜಪಿಸಿ ತಮ್ಮಲ್ಲಿನ ದೇವಿಯ ಅನುಗ್ರಹ ಬಂದೇ ಬರುತ್ತೆ. ಈ ದೇಹ ದೇವಾಲಯ ಮಾಡ್ಕೊಳ್ಳಿ. ನೋಡಿ ನಮ್ಮ ರಾಜಶ್ರೀಯವರು ಏನು ಹೇಳ್ತಾರೆ, ಜೈ ಶ್ರೀರಾಮ್ ಜೈ ಜಿನೇಂದ್ರ. ನೋಡಿ, ಅವರಂತರೂ ನಾಮಸ್ಮರಣೆಯಿಂದನೇ ಪ್ರಾರಂಭ ಮಾಡ್ತಾರೆ. ಸೊ ಬನ್ನಿ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗಾಯಕ ಸ್ಪೆಷಲ್, ಜನ್ಮದಿನ ಸ್ಪೆಷಲ್ ಆಫ್ ನನ್ನ ಪ್ರೀತಿಯ ಸೋನು ನಿಗಮ. ಅವರ ಜನ್ಮದಿನ ಹೋದು ಗುರುವಾರ, ಜುಲೈ 30. ಸೊ ಅದಕ್ಕೆ ತಕ್ಕಂತೆ ಗೀತೆಗಳು ರಿಕ್ವೆಸ್ಟ್ ಮಾಡಿದ್ರೆ ಬನ್ನಿ. ಮತ್ತೆ ಯಾರ್ಯಾರೇನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ, ಪರವಶನಾದಿನ ಬಾಯಿ ಚಂದ್ರಕಾಂತ್ ಬಡಗಾವಿಯವರು, ಮಿಂಚಾಗಿ ನೀನು ಬರಲು ಗೀತಾ ಆರ್ ಎಚ್ ಅವರು, ವಿಜಯಕುಮಾರ್ ಭಸ್ಮೆ ವೀರಭದ್ರನಗರದಿಂದ ಏನೆಂದು ಹೆಸರಿಲಲಿ ಈ ಗೀತೆಯೊಂದಿಗೆ ಈ ಸಂಜೆ ಯಾಕಾಗಿದೆ ಈ ಗೀತೆ ವೀರ ಅವ್ರದ್ದು. ಹಾಗೆ ಆತ್ಮೀಯರೇ, ಗುಡ್ ಮಾರ್ನಿಂಗ್ ಸರ್. ಏನೋ ಒಂಥರ ಮೂವಿ ದಿಲ್ ಖುಷ್ ಈ ಗೀತೆಯನ್ನು ಹಾಕಿ ಅಂತ ಕೇಳ್ಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರುತಿ ಗಿರೀಶ್ ಅವರು. ಸೊ ಸ್ನೇಹಿತರೆ, ಶ್ರುತಿ ಅವರೇ, ನಿಮಗೋಸ್ಕರ ದಿಲ್ ಖುಷ್, ನಿಮ್ಮ ದಿಲ್ ಸದಾ ಖುಷಿಯಾಗಿರಲು ಮಾಡ್ತಾ ಇರಿ ಆಧ್ಯಾತ್ಮ ಕಾರ್ಯಗಳು, ನಾಮ ಜಪ. ದಿಲ್ ಖುಷ್ ಈ ಗೀತೆಯೊಂದಿಗೆ ಬರ್ತಾ ಇದೆ ಅವರ ಹಾಡು. ಸೊ ಸ್ನೇಹಿತರೆ ಬನ್ನಿ, ಹಾಡನ್ನು ಪ್ರಸಾರ ಮಾಡ್ತೇನೆ ನಾನು. ನೀವೇನು ಮಾಡಬೇಕು, 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಪ್ರೀತಿಯ ಸೋನು ನಿಗಮ್ ಅವರು ಹಾಡಿರುವ ಹಾಡನ್ನು ರಿಕ್ವೆಸ್ಟ್ ಮಾಡಿ ನಾನು ಪ್ರಸಾರ ಮಾಡುವೆ ಅವರ ಗೀತೆಗಳು. ಕಣ್ ಕಣ್ಣ ಸಲಿಗೆ ಈ ಗೀತೆ ನಮ್ಮ ಶೋಭಾ ಡೌಲಿ ಅವ್ರದ್ದು ಆಗಿದೆ, ಕೇಳಿ ಮಜಾ ಮಾಡಿ.

0: ನನ್ನ ಹಾಡು ಅಂದ್ರೆ ಈ ಹಾಡು ಸೋನು ನಿಗಮ್ ಅವ್ರದ್ದು, ಆದ್ರೆ ಇದೇ ಗೀತೆಯನ್ನ ನಾನು ಹಾಡಿ ಇಲ್ಲೇ ಜಿರಿಗೆ ಹಾಲ್ನಲ್ಲಿ ಬರೋಬರಿ 9 ವರ್ಷ ಇರ್ಬೋದು ನೋಡ್ರಿ, ನಂಗೆ ಲೆಕ್ಕನ ಕಮ್ಮಿ.
1: ಏ ಇರ್ಲಿ, ಹಾಡು ಭಾರಿ ಹಾಡಿದ್ಯಲ್ಲಪ್ಪ ಮಂಜು, ಏನ ಈ ವಿಡಿಯೋ ನೋಡಿಲ್ಲ ಇದ್ರ ಬಗ್ಗೆ?
0: ಯಾ ಸೊ ಸ್ನೇಹಿತರೆ, ಇದೇ ಗೀತೆ ಮುಖಾಂತರ ನನಗೆ ಪ್ರೈಸ್ ಸಿಕ್ಕಿತ್ತು ನನ್ನ RLS ಕಾಲೇಜ್ನಲ್ಲಿ ಜೀರ್ಗಿ ಹಾಲ್ನಲ್ಲಿ ನಾನು ಹಾಡಿರುವ ಹಾಡು. ಹಿಂಗೆ ಹಾಡಿನ ನೋಡ್ರಿಪ್ಪ, ಫುಲ್ ಖುಷಿಯಾಗಿರ್ರಿ ಎಲ್ಲರೂ. ಸೊ ಸ್ನೇಹಿತರೆ, ಈ ಗೀತೆಯೊಂದಿಗೆ ರೇಣುಕಾ ಕಾಮ್ಕರ್ ಅವರು ಭಾಗವಹಿಸಿದ್ದಾರೆ. ಸ್ನೇಹಿತರಾದ ಸೊಸ್ನೊಂದಿಗೆ ನಾವು ಸೋನು ನಿಗಮ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸೋನು ನಿಗಮ್ ಸರ್ ಅವರ ಗೀತೆಗಳು, ಏಕೆಂದರೆ ಅವರ ಜನ್ಮದಿನ ಹೋದ ಗುರುವಾರ July 30 ಇತ್ತು. ಸೊ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾವೆ. ಹಾಗೆ ಇದು ವರ್ಷದ 8ನೇ ತಿಂಗಳಿನ 7ನೇ ದಿನ, August 7, 2026 ದೇವಿಯ ವಾರ, ಶುಭ ಶುಕ್ರವಾರ. ಸೋನು ನಿಗಮ್ ಸ್ಪೆಷಲ್ ಕಾರ್ಯಕ್ರಮ ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಬನ್ನಿ ಭಾಗವಹಿಸಿ ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ಗೀತೆಗಳೊಂದಿಗೆ ಭಾಗವಹಿಸಿದ್ದಾರೆ. ಯಾರು ನೋಡೋಣ,
2: ಯಾವ ಸೀಮೆಯ
0: ನೋಡ್ರಿಪ್ಪ, ಎಷ್ಟು ಚಂದ ಮೆಸೇಜ್ ಮಾಡ್ಯಾರ ನೋಡ್ರಿ ಅಲ್ಲಿ.
1: ಏ ಪಾಪ ಪದ್ಮ ಅವ್ರ, ಕಾಟನ್ ಲುಗಿ ರಾಮರಾಜ ಮತ್ತು ಕಾಟನ್ ಶರ್ಟ್ ಕೊಡ್ತೇವಂತ. ಥ್ಯಾಂಕ್ಸ್ ರೀಪ್ಪ, ಯಾರು ಒಬ್ಬರು ಹೇಳಿ ಮಂಚು. ನಡಿಪ್ಪ ನನ್ನ ಮುಗಿ ಸಾರ್ಥಕ ಆತ್ ನಂದ, ನಾ ಹೋಗ್ತೇನಪ್ಪ.
0: ಅಲ್ಲ ನೀವು ಯಾಕೆ ಹೋಗ್ತೀರಿ?
1: ಇಲ್ಲೋಪ್ಪ, ನಮಗೂ ಯಾರು ಏನಾರು ಕೊಡ್ತಾರಂತ ನೋಡಿ, ಕೊಟ್ಟ ಬಿಟ್ರಲ್ಲ ಸಾಕ, ಮತ್ತೇನು ಇನ್ನು ಒಂದು ಲುಂಗಿ ತೊಗೊಂಡು ಇಡೀ ವರ್ಷ ಟಿಕ್ಕೆಟ್ ಕೊತ್ಕೊಂಡಿರ್ತೀನಿ ನಾನು.
0: ಆಯ್ತು. ಸೊ ಪದ್ಮ ಅವರೇ, ನೀವು ಯಾವ್ದಾದ್ರು ಗೀತೆ ನಿಮಗೋಸ್ಕರ, ಸೊ ಯಾವ ಸೀಮೆಯ ಮಾಯಗಾತಿ ನಿಮಗೋಸ್ಕರ ಆ ಹಾಡು ಪ್ರಸಾರ ಮಾಡುವೆ. ತದನಂತರ ಬರ್ತಾ ಇದೆ ಸ್ನೇಹಿತರ ಗೀತೆ, ಯಾರ್ದು ನೋಡೋಣ. ಕಂಚನ್ ಗೋಪರಡಿ ಅವರು ಜನ್ಮದಿನದ ಆಂತರಿಕ ಶುಭಾಶಯಗಳು ಅಂತ ಹೇಳುತ್ತಾ ಅವ್ರಿಗೋಸ್ಕರ ಒಂದು ನನ್ನ ಇಷ್ಟವಾದ ಗೀತೆ, ನಡೀರಿ ಹಚ್ಚೋಣ. ಎಲ್ಲೋ ಮಳೆಯಾಗಿದೆನೋ, ಎಸ್
2: ಎಲ್ಲೋ ಮಳೆಯಾಗಿದೆ ಇನ್ನು.
0: ಈ ಗೀತೆ ಅವ್ರಿಗೋಸ್ಕರ ಅಂದರೆ ಕಂಚನ್ ಕೋಪರಡಿಯವ್ರಿಗೋಸ್ಕರ. ಸುನೀಲ್ ಆಕಾಶ್ದೀಪ್ ಅವರು ರಿಕ್ವೆಸ್ಟ್ ಮಾಡಿರುವ ಮೈನಾ ಚಿತ್ರದ
2: ಮೊದಲ ಮಳೆಯಂತೆ,
0: ಎಸ್ ಸೂಪರ್ ಹಿಟ್ ಆದ ಗೀತೆ.
2: ಹೃದಯವೇ ಬಯಸಿದೆ ನಿನ್ನನು,
0: ಏನು ಹಾಡುಗಳ್ರಿ, ಇದು ರಾಜಶ್ರೀ ಅವರ ಗೀತೆ. ಸೊ ಸ್ನೇಹಿತರ ಬನ್ನಿ ಭಾಗವಹಿಸಿ, ನಿಮ್ಮೊಂದಿಗೆ ನಾವು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸೋನು ನಿಗಮ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಈಗ ಮುಂದಿನ ಹಾಡು ರೇಣುಕಾ ಕಾಮ್ಕರ್ ಅವ್ರದ್ದು, ಹಾಡನ್ನು ಕೇಳಿ ಮಜಾ ಮಾಡಿ.

0: ಸೂಪರ್ ಹಿಟ್ ಆದ ಗೀತೆ, ನನ್ನ ಫೇವ್ರೇಟ್ ಗೀತೆ. ಆತ್ಮೀಯ ಸ್ನೇಹಿತರೆ, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಸೋನು ನಿಗಮ್ ಅವರ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ತಿದ್ದೀರಾ. ವಿನೋದ್ ಅವರೇ, ಎಲ್ಲಿ ಹೋದ್ರಿ? ಅದೇ ಹಾಡು ಪ್ರಸಾರ ಮಾಡ್ಲಾ? ಅದು ರಾಜೇಶ್ ಕೃಷ್ಣನ್ ಅವ್ರದು, ಆದ್ರೆ ಅದೇ ಚಿತ್ರದಲ್ಲಿ ಮಾತು ನನ್ನವಳು. ಸೋನು ನಿಗಮ್ ಅವ್ರ ಜೊತೆ ಜಲ್ದಿ ಮೆಸೇಜ್ ಮಾಡಿ. ಆಲ್ರೆಡಿ ಗೀತೆಗಳು ತುಂಬ್ತಾ ಇದೆ, ಹೌಸ್ಫುಲ್ ಆಗ್ಲಿಕ್ಕೆ ಇನ್ನೊಂದು ನಾಲ್ಕು ವಿಂಡೋಸ್ 4-5 ಇದೆ. ಸೊ ಜಲ್ದಿ ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ಪರವಶನಾದೇನು, ಆಹಾ, ಈ ಒಂದು ಸುಮಧುರವಾದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಯಾರು? ಇವತ್ತಿನ ದಿನ ಸ್ನೇಹಿತರೆ, ಸೋನು ನಿಗಮ್ ಅವರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಈ ಗೀತೆಯೊಂದಿಗೆ. ಒಂದು ನಿಮಿಷ, ಯಾರಪ್ಪ ಈ ಗೀತೆ ರಿಕ್ವೆಸ್ಟ್ ಮಾಡಿದ್ದು, ಮಿಸ್ ಆತ್ ನೋಡ್ರಪ್ಪ. ಸೊ ಪರವಶನಾದೇನು ಗೀತೆ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗೀತೆ ಆದ ತಕ್ಷಣ ಮೆಂಚಾಗಿ ನೀನು ಬರಲು, ಈ ಗೀತೆಯನ್ನು ಗೀತಾ ಅರೇಜ್ ಅವರು ರಿಕ್ವೆಸ್ಟ್ ಮಾಡಿರುವುದು. ಸೊ ಸ್ನೇಹಿತರೆ, ಅವರಿಗೋಸ್ಕರ ಆ ಹಾಡು. ಸೊ ಟೋಟಲಿ 2 ಗೀತೆಗಳು ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀನಿ ಅವೇನು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಕ್ಷಮಿಸಿ, ಚಂದ್ರಕಾಂತ್ ಬಡಗಾವಿ ಅವರ ಹಾಡು ಈಗ ಪ್ರಸಾರವಾಗುತ್ತೆ. ಬಿಚೇಸ್ ಪರವಶನಾದೇನು. ಏನು ಮಾಡೋದು ಗೊತ್ತಾಗೋದಿಲ್ಲ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗೀತೆ ಅಂತರೂ ಪ್ರಸಾರ ಮಾಡಿದೆ ಬಿಡಿ, ಅಪ್ಪು ಸರ್ ಅವರ ನೆನಪಾಗುತ್ತೆ. ಈ ಹಾಡು ಇದ್ರಗಿತ ಮುಂಚಿನ ಹಾಡು.
1: ಅಪ್ಪ ಕರೆ ಬಿಡಪ್ಪ ಮಂಚು, ನನಗೂ ಅದ ನೀ ಯಾಕೆ ಒಮ್ಮೆ ಮಬ್ಬ ಆದಿ ಗೊತ್ತಾಗಿಲ್ಲ ನೋಡಪ್ಪ.
0: ಇಲ್ಲ ಅದರ್ಲ, ಆ ನಗು ಮುಖ, ಅವರ ಮನಸ್ಸಿನ ಮುಗ್ಧತೆ, ಅವ್ರು ಮಾಡಿರುವ ಸಹಾಯ, ಅವರ ಥರ ಚಿತ್ರ. ಈಗ ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಬರ್ತಾ ಇವೆ ಇಲ್ಲಂತ ಹೇಳ್ತಾ ಇಲ್ಲ. ಕೆಲವೊಂದು ಚಿತ್ರಗಳಲ್ಲಿ ಬೇಡವಾದ ಮಾತು ಇದು ಅದು. ಇವ್ರು ಯಾರು ಅಂದರೆ, ಇವ್ರಿಗೆ ಇವ್ರ ಚಿತ್ರದ ಟಿಕೆಟನ್ನು ತೊಗೊಂಡು ಥಿಯೇಟರ್ನಲ್ಲಿ ಹೋಗಿ ಕೂತ್ಕೊಂಡ್ರೆ ಬರೇ ಗಂಡಸರು ಹೆಂಗಸರು ಅಷ್ಟೆಲ್ಲ, ಇಡೀ ಸಹ ಕುಟುಂಬ ನೋಡುವಂತಹ ಚಿತ್ರಗಳು ಇರ್ತಿದ್ವು. ಏನು ಮಾಡಿದ್ರಿ, ಇನ್ನು ಅವರಂತ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಹೆಸರು ತೊಗೊಂಡು ಭಾಳಷ್ಟು ಜನ ಇಂಡಸ್ಟ್ರಿಗೆ ಬರ್ತಾರೆ. ಹೌದು, ಅದಕ್ಕೆ ಅವರು ಕರ್ನಾಟಕದ ರತ್ನ. ಇನ್ನು ಯಾವತ್ತೂ ಅವ್ರ ಥರ ಯಾರೂ ಆಗ್ತಾ ಇಲ್ಲ, ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಕೋಬೇಕು, ಕಿ ಅಪ್ಪು ಸರ್ ಥರ ಇರಬೇಕು ನಾವು. ಹೆಚ್ಚೇನಿಲ್ಲ, ಮುಖದ ಮೇಲೆ ನಗು ಇಟ್ಕೊಂಡು ಹೋದರೆ ಸಾಕು.
1: ಯಪ್ಪ ನೀ ಇಷ್ಟು ಹೇಳಾಕತ್ತಿ, ನಗು ಇಟ್ಕೋಬೇಕು, ಇದಾದ ಮುಖದ ಮೇಲೆ ನಿಂದ ನಗು ಇಳ್ದಲ್ಲ.
0: ಬೇಜಾರಾಗ್ತದ್ರಿಪ್ಪ. ಇಲ್ಲಲ್ಲ ಅವರು ಅನ್ನೋ ಅದೊಂದು ನಂಗೆ ಗೊತ್ತಿಲ್ಲರಿ. ವಾರದಲ್ಲಿ ಅಥವಾ ಒಂದು ದಿನದಲ್ಲಿ ಯಾವುದಾದ್ರು ಅವರ ಚಿತ್ರ, ಅವ್ರದ್ದು ಇನ್ಸ್ಟಾಗ್ರಾಮ್ನಲ್ಲಿ ರೀಲು ಸಹಾಯ ಮಾಡಿದ್ದು ಅವ್ರ ನಗು ಒಟ್ಟು ನೋಡ್ರೆ ಒಮ್ಮೆ ಮಬ್ಬಾಗ್ಬಿಡ್ತೇನೆ ನಾನು. ಯಾಕಂದರೆ ಯಾಕಿಲ್ಲ ಅನ್ನೋ ಒಂದು ಪ್ರಶ್ನೆ. ಬಟ್ ಇಟ್ಸ್ ಓಕೆ, ಜೀವನದ ಇದೇ ಸತ್ಯ. ಹಿಂಗಿರ್ಬೇಕು ನೋಡಿ ಜೀವನ. ನೀವು ಈ ದುನಿಯಾ ಬಿಟ್ಟು ಹೋದ್ಮೇಲೂ ಒಂದು 4 ಜನ ನಿಮ್ಮನ್ನು ಪ್ರೀತಿಯಿಂದ ನೆನಪು ಮಾಡಿದ್ರೆ ಸಾಕು, ಜೀವನ ಸಾರ್ಥಕ. ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ಕಾರ್ಯಕ್ರಮ ಏ ಸರ್ ಮರ್ತೇ ಅಂದಿರಲ್ಲ ಅದಕ್ಕೆ, ಏ ಇಲ್ರಿ ಅಣ್ಣ, ಮರ್ತಿಲ್ಲ, ಆರಾಮಾಗಿರ್ರಿ ನೀವು. ನೋಡಿ ರಾಜೇಶ್ ಅವರು, ಅವರು ಯಾವಾಗಲೂ ಅಮರ. ಎಸ್, ಇದು ಸತ್ಯವಾದ ಮಾತು, ಅದ್ರಾಗ ಡೌಟ್ ಇಲ್ಲ. ಮಂಜುಣ್ಣ ಮಾತು ನನ್ನವಳು ಅದೇ ಸಾಂಗ್ ಮತ್ತು ಜಲ್ದಿ ಹೇಳಬೇಕಿತ್ತಲ್ರಿ ವಿನೋದ್ ಅವರೇ. ಹೋಗ್ರಿಪ್ಪ, ಈಗ ನೋಡ್ರಿ ನಿಮ್ದು ಹಾಡು ಮತ್ತು ಲೇಟ್ ಆಯಿತು, ಯಾವಾಗ ಯಾವಾಗ ಅಂತೀರಿ. ಈಗ ಮಾತು ನನ್ನವಳು ಭಾಳ ಟೈಮ್ ಆಗುತ್ತೆ, ಬರುತ್ತೆ. ಲೋಡ್ ಜಸ್ಟ್ 1 ಸೆಕೆಂಡ್ ಆಯ್ತು ನೋಡ್ರಿ, ಲೋಡ್ ಆಯಿತು. ಸೊ ಒಳ್ಳೊಳ್ಳೆ ಗೀತೆಗಳಿದೆ. ಹಾಂ,

ಸೊ ಎಲ್ಲಿ ನಾನು ಎಲ್ಲಿದ್ದೆ ಫೂ ಅಪ್ಪು ಸರ್ ಅವ್ರದ್ದು ಎಷ್ಟು ಹಾಡಿದೆ ಗೊತ್ತಾ ಇವತ್ತು, ಯಪ್ಪ ದೇವರು ಭಾಳಷ್ಟು ಹಾಡಿದವು. ಈಗ ಇದಾದ ತಕ್ಷಣ ಮಿಂಚಾಗಿ ಇದು ಗೋಲ್ಡನ್ ಸ್ಟಾರ್ ರೀ, ಏನೆಂದು ಹೆಸರು. ಅಪ್ಪು ಸರ್ದು ಭಾಳಷ್ಟು ಚಿತ್ರಗಳಲ್ಲಿ ಅವ್ರದ್ದು ಹಾಡಿದೇನಾದ್ರಿ ಇಪ್ಪ ನಡೀರಿ. ಈ ಎಲ್ಲ ದುಃಖ ನಂದು, ಇದು ನಮ್ದಷ್ಟೇ ಅಲ್ಲ, ಇಡೀ ಕನ್ನಡಿಗರದು, ಅವ್ರ ಅಭಿಮಾನಿಗಳದು. ಆ್ಯಂಡ್ ಆತ್ಮೀಯರೇ, ನಿಜವಾದ ಶ್ರದ್ಧಾಂಜಲಿ ಒಬ್ಬ ವ್ಯಕ್ತಿಗೆ ನೀವು ಕೊಡಬೇಕು ಅಂದರೆ ಆ ವ್ಯಕ್ತಿಯಲ್ಲಿರೋ ಒಳ್ಳೆ ಗುಣವನ್ನು ತಮ್ಮಲ್ಲಿ ಅಳವಡಿಸ್ಕೊಳ್ಳಿ, ಇದೇ ಅವರಿಗೆ ನೀವು ಕೊಡೋ ನಿಜವಾದ ಶ್ರದ್ಧಾಂಜಲಿ. ಅದು ಯಾರೇ ಇರಲಿ, ಅಪ್ಪು ಸರ್ ಇರಲಿ, ಯಾರೇ ಇರಲಿ, ಅವ್ರ ಬಗ್ಗೆ ಓದಿ, ಅವ್ರ ಬಗ್ಗೆ ಒಂದು ಒಳ್ಳೆ ಗುಣ ಅಳವಡಿಸ್ಕೊಳ್ಳಿ, ತಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಿ. ಓಕೆನಾ? ನನ್ನ ಕಡೆಯಿಂದ ನಮ್ಮ ಅಪ್ಪು ಸರ್ ಅವರ ನಗುಮುಖ, ಎಸ್ ನಗುವಿನ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ದ ಕರ್ನಾಟಕದ ರತ್ನ ಅವರ ಹಾಡು ಚಂದ್ರಕಾಂತ್ ಬಡಗಾವಿ ಅವರದು, ಕೇಳಿ ಮಜಾ ಮಾಡಿ.

0: ಸ್ನೇಹಿತರ ನಾವು ಅಬ್ಬಾವ ಇಲ್ಲಿ ಸ್ಟುಡಿಯೋನಾಗ ಏನು ಮಾಡಲಿ?
1: ಏನಿಲ್ಲ, ನನ್ನ ಸಮೀಪ ಕೂತ್ಕೊಳ್ಳಿ, ಒಳ್ಳೆ ಗೀತೆ ಪ್ರಸಾರ ಮಾಡ್ತೇನೆ ಕೇಳಿ.
0: ಅಯ್ಯಯ್ಯೋ ದೇವ್ರ, ಸ್ನೇಹಿತರೆ ಹಿಂದಿ ಬರಾಕತ್ತದೋ ಕನ್ನಡ ಬರತ್ತದೋ ಗೊತ್ತಿಲ್ಲ, ಈ ಮಂಚುಗೆ ಏನಾಗೈತಿ, ಹಚ್ಚೋ ಹಾಡಪ್ಪ ಅಯ್ಯೋ.

0: ಇಂಥ ವಾತಾವರಣದಲ್ಲಿ ಈ ಒಂದು ಸುಮಧುರವಾದ ಗೀತೆ ಕೇಳೋ ಮಜಾನೇ ಬೇರೆ. ರಿಕ್ವೆಸ್ಟ್ ಮಾಡಿದ್ದಾರೆ ಆತ್ಮೀಯ ಸ್ನೇಹಿತರೆ ಗೆಳೆಯ ಚಿತ್ರದು ವೀರ್ ಅವರು ವಾಟ್ಸಪ್ ಮೆಸೇಜ್ ಮುಖಾಂತರ. ಈ ಸಂಜೆ ಯಾಕಾಗಿದೆ, ತಾವೆಲ್ಲರೂ ತಮ್ಮ ತಾಳ್ಮೆಯನ್ನು ಬಿಡಲಾರದೆ ಪ್ರೀತಿಯಿಂದ ವೇಣು ಧ್ವನಿ ಕೇಳ್ತೀರಾ. ಧನ್ಯವಾದ ಆತ್ಮೀಯರೇ. ನೆಟ್ವರ್ಕ್ ಒಮ್ಮೆಮ್ಮೆ ಡೌನ್ ಆದರೆ ಒಮ್ಮೆ ಹಿಂದಿ ಬರುತ್ತೆ, ಆ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಹೋಗಲಿಕ್ಕೆ ಹೋಗಬೇಡಿ, ಕಣ್ಣಾಗ ನೀರು ಬರ್ತ. ಏನಾತ ಇಲ್ರಿ, ಹಂಗೆ ಹೇಳಾಕತ್ತೇನೆ. ಪ್ರೀತಿಯಿಂದ ತಾವು ಮೆಸೇಜ್ ಮಾಡಿ ಥಟ್ ಅಂತ ಇಲ್ಲಿ ನಾನು ಚೆಕ್ ಮಾಡಿದೆ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ನಿಜವಾಗ್ಲೂ ತಾಳ್ಮೆ ಇಲ್ಲದ ಈ ಕಾಲದಲ್ಲಿ ನೀವು ಪ್ರೀತಿಯಿಂದ ತಾಳ್ಮೆಯನ್ನು ತೋರಿಸಿ ವೇಣು ಧ್ವನಿಯ ಆ್ಯಪು ಕೇಳ್ತಿರ್ತೀರಾ, ಅದಕ್ಕೆ ಧನ್ಯವಾದ. ಸೊ ಆರಾಮರಾಜು ಅವರೇ, ಮುಂದಿನ ಗೀತೆ ಈ ಸಂಜೆ ಯಾಕಾಗಿದೆ ಕೇಳ್ತೀರಾ.
1: ಯಪ್ಪ ಅಯ್ಯೋ, ನೀರ ಕೊಡ್ದೆ ಮಂಜು, ನಾವು ಹೋಗ್ಬಿಡ್ತೇನೆ. ನಾನು ನಿನ್ನ ಹೆಂಡತಿ ಮಸ್ ಲಕ್ಷ್ಮಿ ಮಕ್ಕೊಂಡಾಳು, ನಾನು ಫಸ್ಟ್ ಕ್ಲಾಸ್ ರಾಗಿ ರೊಟ್ಟಿ ತಿಂದೇನಿ, ಹೋಗಿ ಮಕ್ಕೋತೇನೆ. ಹೋಗೋ ಮಾರ, ಏನಿದೆ?
2: ಏನಿಲ್ಲ, ಮಸ್ತ್ ಹಾಡತ್ತೈತಿ ಕೇಳ್ರಲ್ಲ.
1: ಏ ಒಂಥರ ಅಂಜಿಕೆ ಬರ, ಹೋಗೋ ಮರ.
2: ಆಯ್ತು, ಈ ಹಾಡನ್ನ ಕೇಳಿ ಎಂಜಾಯ್ ಮಾಡಿ.
1: ಹೋಗೋ ಸ್ನೇಹಿತರೆ, ಇವನ್ಗೇನಾಗೈತ್ರಿಪ್ಪ,
2: ಮಸ್ತ್ ಹಾಡೈತಿ. ಇಂಥ ವಾತಾವರಣದಲ್ಲಿ ಹಾಡನ್ನ ಕೇಳೋ ಮಜಾ.
1: ಏ ಹಚ್ಚೋ ದೇವ್ರ.

0: All right, கார்க்கிரம் மோதினா கீதே ஏனோ வந்தரா சித்ரது தில் குஷ் ஈ கீதே ஸ்ருதி அவரது ராத தக்ஷிணா பத்மாவரே நிம்ம ஹாடு ராத தக்ஷிணா எல்லோ மழையாகிதே ஏனோ ಈ ಗೀತೆ ಕಂಚನ್ ಕೋಪರಡಿ ಅವರದು ಸುನೀಲ ಕಸದೀಪ್ ಅವರೇ ಅದಾದ ತಕ್ಷಣ ನಿಮ್ಮ ಗೀತೆ ರಾಜಶ್ರೀ ಅವರೇ ಅದಾದ ತಕ್ಷಣ ನಿಮ್ಮ ಗೀತೆ ಅದಾದ ತಕ್ಷಣ ವಿನೋದ್ ಅವರೇ ನಿಮ್ಮ ಗೀತೆ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರವೇನದು ಅದೇ ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ಇದು ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ನಮ್ಮ ನಿಮ್ಮೆಲ್ಲರ ಗಾಯಕರಾದ ಸೋನು ನಿಗಮ್ ಹೋದ ಗುರುವಾರ July 30, 2026 ಅವರ ಜನ್ಮದಿನ ಇತ್ತು ಇವತ್ತು ಸೆಲೆಬ್ರೇಟ್ ನಾವು ಮಾಡ್ತಾ ಇದ್ದೇವೆ ಅವರು ಹಾಡಿರುವ ಕನ್ನಡ ಚಿತ್ರರಂಗದ ಅದ್ಭುತ ಸುಮಧುರವಾದ ಗೀತೆಗಳೊಂದಿಗೆ ನೀವೆಲ್ಲರೂ ತಮ್ಮ ಸಮಯ ಕೊಟ್ಟು ಭಾಗವಹಿಸಿದ್ದೀರಾ ಶುಭ ಶುಕ್ರವಾರ August 7, 2026
1: ಅಲ್ಲ ಈಗ ಎಲ್ಲರ ಕಡೆ ಮಾತಾಡುವಾಗ ಹಿಂಗ್ ಮಾತಾಡ್ತೀನಿ ನನ್ನ ಕಡೆ ಮಾತಾಡುವಾಗ ಏನಾಗತ್ತದ ನಿನಗೆ
0: ಏನಿಲ್ಲ ಒಂಥರ ಮಜಾ ಬರ್ತಾ ಇದೆ ಈ ಗೀತೆಗಳು ಕೇಳಿ ಇಂಥ ವಾತಾವರಣ
1: ಏ ಹೋಗು ಬೇರೆ ಈ ಹುಡುಗ ಏನಾಗೈತ್ರಿಪ್ಪ ಹಚ್ಚಾಳ
0: ಆಯ್ತು ದಿಲ್ ಖುಷ್ ಈ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿ
1: ಏಪ್ಪ ಮಂಜು ಯಾಕೋ ದೇವ್ರ

0: दिल खुश। नमः पद्मा और गुस्कराई गीते जानी चित्र दुआ सो अपरिचित मूवी तर नोड़े आराम रजो रही है निहला कतर आई ये ये ये क्या नाता ये छन माता डा कती नोड़ा इल्ला नम राजेश्वरी और
1: ये हो गो मारे न्यू उन्हें के नान कड़े माता डुआ जिंगा कयो माइक्रो ये नोपा
0: ಏನ್ ಇಲ್ಲ ಅವರು ಹೇಳ್ತಾ ಇದ್ದಾರೆ ಅಪರಿಚಿತ್
1: ಹೋಗೋ ಹೋಗ ನೆಕ್ಸ್ಟ್ ಹಾಡ್ ಯಾರ್ದೈತಿ
0: ನೆಕ್ಸ್ಟ್ ಹಾಡ್ ನಮ್ಮ ಇವ್ರದು ಯಾರು ಪದ್ಮಾ ಅವ್ರದು ಆತ್ಮೀಯರೇ ನಾನು ಸದಾ ಹೇಳ್ತಿರ್ತೇನಲ್ಲ ಕಿ ನಮ್ಮ ಜೀವನದಲ್ಲಿ ನಿಜವಾದ ಸಂಪತ್ತು ಮನ ನೆಮ್ಮದಿ ನಾನು ಹೇಳೋದು ನೀವು ಕೇಳೋದಿಲ್ಲ ನಮ್ಮ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಏನು ಹೇಳ್ತಾರೆ ನೀಟಾಗಿ ಎಲ್ಲರೂ ಒಂದ್ಸಲ ಕೇಳ್ಕೊಳ್ಳಿ ಹಾ ಒಂದು ನಿಮಿಷ ನೋಡ್ರಿ
2: ಮಹತ್ವ ಕೊಟ್ರೆ ಏನ ತಿನ್ನಬೇಕು ಏನ ತಿನ್ನಬಾರದು ಏನು ಕುಡಿಬೇಕು ಕುಡಿಬಾರದು ಗೊತ್ತಾಗ್ತದೆ. ಆರೋಗ್ಯವನ್ನು ಮರೆತು ಬರೀ ವಸ್ತುವಿಗೆ ಮಹತ್ವ ಕೊಟ್ರೆ ಒಂಥರ ಆಗಕ್ಕೆ ಶುರುವಾಗ್ತದೆ. ಮೊದಲ ಆರೋಗ್ಯ, ಮೊದಲ ಮನಸ್ಸಿನ ಆರೋಗ್ಯ, ಅದಕ್ಕೇನೇನು ಯೋಗ್ಯವೋ ಅದೇ ಶ್ರೇಷ್ಠ, ಅದು ಬೆಲೆಯುಳ್ಳದ್ದು. ಇದನ್ನು ನಿರ್ಧರಿಸಿಕೋದು ಮನೆಯಾಗೆ ಯಾರೇ ಇರಲಿ, ಮನೆಯೊಳಗೆ ನಾವು ಜಗಳ ಮಾಡ್ತೀವಿ. ಯಾಕೆ ಜಗಳ? ಉಣ್ಣಾಕದ ತಿನ್ನಾಕದ ಎಲ್ಲಾದ ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ದಿವಸ ತುಂಬ ಜಗಳ ಮಾಡುವಂಥ ಮನೆಯೊಳಗೆ ಲಕ್ಷ್ಮಿ ವಾಸ ಮಾಡಿದರೆ ಏನಾಯಿತು? ಸರಸ್ವತಿ ವಾಸ ಮಾಡೋದಿಲ್ಲ, ಶಾಂತಿ ವಾಸ ಮಾಡೋದಿಲ್ಲದೆ ರೊಕ್ಕ ಎಷ್ಟು ಬಂಗಾರ ತುಂಬಿ ತುಂಬಿ ನಿಂತಿದ್ದರೆ ಏನು ಮಾಡೋದು ಹೇಳಿ? ಮುಖದ ಮೇಲೆ ಪ್ರಸನ್ನತೆನೇ ಇರದೇ ಇದ್ರೆ, ಹೊಟ್ಟೆ ತುಂಬದೇ ಇದ್ರೆ, ತೃಪ್ತಿ ಆಗದೇ ಇದ್ರೆ ತಗೊಂಡೇನು ಮಾಡೋದು? ಹಂಗೆ ಮನುಷ್ಯ ಇದಕ್ಕೆ ಮಹತ್ವ ಕೊಡಬೇಕು, ಹಂಗೆ ಮನುಷ್ಯ ಬದುಕಬೇಕು.
0: ಆತ್ಮೀಯರೇ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿರುವ ಪ್ರವಚನದಲ್ಲಿ ಈ ಮಾತು ನಿಜ. ಬರೋ ದಿನಗಳಲ್ಲಿ ಮನಸ್ಸಿನ ನೆಮ್ಮದಿ ಇದ್ದವನೇ ನಿಜವಾದ ಶ್ರೀಮಂತ. ಸೊ ಮನಸ್ಸಿನ ನೆಮ್ಮದಿಗೋಸ್ಕರ ಹೆಚ್ಚೇನು ಮಾಡೋದಿಲ್ಲ, ಚಿಂತೆ ಮಾಡೋದು ಬಿಡ್ರಿ. ಚಿಂತೆ ಬಿಟ್ರಿ ಆಗೈತ್ರಿ ಮಂಜು ಚಿಂತೆ ಹೆಂಗೆ ಮಾಡೋದು? ಆ ಚಿಂತೆ ಮಾಡೋ ಮನಸ್ಸಿಗೆ ಒಂದು ಒಳ್ಳೆ ಕಾರಣ ಕೊಟ್ಟುಬಿಡಿ, ಚಿಂತೆನೇ ಬರೋದಿಲ್ಲ. ಆ ಕಾರಣನೇ ಗೊತ್ತಲ್ಲ
1: ಹಿಂಗೆಯಪ್ಪ ಎಷ್ಟು ಚಂದ ಹೇಳ್ತಾನೆ ನೋಡಪ್ಪ ಹುಡುಗ. ನಾಮ ಜಪ ಹೌದಲ್ಲ,
0: ನಾಮ ಜಪ ಭಕ್ತಿನೇ ಒಂದು ಮಾರ್ಗ. ಆತ್ಮೀಯ ಸ್ನೇಹಿತರೆ, ನೀವು ಮಾಡಿರುವ ಈಗ ಬರ್ತಾ ಇದೆಲ್ಲ ಶ್ರಾವಣ ಮಾಸ ಬರುತ್ತೆ, ಎಲ್ಲರೂ ಪೂಜೆ ಮಾಡ್ತಾರೆ, ಆದರೆ ತಮ್ಮ ದೇಹವನ್ನು ಅಷ್ಟೇ ಚೆನ್ನಾಗಿ ಅಲಂಕರಿಸಿ ಇನ್ನೊಬ್ಬರ ಮನೆಯಾಗ ಹೋಗಿ ಹೂವನ್ನು ತಗೊಂಡು ಬರ್ಕೊಂಡು ತಮ್ಮ ಮನೆಯ ದೇವರಲ್ಲಿ ಇಡೋದು ಅಲ್ಲ ಕರೆಕ್ಟಾದ ವಿಷಯ. ಆತ್ಮೀಯರೇ ತಮ್ಮ ಮನೆಯನ್ನು ಹೆಂಗೆ ನೀವು ಅಲಂಕರಿಸಿದ್ರಾ, ತಮ್ಮ ಆ ದೇವರ ಗುಡಿಯನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀರಾ, ಗಣಪ ಬರ್ತಾರೆ ಗಣಪನ್ನ ಸ್ಥಾಪಿಸ್ತೀರಾ ಹಾಗೆ. ಏ ನಿಮ್ಮ ಮನಸ್ಸು, ನಾನು ಹೇಳ್ದಲ್ಲ ಸಿದ್ದೇಶ್ವರ ಸ್ವಾಮೀಜಿ ಅವರ ಧ್ವನಿನೇ ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಬರುವುದಿಲ್ವಾ? ಬರುತ್ತೆ. ನಾನು ಇಂಟರ್ನೆಟ್ ಹಿಂಗೆ ಯೂಸ್ ಮಾಡ್ತೇನೆ ನೋಡಿ ಆತ್ಮೀಯ ಸ್ನೇಹಿತರೆ, ಎಲ್ಲ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾನು ಇದು ಸ್ಪೀಚಸ್ ಎಲ್ಲ ಕೇಳ್ತೀನಿ. ಏನು ಇಂಗ್ಲೀಷ್ ರೀ ಆತ್ಮೀಯರೇ, ಏನು ಇಂಗ್ಲೀಷ್, ವಾಟ್ ಆ ಸ್ಪೋಕನ್ ಇಂಗ್ಲೀಷ್. ಅವ್ರ ಥರ ಇಂಗ್ಲೀಷ್ ನಾನು ಎಲ್ಲೂ ಕೇಳಲಿಲ್ಲ, ಅವರು ಆ ಟೈಮ್ನಲ್ಲಿ ಬಳಸಿರೋ ಪದಗಳು, ಮೈ ಗಾಡ್. ಸೊ ನಾನು ಇಷ್ಟೇ ಹೇಳೋದು, ನೀವು ಯಾರನ್ನು ಫಾಲೋ ಮಾಡ್ತೀರಾ ಅವ್ರ ಬಗ್ಗೆ ಒಂದು ಒಳ್ಳೆ ಕ್ವಾಲಿಟಿ, ಒಂದು ಒಳ್ಳೆ ಗುಣ ತಮ್ಮಲ್ಲಿ ತೊಗೊಂಡು ಬನ್ನಿ. ಇವತ್ತು ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿ ಹೇಳೋದು ಗೊತ್ತಾಯ್ತಲ್ಲ, ಪಾಲಿಸ್ತಿರಲ್ಲ, ನಡೀರಿ. ಇನ್ನು ಮುಂದಿನ ನಾನು ಹಿಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಒಂದು ಏನಾದ್ರೂ ಒಳ್ಳೇದು ನಿಮ್ಮ ಕಿವ್ಯಾಗ ಬೀಳಲಿ. ಅದು ಬಿಡಿ, ನೀವು ಇನ್ಸ್ಟಾಗ್ರಾಮ್ ನೋಡುವಾಗ ಭಾಳಷ್ಟು ನೋಡಿರ್ತೀರ, ಆದರೆ ಅದು ಸ್ಟೇಟಸ್ ಇಟ್ಟು ಇನ್ನೊಬ್ಬರಿಗೆ ಕಳಿಸೋ ಗೊಂದಲಿನಲ್ಲಿ ಇರ್ತೀರ. ಏಹೇ, ಆಧ್ಯಾತ್ಮ ಯಾರಿಗೆ ಹಸಿವಿರುತ್ತೆ ಅವರು ತಿಂದ್ರೆ ಆಧ್ಯಾತ್ಮ ಅವ್ರಿಗೆ ಮಾತ್ರ ಕೆಲಸ ಮಾಡುತ್ತೆ, ನೆನಪಿಟ್ಕೊಳ್ಳಿ ಆಯಿತಾ. ತಮಗೆ ತಾಮಗೆ ಹಸಿವ ಹತ್ರ ನೀವರಿ, ನಾ ಊಟ ಮಾಡಿದ್ರೆ ನಿಮಗೆ ಹೊಟ್ಟೆ ತುಂಬೋದಿಲ್ಲ ಅಷ್ಟೇ, ನಾನು ಆಧ್ಯಾತ್ಮ ಮಾಡಿದ್ರೆ ನನಗಷ್ಟೇ ಫಲ. ಸೊ ಇದ್ರ ಮಾತ್ರ ನೆನಪಿಟ್ಕೊಳ್ಳಿ. ಇದು ಶುಭ ಶುಕ್ರವಾರ 7 August 2026 ಹವಾಮಾನ ವರದಿ. ಗರಿಷ್ಠ ತಾಪಮಾನ 25.0°C, ಕನಿಷ್ಠ ತಾಪಮಾನ 21.0°C. ಬೆಳಗಾವಿ ಜಿಲ್ಲೆಯಲ್ಲಿ ಹಲವು ಸ್ಥಳಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಹಲವು ಸ್ಥಳಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಬಹಳಷ್ಟು ಸಾಧ್ಯತೆಗಳಿವೆ. ಆಧಾರ ಹವಾಮಾನ ಇಲಾಖೆ ಬೆಂಗಳೂರು. ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಯಾವ ಸೀಮೆಯ ಪದ್ಮ ಅವರೇ, ನಿಮ್ಮ ಹಾಡು ಅದಾದ ತಕ್ಷಣ ಬರ್ತಾ ಇದೆ. ಕಂಚನ್ ಕೋಪರಡಿ ಅವರಾಗಿದ್ದೆ, ಅದಾದ ತಕ್ಷಣ ಸುನೀಲ್ ಆಕಾಶದೀಪ್ ಅವರೇ, ಅದಾದ ತಕ್ಷಣ ರಾಜಶ್ರೀ ಅವರೇ, ಅದಾದ ತಕ್ಷಣ ವಿನೋದ್ ಅವರೇ, ಅದಾದ ತಕ್ಷಣ ಪ್ರಕಾಶ್ ಅವರ ಅನಿಸುತ್ತಿದೆ ಯಾಕೋ ಇಂದು. ಸೂಬರಿಡಾದ ಗೀತೆ ಕೇಳಿ ಮಜಾ ಮಾಡಿ ನೆನಪಿರಲಿ. ನಿಜವಾದ ಶ್ರೀಮಂತ ಮನ ನೆಮ್ಮದಿ ಇರೋನು ಮಾತ್ರ.

0: ആനന്ദ
1: ಸುನಿ ಆಕಾಶ್ ದೀಪ್ ಅವರದು ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನನಗೆ ರವಿ ಅವರು ಶುಕ್ರವಾರದ ಶುಭೋದಯ ನಮಸ್ಕಾರಗಳು ಅಂತ ತಿಳಿಸಿ ಹಾಡುಗಳು ತುಂಬ ಸೂಪರ್ ಆಗಿವೆ ಅಂತ ಹೇಳಿದ್ದಾರೆ. ರವಿ ಅವರೇ ಪ್ರೀತಿಯಿಂದ ಕೇಳ್ತೀರ, ಅದಕ್ಕೆ ಧನ್ಯವಾದ. ಪ್ರಕಾಶ್ ಅವರು ಸರ್, ಎಷ್ಟು ಚೆನ್ನಾಗಿ ನೀವು ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಲೈನ್ ಹೇಳಿದ್ರಿ. ಇಲ್ಲ, ನಾನು ಲೈಫಲ್ಲಿ ಇಂಥ ಚಿಕ್ಕ ಚಿಕ್ಕದಾದಂತಹ ವೀಡಿಯೋಗಳನ್ನು ನೋಡ್ತೇವೆ ಬಿಡ್ತೇವೆ, ನೋಡ್ತೇವೆ ಬಿಡ್ತೇವೆ. ಯಾಕೆ ಅದನ್ನು ನಾನು ಅದೇ ವಿಚಾರ ಮಾಡಿ ನಿಮ್ಮ ತಲೆಯಾಗ ಒಂದು ಸ್ವಲ್ಪ ತುಂಬಿಡೋಣ, ಯಾಕಂದರೆ ರೇಡಿಯೋನಲ್ಲಿ ಕೇಳಿದ್ರೆ ಒಂದು ಸ್ವಲ್ಪ ಆರಾಮ ಅನಿಸ್ತದೆ, ಅದಕ್ಕೆ ನಾನು ಅದನ್ನು ಪ್ರಸಾರ ಮಾಡೋ ಪ್ರಯತ್ನ ಪಟ್ಟೆ ಅಷ್ಟೇ. ಪೂಜಾ ಅವರು ಸರ್, ಥ್ಯಾಂಕ್ ಯು ಸೋ ಮಚ್, ಅದನ್ನು ಪ್ರಸಾರ ಮಾಡಿದರೆ ನಮ್ಮ ತಾಯಿಗೂ ಅಷ್ಟೇ ಸಂತೋಷವಾಯಿತು. ಎಸ್, ಸಂತೋಷ ಎಂಬುದು ಎಷ್ಟು ಮಹತ್ವದ್ದು, ಅದರ ಬಗ್ಗೆ ನಾನು ಒಂದು ಚಿಕ್ಕದಾದಂಥ ಅವರ ಒಂದು ಪ್ರವಚನ ಕೇಳಿಸಿದೆ. ಅದು ಬೇಕಾದರೆ ಇನ್ನೊಮ್ಮೆ ಪ್ರವಚನ ಕೇಳಿಸ್ತೇನೆ, ಕೇಳ್ಕೊಳ್ಳಿ, ಅಳವಡಿಸ್ಕೊಳ್ಳಿ, ಆರಾಮಾಗಿರಿ. ಯಪ್ಪ ಥ್ಯಾಂಕ್ಸ್ ಓಪ್ಪ ಮಂಜು, ಆರಾಮ ಅನ್ಸ್ತದ ನೋಡಪ್ಪ ಅವ್ರ ಧ್ವನಿ ಕೇಳಿದ್ರೆ. ನಿಜ ಕೇಳ್ರಿ,
2: ಅಂಶ ಬಹಳ ಮಹತ್ವದ್ದು, ಆನಂದದ ಅಂಶ ಬಹಳ ಮಹತ್ವದ್ದು. ಸುಮ್ಮನೆ ಹಾಕೋ, ಸುಮ್ಮನೆ ಕುಣಿಬೇಕು, ಸುಮ್ಮನೆ ಮಾತನಾಡಬೇಕು, ಸುಮ್ಮನೆ ಉಣಬೇಕು, ಅದರಾಗ ಮಜಾದ, ಸುಮ್ಮನೆ ಮಲ್ಕೋಬೇಕು. ಯಾಕೆ ಮಲ್ಕೋಕ್ಕಂತ ಇವ ಹೊರಟ, ಮಲ್ಕೊಂಡು ಏನು ಲಾಭ ಅಂತ. 8 ತಾಸು ಸುಮ್ಮನೆ ಕೆಲಸ ಮಾಡಿದ್ರೆ ತಾಸು ತಾಸಿಗೆ 1,000 ಸಿಕ್ತಿತ್ತು, 8,000 ಹಾಳಾಯ್ತು ಅಂದ ಮಲ್ಕೊಂಡನೆ. ಅದು ನಿದ್ರೆ ಅಂತೂ ಬಾ ನಿನ್ನ ನೋಡ್ತೀನಿ ಅಂತ ತಿಳ್ಕೊಂಡು 4 ದಿವಸ ನಿದ್ರೆನೇ ಬರಲಿಲ್ಲ. ಡಾಕ್ಟ್ರ್ ಕಡೆ ಹೋದ, 1,00,000 ಆಗ್ತದ ಅಂತ ಹೇಳ್ದ ನಿದ್ರೆ ತರ್ಸಾಕ. ಇವ 8,000 ಉಳಿಸಾಕ ಹೋಗಿ 1,00,000 ಕಳ್ಕೊಂಡ ಅಷ್ಟೇ. ಏನ್ ಜೀವನದ ಸಂತೋಷ ಅನ್ನೋದೊಂದು ಜೀವನದಾಗ ಇಲ್ಲದೆ ಇದ್ರೆ ಅದೇ ಏನದ, ಎದಕ್ಕೆ ಮಾಡೋದೆಲ್ಲ. ಆನಂದದ ಅಂಶ ಬಹಳ ಮಹತ್ವದ್ದು.
1: ಸಂತೋಷ ಎಂಬುದು ಎಷ್ಟು ಮಹತ್ವ, ನಾವು ಮಾಡೋ ಕೆಲಸ ಈಗೆಲ್ಲ ಏನಾಗೈತಿ, ನಡೆಯಕ್ಕೆ ಹೋದ್ರ, ವ್ಯಾಯಾಮ ಮಾಡಕ್ಕೆ ಹೋದ್ರ, ಊಟ ಮಾಡಕ್ಕೆ ಕುಂತ್ರ, ಎಲ್ಲ ಕಡೆ ನಮಗೆ ಬೇಕು ನಮ್ಮ ಮೊಬೈಲು. ನಮಗೆ ಅನ್ಸಾಕತ್ತದ ಆತ್ಮೀಯ ಸ್ನೇಹಿತರೆ, ನಾವು ಸಂತೋಷವಾಗಿ ಆಹಾರ ವ್ಯಾಯಾಮ ಮಾಡ್ತಾ ಇದ್ದೇವೆ ಅಂತ. ಇಲ್ಲ, ನಾವು ನಮ್ಮ ತಲೆಗೆ ಟೈಮ ಕೊಡ್ತಾ ಇಲ್ಲ. ನೀವು ನಿಮ್ಮ ಜೀವನದಲ್ಲಿ ಮಾಡಿರೋ, ಈಗ ನಾ ಇಲ್ಲಿ ಕೂತ್ಕೊಂಡೇನೆ, ಆರಾಮರಾಜನು ಇಲ್ಲೇ ಕೂತ್ಕೊಂಡಾರ, ನಾವು ಈಗಿನ ಕ್ಷಣ ಎಂಜಾಯ್ ಮಾಡತ್ತೇವೆ ಸಂತೋಷವಾಗಿ ಕಾರ್ಯಕ್ರಮದಲ್ಲಿ ತಮ್ಮ ಗೀತೆ ಪ್ರಸಾರ ಮಾಡತ್ತೇನೆ. ಹಿಂಗಿರ್ಬೇಕು ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬಾತ್ರೂಮ್ನಾಗೂ ಮೊಬೈಲ್ ಒಯ್ತಾರೆ. ಯಪ್ಪ ಅದೊಂದು ಜೋರಾಗೈತಲ್ಲ. ಹೌದ್ರಿಪ್ಪ, ಎಲ್ಲ ಕಡೆ ಬೇಕಾಗಿದೆ. ಸೊ ಆತ್ಮೀಯರೇ, ಏನೇ ಕೆಲಸ ಮಾಡಿದ್ರು ಮೊಬೈಲ್ ಇಲ್ಲದ ಸಂತೋಷವಾಗಿ ಮಾಡಿರಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಸ್ವಾಮೀಜಿಯವರು, ಕೇಳಿ ಮಜಾ ಮಾಡಿ. ಸುನಿಲ್ ಆಕಾಶ್ ದೀಪ್ ಅವರೇ, ನಿಮ್ಮ ಹಾಡು.

ರಾಜಶ್ರೀ ಅವರ ಗೀತೆ ಕೃಷ್ಣ, ಕೃಷ್ಣನ್ ಲವ್ ಸ್ಟೋರಿ ಚಿತ್ರದಿಂದ ಬರ್ತಾ ಇದೆ. ಶೋಭಾ ಅವರು, ನಿನ್ನೆ ಕೃತಿಕಾ ಅವರ ಹುಟ್ಟುಹಬ್ಬ ಇತ್ತು. ವಿಶ್ ಮಾಡುವವರು ಅಜ್ಜಿ ಭೀಮರಾವ್, ಅಜ್ಜ ಭೀಮರಾವ್, ಅಜ್ಜಿ ಪಾರ್ವತಿ, ತಂದೆ ಜ್ಯೋತಿಬಾ, ತಾಯಿ ದೀಪಾ, ತಮ್ಮ ವಿಕ್ರಾಂತ್, ಅಥರ್ವ, ಅಮೋಘ್, ಶೋಭಾ, ವಿನಾಯಕ್ ಅವರು ವಿಶ್ ಮಾಡುತ್ತಿದ್ದಾರೆ ಅಂತ ಹೇಳುವಂತ ದಯವಿಟ್ಟು ಹೇಳಿದರೆ ನಮ್ಮ ಪ್ರೀತಿಯ ಶೋಭಾ ಅವರು. ಸೊ ಕೃತಿಕಾ ಅವರ ನೂರಾರು ಕಾಲು ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ಡೇ ನಿನ್ನೆ ಇತ್ತು. ಈ ಒಂದು ಕಾರಣಕ್ಕೆ ಇವರಿಗೋಸ್ಕರ ಒಂದು ಒಳ್ಳೆಯದಾದಂತಹ ಭವಿಷ್ಯ ಬರಲಿ. ಆ್ಯಂಡ್ ಈಗಿನ ಕ್ಷಣ ಅವರು ಎಷ್ಟು ಖುಷಿಯಾಗಿದ್ದಾರೆ ಅಷ್ಟೇ ಖುಷಿಯಾಗಿರಲಿ. ಕೃತಿಕಾ, ಜೀವನದಲ್ಲಿ ಏನು ಬೇಕಾದ ಮಾಡು, ತಂದೆ ತಾಯಿಗೆ ಮೊದಲು ಮರ್ಯಾದೆ ಕೊಡು. ಹಾಡನ್ನು ಕೇಳಿ ಮಜಾ ಮಾಡು.

0: ಆಲ್ ರೈಟ್, ಈ ಗೀತೆ ವಿನೋದ್ ಅವ್ರದ್ದಾಗಿತ್ತು. ಪ್ರಕಾಶ್ ಅವರ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ಬಹಳ ಫೇವರೇಟ್ ಗೀತೆ ಅನಿಸುತ್ತಿದೆ ಯಾಕೋ ಎಂದು. ಇದಾದ ತಕ್ಷಣ ಕೊನೆ ಎರಡು ಗೀತೆಗಳೊಂದಿಗೆ, ಕೊನೆ ಮೂರು ಗೀತೆಗಳೊಂದಿಗೆ ಪೂಜಾ ಅವರದು ಸಂಚು ಮತ್ತು ಗೀತಾ, ತದನಂತರ ಮಳೆಯಲ್ಲಿ ಜೊತೆಯಲ್ಲಿ ಗೀತೆ. ಈ ಗೀತೆಯನ್ನು ಉಮೇಶ್ ಅವರದು, ಅದಾದ ತಕ್ಷಣ ಋಷಿಕೇಶ್ ಅವರ ಗೀತೆ. ಹಾಗೆ ಸುಮ್ಮನೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ಸೋನು ನಿಗಮ್. ಅವರ ಜನ್ಮದಿನ ಹೋದ ಗುರುವಾರ 30 July 2026 ಇತ್ತು. ಇವತ್ತು ಸೆಲೆಬ್ರೇಟ್ ನಾವು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಭಾಗವಹಿಸಿದ್ರಿ, ಆರಾಮ್ ರಾಜುಗೆ ಸ್ವಾಗತ ಮಾಡಿದ್ರಿ. ನಮ್ಮ ಶುಭಾ ಪಾಟೀಲ್ ಅವರು ನೋಡ್ರಿ ಏನ್ ಹೇಳತ್ತಾರ, ವೆಲ್ಕಮ್ ಟು ಆರಾಮ್ ರಾಜು ಅಂತ ಹೇಳ್ತಾ ಇದ್ದಾರೆ.
1: ಥ್ಯಾಂಕ್ಸ್ ರೀ ಅವ್ವ, ಎಲ್ಲರೂ ಇವ ಪ್ರೀತಿ ಮಾಡ್ತಾರ ಬಂಚು ನನಗೂ. ನಾ ತಿಕ್ಕೊಂಡು ಬೂರಿಯೇ ಮಾಸ್ ಲಕ್ಷ್ಮಿ ಅಂತ ತಿಕ್ಕೊಂಡಿನಿ ಮಾರಯ್ಯ.
0: ಇಲ್ಲಿ ಇಲ್ಲಿ ಎಲ್ಲರಿಗೂ ನಿಮಗೂ ಮಾಡ್ತಾರಷ್ಟ. ಕಾರ್ಯಕ್ರಮದ ಮುಂದಿನ ಗೀತೆಗಳು ಗೊತ್ತಾಯ್ತಲ್ಲ, ಹಾಡನ್ನ ಕೇಳಿ ಮಜಾ ಮಾಡಿ.

ಜೊತೆಯಲ್ಲಿ. ಆಲ್ರೈಟ್ ಆತ್ಮೀಯರೇ, ಕಾರ್ಯಕ್ರಮದ ಎರಡು ಗೀತೆ ಈ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ದಿನದ ಕಾರ್ಯಕ್ರಮವನ್ನು. ತಮ್ಮ ಬಹುಮೌಲ್ಯ ಸಮಯ ಇಲ್ಲಿವರೆಗೂ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಈಗ ಕೇಳ್ತಾ ಇರಿ ಬೇನು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕಾ ಪ್ರೀತಿಯ ಹುಡುಗ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಮಕ್ಕೊಡಿ ಮರ್ಯಾದೆ ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ಮದೇ. ಪೈಲ ಇನ್ನಾರ ಆಯಿ ಬಾಬಾ, ನಂತರ ಕಾಯಪಾಯದ ದಿನಕ್ಕಿ ಗಾವ್ತೇರೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೋದ್ರ ಜಿಂದಗಿ ಮೇ ವೋಕಲ್ ನಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಗಾಸು ಸಂಪಾದಿಸಿ, ನಾಲ್ಕು ಜನರನ್ನು ಸಹಾಯ ಮಾಡಿ, ನಾಲ್ಕು ಜನರನ್ನು ಪ್ರೀತಿಸಿ ನೆಗೆಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ವರ್ಷದ ಮೇಲೆ ಮಕ್ಕೊಂಡು ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ಬೇನು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ? ತುತ್ತನ್ನು ತಿನ್ನೋಕ್ಕೆ, ಬೊಗಸ್ ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕ್ಕೆ, ಹಂಗೆ ಎಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತ ಈಗ ರೈಟ್ ನೌ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಛೇ ಛೇ, ಅಂಥ ವ್ಯಕ್ತಿ ಆಗಲಿಕ್ಕೆ ಒಟ್ಟ ಹೋಗಕ್ಕೆ ಹೋಗ್ಬೇಡ್ರಿ. ನೆನಪಿರಲಿ, ನಿಮ್ಮದು ನಂದು ಎಲ್ಲರ ಜೀವನದಲ್ಲಿ ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ. ನಮಸ್ಕಾರ.

ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಇದು 90.4 FM. ಈಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಸಂಗೀತಾ ಕಟ್ಟಿ ಕುಲಕರ್ಣಿ ಇವರ ಗಾಯನವನ್ನ. ಈ ಒಂದು ಕಾರ್ಯಕ್ರಮದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಾಜೇಂದ್ರ ನಾಕೋಡ್ ಅವರು, ಹಾಗೆಯೇ ಹಾರ್ಮೋನಿಯಂ ಸಾಥ್ ನೀಡಿದವರು ಪಂಡಿತ್ ಪಂಚಾಕ್ಷರಿ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ಸ್ನೇಹಿತರೆ, ಇದುವರೆಗೂ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ ಸಂಗೀತಾ ಕಟ್ಟಿ ಕುಲಕರ್ಣಿ ಇವರ ಗಾಯನವನ್ನ. ಈ ಒಂದು ಕಾರ್ಯಕ್ರಮದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಾಜೇಂದ್ರ ನಾಕೋಡ್ ಅವರು, ಹಾಗೇನೆ ಹಾರ್ಮೋನಿಯಂ ಸಾಥ್ ನೀಡಿದವರು ಪಂಡಿತ್ ಪಂಚಾಕ್ಷರಿ ಹಿರೇಮಠ ಅವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ. ನಮಸ್ಕಾರ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೀನಿ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆಯ ವೇಣು ಧ್ವನಿನೇ ಕಾರಣ. ವೇಣು ನನ್ನ ಯಜಮಾನರು, ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುಲಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಡ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಗಮ ಸಂಗೀತ ಕಲಾವಿದೆ ಬೆಳಗಾವಿಯ ಶ್ರೀಮತಿ ನೇತ್ರಾ ಜೋಶಿಯವರು. ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ನಿತಿನ್ ಸುತಾರ್. ಹೀಗೆ ಕೇಳ್ತಾಯಿರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಜವಾಹರ್ಲಾಲ್ ನೆಹರೂ ವೈದ್ಯಕೀಯ ಮಹಾವಿದ್ಯಾಲಯದ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅನ್ನಪೂರ್ಣ ಕಾರಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ.
0: ಮೇಡಮ್, ಈಗ ಮೊದಲಿಗೆ ವಿಶ್ವ ಸ್ತನಪಾನ ಸಪ್ತಾಹವನ್ನ ಆಚರಣೆ ಮಾಡ್ತೀವಲ್ಲ, ಹಾಗಿದ್ರೆ ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹ ಅಂದರೆ ಏನು, ಇದನ್ನ ಯಾಕೆ ಆಚರಣೆ ಮಾಡಲಾಗುತ್ತೆ ಅಂತ?
1: ವಿಶ್ವ ಸ್ತನಪಾನ ಸಪ್ತಾಹ ಅಂದ್ರೆ August 1-7 ಪ್ರಪಂಚದಾದ್ಯಂತ 170 ದೇಶಗಳಲ್ಲಿ ಅಂದ್ರೆ ಸ್ತನಪಾನವನ್ನ ಉತ್ತೇಜಿಸುವುದಕ್ಕಾಗಿ ಆಚರಿಸುವಂತಹ ವಾರ. ಸೊ ಇದರಿಂದ ನಾವು ಒಂದು ಆರೋಗ್ಯಕರವಾದ ಸಮಾಜವನ್ನು ನಿರ್ಮಿಸಬಹುದು. ಆರೋಗ್ಯಕರವಾದ ಮಕ್ಕಳು ಮತ್ತು ಆರೋಗ್ಯಕರವಾದ ತಾಯಿಯರೇ ಆರೋಗ್ಯಕರವಾದ ಸಮಾಜವನ್ನು ಸ್ಥಾಪಿಸಲು ಸಾಧ್ಯ. ಹಾಗಾಗಿ 170 ದೇಶಗಳಲ್ಲಿ ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆಯಡಿ ಮತ್ತು ಯುನಿಸೆಫ್ ಸಹಾಯದೊಂದಿಗೆ ಆಚರಿಸಲಾಗುತ್ತದೆ.
0: ಮೇಡಮ್, ಈಗ ಇದನ್ನ ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರಿ, ಇದನ್ನ ಯಾವಾಗಿನಿಂದ ಆರಂಭ ಮಾಡಲಾಗ್ತಾ ಇದೆ ಮೇಡಮ್, ಇದರ ಇತಿಹಾಸ ಏನು?
1: ವಿಶ್ವ ಎದೆ ಹಾಲು ಕ್ರಿಯಾ ಒಕ್ಕೂಟ ಅಂದ್ರೆ ವರ್ಲ್ಡ್ ಅಲಯನ್ಸ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಆಕ್ಷನ್ ಎಂಬ ಸಂಸ್ಥೆ 1991 ಪ್ರಾರಂಭಿಸಿತು. ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಅಂತ ಯೂಶಲಿ ಕರಿತೀವಿ ಮತ್ತು ಯುನಿಸೆಫ್ ಸಹಭಾಗಿತ್ವದೊಂದಿಗೆ ಆಚರಿಸಲಾಗುತ್ತದೆ. 1990 ರೂಪಿಸಲಾದ ಇನೋಸೆಂಟಿ ಘೋಷಣೆ ಎಂಬ ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ ಎದೆಹಾಲು ಉಣಿಸುವಿಕೆ ಸಂರಕ್ಷಣೆ ಪ್ರಚಾರ ಮತ್ತು ಬೆಂಬಲಕ್ಕಾಗಿ ದೇಶಗಳಿಗೆ ಕರೆ ನೀಡಿತ್ತು. ಆ ಒಂದು ಉದ್ದೇಶದಿಂದ ಅದರ ನೆನಪಿಗಾಗಿ ಪ್ರತಿ ವರ್ಷ August 1 ಈ ವಾರವಾಗಿ ಆಚರಿಸಲಾಗುತ್ತದೆ, ಅಂದ್ರೆ August 1-7. ಕಳೆದ 3 ಈ ಆಚರಣೆ ಎದೆಹಾಲಿನ ಮಹತ್ವದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುತ್ತಾ ಬಂದಿದೆ. ಹಿಂಗಾಗಿ ಎಲ್ಲ ದೇಶಗಳು ಕೂಡ ಇದನ್ನ ಕಾಮನ್ ಆಗಿ ಇದೇ ವಾರದಲ್ಲಿ ಆಚರಿಸುತ್ತೆ.
0: ಮೇಡಮ್, ಪ್ರತಿ ವರ್ಷ ಒಂದೊಂದು ಥೀಮ್, ಒಂದೊಂದು ಘೋಷದ ವಾಕ್ಯದಡಿಯಲ್ಲಿ ಒಂದು ವಿಶ್ವ ಸ್ತನಪಾನ ಸಪ್ತಾಹವನ್ನ ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಈ ವರ್ಷದ ಘೋಷವಾಕ್ಯ ಏನು ಮೇಡಮ್, ಅದರ ಮಹತ್ವ ಏನು ಅಂತ?
1: ಈ ವರ್ಷದ ಧ್ಯೇಯವಾಕ್ಯ ಬ್ರೆಸ್ಟ್ ಫೀಡಿಂಗ್ ಫಾರ್ ಅ ಸಸ್ಟೈನೇಬಲ್ ಸ್ಟಾರ್ಟ್ ಇನ್ ಲೈಫ್ ಸ್ಟ್ರೆಂಥನ್ ವಾಟ್ ವರ್ಕ್ಸ್, ಅಂದ್ರೆ ಜೀವನದ ಸುಸ್ಥಿರ ಆರಂಭಕ್ಕಾಗಿ ಎದೆಹಾಲು, ಅಂದ್ರೆ ಮಗು ಆವಾಗಿನ ಜೀವನ ಆರಂಭವಾಗೋದೇ ಎದೆಹಾಲಿನಿಂದ. ಸೊ ಕಾರ್ಯ ಸಾಧ್ಯವಾದದನ್ನು ಬಲಪಡಿಸೋಣ, ಅಂದ್ರೆ ನಮ್ಮಿಂದ ಏನು ಸಾಧ್ಯ ಆಗುತ್ತೋ, ಅಂದ್ರೆ ಸ್ತನಪಾನವನ್ನ ಬೆಂಬಲಿಸುವುದಕ್ಕಾಗಿ ಏನು ಸಾಧ್ಯವಾಗುತ್ತದೆ ಅದನ್ನ ನಾವು ಬಲಪಡಿಸಬೇಕಾಗಿರೋದು ಈ ವರ್ಷದ ಧ್ಯೇಯವಾಕ್ಯ. ಈ ಧ್ಯೇಯವಾಕ್ಯವು ಈಗಾಗಲೇ ಸಾಬೀತಾಗಿರುವ ಪರಿಣಾಮಕಾರಿಯಾದ ಕ್ರಮಗಳನ್ನು ಗುರುತಿಸಿ, ಅಂದ್ರೆ ಯಾವ ಕ್ರಮಗಳನ್ನು ಉಪಯೋಗ ಮಾಡೋದ್ರಿಂದ ನಾವು ಎದೆಹಾಲನ್ನ ಬಲಪಡಿಸಬಹುದು, ಅವನ್ನ ಮತ್ತೆ ಇನ್ನೂ ಬಲಪಡಿಸಲಿಕ್ಕಾಗಿ ಅವುಗಳನ್ನ ದೊಡ್ಡ ಮಟ್ಟದಲ್ಲಿ ಜಾರಿಗೆ ತರುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಆರೋಗ್ಯ ವ್ಯವಸ್ಥೆಗಳು, ಕಾರ್ಯಸ್ಥಳಗಳು, ಸಮುದಾಯಗಳು ಮತ್ತು ಕುಟುಂಬಗಳು ಒಟ್ಟಾಗಿ ಎದೆಹಾಲಿಗೆ ಉಷ್ಣ ಬೆಂಬಲ ಸರಪಳಿ ಅಂದ್ರೆ ವಾರ್ಮ್ ಚೈನ್ ಆಫ್ ಸಪೋರ್ಟ್ ಕಟ್ಟುವಂತೆ ಈ ಧ್ಯೇಯವಾಕ್ಯ ಕರೆ ನೀಡುತ್ತದೆ.
0: ಮೇಡಮ್, ಈಗ ಮಗು ಹುಟ್ಟಿದ ನಂತರ ಎಷ್ಟು ಸಮಯದ ಒಳಗೆ ಆ ಮಗುಗೆ ತಾಯಿ ಎದೆಹಾಲನ್ನ ಕುಡಿಸ್ಬೇಕು ಅಂತ?
1: ಯೂಶಲಿ ಏನಾಗುತ್ತೆ ರೀ, ಈಗ ಮಗು ಹುಟ್ಟಿದ ತಕ್ಷಣ ಏನ್ ಮಾಡ್ತಾರೆ, ಹಳ್ಳಿಗಳಲ್ಲೆಲ್ಲ ಎದೆಹಾಲಿನ ಪ್ರೊಡಕ್ಷನ್ ಆಗಿಲ್ಲ ಅಂತ, ಅಂದ್ರೆ ಬರ್ತಾ ಇಲ್ಲ ಅಂತ ಹೇಳಿ ಹಾಲು ಕುಡಿಸೋದು ಅಥವಾ ಜೇನುತುಪ್ಪ ಹಾಕೋದು ಅವೆಲ್ಲ ಸಾಮಾನ್ಯವಾದ ಅಂಧವಿಶ್ವಾಸಗಳು. ಆದ್ರೆ ತಾಯಿ ಮಗು ಹುಟ್ಟಿದ ತಕ್ಷಣ ಎದೆಹಾಲು ಮಗುವಿಗೆ 1 ಒಳಗಡೆ, ಅಂದ್ರೆ ಹುಟ್ಟಿದ 1 ಒಳಗಡೆನೆ ಮಗುವಿಗೆ ಹಾಲು ಚಿಪ್ಸೋದ್ರಿಂದ ಎದೆಹಾಲು ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಮಗುವಿಗೆ ಅದನ್ನ ಚೀಪುವಂತ ಎದೆಹಾಲನ್ನ ಚೀಪುವಂತ ಒಂದು ಕ್ರಿಯೆ ಆರಂಭ ಆಗುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ಬೇಗ 1/2 ಒಳಗಡೆನೆ ಎದೆಹಾಲನ್ನ ಸ್ಟಾರ್ಟ್ ಮಾಡಬೇಕು.
0: ಮೇಡಮ್, ಈಗ ಮೊದಲಿಗೆ ತಾಯಿಗೆ ಒಂದು ಹಳದಿ ಬಣ್ಣದ ಒಂದು ಹಾಲು ಬರುತ್ತಲ್ಲ, ಅದು ಮಗುವಿಗೆ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾರೆ, ಅದು ಯಾಕೆ ಅಷ್ಟು ಮುಖ್ಯವಾಗುತ್ತೆ ಮೇಡಮ್?
1: ನೀವು ಗಿಣ್ಣು ಹಾಲನ್ನ ಕೇಳಿರಬಹುದು, ಈಗ ಪ್ರಾಣಿಗಳಲ್ಲಿ ಗಿಣ್ಣು ಹಾಲು ಬರುತ್ತೆ, ಹಾಗೆ ಕೂಡ ತಾಯಿಯಲ್ಲಿ ಕೂಡ ಗಿಣ್ಣು ಹಾಲು ಬರುವುದು, ಅದಕ್ಕೆ ನಾವು ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಲೆಸ್ಟ್ರಮ್ ಅಂತ ಕರಿತೀವಿ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಮುಂಚೆ ಯಾರಿಗೆ ಅದು ಗೊತ್ತಿರಲಿಲ್ಲ, ಈಗಲೂ ಕೂಡ ಅದನ್ನ ಹಿಂಡಿ ತೆಗೆದೋಗಿತಾರೆ, ಬಟ್ ಅದು ತಪ್ಪು, ಅದು ಮಗುವಿಗೆ ಒಂದು ಅಮೃತ ಇದ್ದ ಹಾಗೆ. ಸೊ ಈಗ ಆ ಕೊಲೆಸ್ಟ್ರಮ್ ಅನ್ನ ಮಗುವಿಗೆ ಚಿಪ್ಸೋದ್ರಿಂದ ರೋಗ ಪ್ರತಿರೋಧಕ ಶಕ್ತಿಗಳು ಹೆಚ್ಚಾಗುತ್ತೆ, ಅದು ಒಂಥರ ಫಸ್ಟ್ ವ್ಯಾಕ್ಸಿನೇಷನ್ ಅಂತಂಗೆ, ಅಂದ್ರೆ ಮೊದಲ ಲಸಿಕೆ ಇದ್ದ ಹಾಗೆ. ಸೊ ಅದನ್ನ ಮಗುವಿಗೆ ಹಾಕೋದ್ರಿಂದ ತಾಯಿಯಲ್ಲಿರುವ ಪ್ರತಿರೋಧಕ ಶಕ್ತಿ ಮಗುವಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅಂದ್ರೆ ಅದು ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ, ಹಾಗೆ ಇಮ್ಯೂನ್ ಸಿಸ್ಟಮ್ ಅನ್ನ ಚೆನ್ನಾಗಿ ಬೆಳೆಸುತ್ತೆ. ಆಮೇಲೆ ಮುಂದೆ ಎಷ್ಟೊಂದು ರೋಗಗಳನ್ನ ತಡೆಗಟ್ಟುವಲ್ಲಿ, ಅಂದ್ರೆ ಈಗ ಭೇದಿ ಇರ್ಬೋದು, ಅತಿಸಾರ, ನಿಮೋನಿಯಾ, ಇಂಥ ರೋಗಗಳನ್ನೆಲ್ಲ ತಡೆಗಟ್ಟಲಿಕ್ಕೆ ಹಾಗೂ ಮಗುವಿನ ಒಂದು ಸಮೃದ್ಧವಾದ ಬೆಳವಣಿಗೆಗೆ, ಅಂದ್ರೆ ಬ್ರೈನ್ ಮೆದುಳಿನ ಬೆಳವಣಿಗೆಗೆ, ಆಮೇಲೆ ಅದರ ಕಾಗ್ನಿಟಿವ್ ಲೆವೆಲ್ ಅಂದ್ರೆ ಜಾನತನ ಇವೆಲ್ಲ ಹೆಚ್ಚಾಗೋಕೆ, ಆಮೇಲೆ ಬೊಜ್ಜುತನವನ್ನ ಕಡಿಮೆ ಮಾಡಲಿಕ್ಕೆ ಇದೆಲ್ಲ ಈ ಗಿಣ್ಣು ಹಾಲು ತುಂಬಾ ಸಹಾಯಕಾರಿ. ಆದ್ದರಿಂದ ಇದನ್ನ ಡಿಸ್ಕಾರ್ಡ್ ಮಾಡದೆ, ಅಂದ್ರೆ ಅದಂತ ಹಿಂಡಿ ತೆಗೆಯದೆ ಅದನ್ನ ಮಗುವಿಗೆ ಕೊಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ.
0: ಮೇಡಮ್, ಈಗ ತಾವು ವೈದ್ಯರಾದವರು ಹೇಳ್ತಾ ಇರ್ತೀರಾ, ಮೊದಲ 6 ತಿಂಗಳು ತಾಯಿಯ ಹಾಲು ಮಾತ್ರ ಸಾಕು ಮಗುವಿಗೆ ಅಂತ ಹೇಳ್ತಾ ಇರ್ತೀರಾ, ಆ ಅವಧಿಯಲ್ಲಿ ನೀರು ಅಥವಾ ಬೇರೆ ಆಹಾರ ಕೊಡೋದು ಅಗತ್ಯ ಇರೋದಿಲ್ವಾ ಅಂತ?
1: ಇಲ್ಲ ಇಲ್ಲ, ತಾಯಿ ಎದೆ ಹಾಲಿನಲ್ಲಿ ಒಂದು 88-90% ಅಂದ್ರೆ 88-90% ನೀರೇ ಇರುತ್ತೆ, ಅದೇನು ಗಟ್ಟಿರಲ್ಲ. ಸೊ ಆದ್ರಿಂದ ಮಗುವಿಗೆ ಚೆನ್ನಾದ ರೀತಿಯಲ್ಲಿ ಅಂದ್ರೆ 2 ತಾಸಿಗೊಂದ್ಸಲ ಹಾಲು ಕುಡಿಸ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಮಗುವಿಗೆ ಯಾವಾಗ ಬೇಕು ಅವಾಗ ಹಾಲು ಕುಡಿಸ್ಬೇಕು, ಅಂದ್ರೆ ಅದು ಅತ್ತಾಗೊಂದ್ಸ ಹಾಲು ಕುಡಿಸ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಮಗುವಿಗೆ ಯಾವಾಗ ಬೇಕು ಅವಾಗ ಹಾಲು ಕುಡಿಸ್ಬೇಕು, ಅಂದ್ರೆ ಅದು ಅತ್ತಾಗೊಂದ್ಸಲ ಕುಡಿಸ್ಬೇಕು. ಸೊ ಹಂಗಾಗಿ ಮತ್ತೆ ತಾಯಿಯಲ್ಲಿ ಆ ಭಯ ನನ್ನ ಮಗುವಿಗೆ ಹಾಲು ಸಾಲುತ್ತೋ ಇಲ್ವೋ, ನೀರು ಕುಡಿಸ್ಬೇಕು ಅಂತ ಒಂದು ಇರುತ್ತೆ, ಅದರ ಅಗತ್ಯ ಇಲ್ಲ. ಸೊ ತಾಯಿ ಹಾಲು ಮಾತ್ರ ಸಾಕಾಗುತ್ತೆ, ಅದರಲ್ಲಿ ನೀರಿನ ಅಂಶ ಹೆಚ್ಚಿರುತ್ತೆ. ಆಮೇಲೆ ಮತ್ತೆ ಬೇರೆ ಏನು ಮೇಲಿಂದ ಹಾಕೋದ ಅಗತ್ಯ ಇಲ್ಲ. ಮತ್ತೆ ಬೇರೆ ಹಾಕೋದ್ರಿಂದ ಏನಾಗುತ್ತೆ, ಮಗುವಿನ ಜೀರ್ಣಾಂಗಗಳು ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ, ಹಾಗಾಗಿ ಹೊರಗಿನ ಆಹಾರವನ್ನು ಕೊಡೋದ್ರಿಂದ ಅದು ಒಂದು ದುಷ್ಪರಿಣಾಮ ಬೀರಿ ಮಗುವಿನಲ್ಲಿ ಸೋಂಕಿನ ಅಪಾಯ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಮಗುವಿಗೆ ಬೇರೆ ಯಾವುದೇ ಪ್ರಕಾರದ ಲಿಕ್ವಿಡ್ಗಳನ್ನಾಗ್ಲಿ ಅಥವಾ ದ್ರವ ರೂಪದ ಪದಾರ್ಥಗಳನ್ನಾಗ್ಲಿ, ನೀರನ್ನಾಗ್ಲಿ ಅಥವಾ ಆಹಾರಗಳನ್ನಾಗ್ಲಿ ಕೊಡೋ ಅವಶ್ಯಕತೆ ಇಲ್ಲ. ಇದನ್ನ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಬರೀ ಎದೆ ಹಾಲು ಮಾತ್ರ 6 ತಿಂಗಳೊಳಗೆ ಕುಡಿಸ್ಬೇಕು.
0: ಮೇಡಮ್, ಎದೆ ಹಾಲಿನ ಬಗ್ಗೆ ಇಷ್ಟೆಲ್ಲ ಮಹತ್ವವನ್ನ ಹೇಳ್ತಾ ಇದ್ದೀರಾ, ಮಗುವಿಗೆ ಈ ಎದೆ ಹಾಲು ಕುಡಿಸುವುದರಿಂದ ಆ ಮಗುವಿನ ಆರೋಗ್ಯದ ಮೇಲೆ ಎಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ?
1: ನಿಮ್ಗೆ ಗೊತ್ತಿರಬೇಕು, ಮೊದಲಿನ ಕಾಲದಲ್ಲೆಲ್ಲ ತಾಯಂದಿರು ಎಷ್ಟು ಒಂದು 3 ವರ್ಷದ ತನಕನೂ ಎದೆ ಹಾಲನ್ನ ಕುಡಿಸ್ತಾ ಇದ್ರು, ಅಂದ್ರೆ ಯಾವಾಗ ಬೇಕಾವಾಗ ಮಗುವಿಗೆ ಅತ್ತಾಗ ಕರೆದಾಗ ಎಲ್ಲ ಕುಡಿಸ್ತಾನೆ ಇದ್ರು. ಸೊ ಈಗ ಆ ಎಲ್ಲ ಹೋಗ್ಬಿಟ್ಟಿದೆ. ಎಷ್ಟೊಂದು ಜನರಲ್ಲಿ ತಾಯಿಗಳಲ್ಲಿ ಒಂದು ಮೂಢನಂಬಿಕೆ ಇದೆ, ನಾವು ಎದೆ ಹಾಲು ಕುಡಿಸೋದ್ರಿಂದ ತಮ್ಮ ಸೌಂದರ್ಯ ಹಾಳಾಗಬಹುದು ಅಂತ. ಆದ್ರಿಂದ ಕುಡಿಸೋದನ್ನ ಕಡಿಮೆ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಈಗ ಉದ್ಯೋಗಸ್ಥ ಮಹಿಳೆಯರನ್ನ ನೋಡಬಹುದು ನೀವು. ಉದ್ಯೋಗಸ್ಥ ಮಹಿಳೆಯರಲ್ಲಿ ಏನಿರುತ್ತೆ, ಒಂದು ನಾವು ಅಂದ್ರೆ 6 ಮಂತ್ಸ್ ಅಷ್ಟೇ ಗ್ಯಾಪ್ ಇರುತ್ತೆ ಅವರಿಗೆ, ಅಂದ್ರೆ ಅದು ಏನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡೋರಿಗೆ ಅಷ್ಟು 6 ತಿಂಗಳು ಕೂಡ ಕೊಡೋದಿಲ್ಲ. ಆದ್ರೆ ನಮ್ ಗೌರ್ಮೆಂಟ್ ಈಗ 6 ತಿಂಗಳ ಕಂಪಲ್ಸರಿ, ಪ್ರೈವೇಟ್ ಆಗ್ಲಿ ಅಥವಾ ಗೌರ್ಮೆಂಟ್ ಆಗ್ಲಿ, 6 ತಿಂಗಳ ಕಂಪಲ್ಸರಿ ತಾಯಿಗೆ ಮ್ಯಾಟರ್ನಿಟಿ ಲೀವ್ ಕೊಡ್ಬೇಕಂತ ಹೇಳಿದೆ. ಸೊ ಹಂಗಾಗಿ 6

0: ತಿಂಗಳೊಳಗೆ ಕುಡಿಸ್ತಾರೆ. ಆಮೇಲೆ ಅವರಿಗೆ ಒಂದು ಇದರಲ್ಲಿ ಉದ್ಯೋಗ ಸಂಸ್ಥೆಯಲ್ಲಿ ಅವರಿಗೆ ಅಲಾವ್ ಇರಲ್ಲ ಕುಡಿಸ್ಬೇಕು ಅಂತ. ಹಂಗಾಗಿ ಅವ್ರಿಗೂ ಒಂದ್ಸಲ ಹೋದ್ರೆ ಮತ್ತೆ ಸಾಯಂಕಾಲನೇ ಬರ್ತಾರೆ. ಬಟ್ ಅದು ತಪ್ಪು. ಮಗುವಿಗೆ 2 ವರ್ಷದ ತನಕನು ಎದೆ ಹಾಲನ್ನ ಕುಡಿಸ್ಲೇಬೇಕು. ಕುಡಿಸೋದ್ರಿಂದ ಏನಂದ್ರೆ ಮಗುವಿಗೆ ಒಂದು ಮೆದುಳಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಮೇನ್ ಅಂದ್ರೆ ಅವರಿಗೆ ಮಗುವಿಗೆ ಇದು ಎದೆ ಹಾಲು ಅಂದ್ರೆ ನಿಮಗೆ ಸರಿಯಾದ ಉಷ್ಣತೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಿಗುವಂಥದ್ದು ತಾಯಿಯಿಂದ. ಸೊ ನಿಮಗೆ ಅದನ್ನ ಕೊಂಡ್ಕೊಳ್ಬೇಕಂತಿಲ್ಲ, ಅಥವಾ ಬೇರೆ ಕಡೆ ಎಲ್ಲೂ ಹೋಗಿ ತರಬೇಕಂತಿಲ್ಲ. ಈಗ ಬೇರೆ ಹಾಲಾದ್ರೆ ನೋಡಿ, ಅದನ್ನ ಚೆನ್ನಾಗಿ ಕುದಿಸ್ಬೇಕು, ಕಾಯಿಸ್ಬೇಕು, ಆಮೇಲೆ ಕುಡಿಸ್ಬೇಕು ಮಗುವಿಗೆ. ಬಟ್ ತಾಯಿ ಎದೆ ಹಾಲು ಅಂದ್ರೆ ಹಂಗಿಲ್ಲ, ಸೀದಾ ತಾಯಿಯಿಂದ ಮಗುವಿಗೆ ಹೋಗುವಂಥದ್ದು. ಅದರಿಂದಾಗಿ ತಾಯಿ ಎದೆ ಹಾಲು ಮಗುವಿನ ಒಂದು ಸಂಪೂರ್ಣ ಬೆಳವಣಿಗೆ ಅಂದ್ರೆ ಮೆದುಳಿನ ಬೆಳವಣಿಗೆ ಇರ್ಬೋದು ಅಥವಾ ದೈಹಿಕ ಬೆಳವಣಿಗೆ ಇರ್ಬೋದು, ಅದಕ್ಕೆ ತುಂಬಾ ಸಹಕಾರಿ. ಒಂದು ಇನ್ನೊಂದು ಅಂದ್ರೆ ಈಗ ಮಕ್ಕಳಲ್ಲಿ ನೀವು ನೋಡಬಹುದು, ಅತಿಸಾರ ಇರುತ್ತೆ, ಬೀದಿ ಇರುತ್ತೆ, ಆಮೇಲೆ ನಿಮೋನಿಯಾ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ತಾಯಿ ಎದೆ ಹಾಲು ಕುಡಿದ ಮಗು ಸಂಪೂರ್ಣವಾಗಿ ಲೈಕ್ ಈ ರೋಗಗಳಿಗೆ ಈಸಿಯಾಗಿ ಅಷ್ಟು ಇದಾಗಲ್ಲ, ಅಂದ್ರೆ ಬಲಿಯಾಗಲ್ಲ. ಸೊ ಹಂಗಾಗಿ ರೋಗ ಪ್ರತಿರೋಧಕ ಶಕ್ತಿ ಒಂದು ಹೆಚ್ಚಾಗುತ್ತೆ. ಆಮೇಲೆ ಇನ್ನೊಂದು, ನೀವು ಈಗ ನೋಡ್ತಿರ್ಬೋದು ನಮ್ಮ ದೇಶದಲ್ಲಿ ಕೂಡ ಬೊಜ್ಜುತನ ಹೆಚ್ಚಾಗ್ತಾ ಇದೆ, ಆಮೇಲೆ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಮಕ್ಕಳಲ್ಲಿ ತಡೆಗಟ್ಟುವಲ್ಲಿ ಇದು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಎದೆ ಹಾಲು. ಆಮೇಲೆ ಹಂಗೆ ಮತ್ತೆ ಹುಷಾರಿರೋದು, ಮಕ್ಕಳನ್ನ ಅಂತೀವಲ್ಲ ತುಂಬಾ ಚೂಟಿಯಾಗಿದೆ, ಹುಷಾರಾಗಿದೆ ಅಂತ, ತುಂಬಾ ಸ್ಮಾರ್ಟ್ ಆಗಿ ಕೂಡ ಬೆಳೆಯುತ್ತೆ ಹುಡುಗರು. ಸೊ ಆಲಸ್ತನ ಇರಲ್ಲ. ಸೊ ಹಂಗಾಗಿ ಎಲ್ಲ ಒಂದು ಓವರ್ಆಲ್ ಬೆಳವಣಿಗೆಗೆ ಮಗು ಇದು ಹೆಚ್ಚು ಸಹಕಾರಿಯಾಗುತ್ತೆ. ಆಮೇಲೆ ಇನ್ನು ಅಲರ್ಜಿಗಳು, ಮಕ್ಕಳಲ್ಲಿ ನೀವು ಸಾಮಾನ್ಯವಾಗಿ ಅಲರ್ಜಿಗಳು ಈಗ ಹೆಚ್ಚಾಗುತ್ತೆ, ಒಂದು ಡಸ್ಟ್ಗೆ ಅಲರ್ಜಿ ಇರ್ಬೋದು ಅಥವಾ ಬೇರೆ ಯಾವುದಕ್ಕೂ ಅಲರ್ಜಿ ಇರ್ಬೋದು. ಹಂಗಾಗಿ ಆ ಅಲರ್ಜಿ ಕೂಡ ನಾವು ಕಡಿಮೆ ಮಾಡಬಹುದು. ಇನ್ನು ದವಡೆ ಮತ್ತು ಹಲ್ಲುಗಳ ಬೆಳವಣಿಗೆ ಅಂದ್ರೆ ಮಗುವಿಗೆ ಹಲ್ಲು ಬರುತ್ತಲ್ಲ ಅದು, ಆಮೇಲೆ ದವಡೆ ಅಂದ್ರೆ ಜಾಸ್, ಅದರ ಬೆಳವಣಿಗೆ ಕೂಡ ಮಕ್ಕಳಿಗೆ ತುಂಬಾ ಸಹಕಾರಿಯಾಗುತ್ತೆ ಎದೆ ಹಾಲು. ಮತ್ತು ಇನ್ನೊಂದು ಮುಖ್ಯವಾದದ್ದಂದ್ರೆ ನಡುವೆ ಬಾಂಧವ್ಯ ಹೆಚ್ಚಾಗುತ್ತೆ. ಸೊ ಏನ್ ಬಾಂಡಿಂಗ್ ಅಂತೀವಲ್ಲ, ಸೊ ಅದಕ್ಕೆ ತಾಯಿಯೇ ದೇವರು ಅಂತನ್ನುವಂತ ಒಂದು ಧ್ಯೇಯ ವಾಕ್ಯವನ್ನು ನೀವು ಗಮನಿಸಿರ್ಬೋದು. ಹಂಗಾಗಿ ತಾಯಿ ಮಗುವಿನ ಬಾಂಧವ್ಯ ಕೂಡ ಚೆನ್ನಾಗಿ ಇಲ್ಲಿ ಗಟ್ಟಿಯಾಗುತ್ತೆ. ಸೊ ಇವು ಎಲ್ಲ ಮಕ್ಕಳಿಗೆ ತಾಯಿ ಎದೆ ಹಾಲು ಕುಡಿಸೋದ್ರಿಂದ ಆಗುವಂತ ಪ್ರಯೋಜನಗಳು.
1: ಖಂಡಿತ ಮೇಡಮ್. ಸ್ನೇಹಿತರೆ, ಈಗ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸ್ತನಪಾನ ಸಪ್ತಾಹದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅನ್ನಪೂರ್ಣ ಕಾರ್ಯವರು. ಮೇಡಮ್, ಈಗ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಒಂದು ಇಷ್ಟೆಲ್ಲ ಒಂದು ಸಮಗ್ರವಾದಂತಹ ಬೆಳವಣಿಗೆಯಲ್ಲಿ ಈ ತಾಯಿಯ ಎದೆಹಾಲು ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನ ಪಡೀತಾ ಇರಬೇಕಾದ್ರೆ ಇವಾಗ ತಾಯಿಗೆ ಅವಳು ಎದೆಹಾಲು ಕುಡಿಸೋದ್ರಿಂದ ಅವಳಿಗೆ ಏನೇನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ.
2: ಸೊ ಈಗ ನಾವು ಮಗುವಿನ ಬಗ್ಗೆ ಮಾತಾಡಿದ್ವಿ, ಇನ್ನು ತಾಯಿಯ ಬಗ್ಗೆ ಮಾತಾಡೋದಾದ್ರೆ, ಸೊ ನೀವು ಕೇಳಿರ್ಬೋದು ಎಷ್ಟೊಂದು ಜನರಲ್ಲಿ ಒಂದು ಮೂಢನಂಬಿಕೆ ಇದೆ ಅಂದರೆ ತಾಯಿ ಹಾಲು ಕುಡಿಸೋದ್ರಿಂದ ಅವಳ ಸೌಂದರ್ಯ ಹಾಳಾಗುತ್ತೆ ಅಂತ. ಅದು ಒಂದು ದೊಡ್ಡ ತಪ್ಪು ಕಲ್ಪನೆ. ಇನ್ನು ಆ ಸೌಂದರ್ಯ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ತಾಯಿ ಹಾಲು ಕುಡಿಸ್ಬೇಕಿದ್ರೆ ಆಕ್ಸಿಟೋಸಿನ್ ಮತ್ತೆ ಪ್ರೊಜೆಸ್ಟ್ರಾನ್ ಅಂತ ಒಂದೆರಡು ಹಾರ್ಮೋನ್ಗಳಿರುತ್ತೆ, ಆ ಹಾರ್ಮೋನ್ಗಳ ಉತ್ಪತ್ತಿ ಹೆಚ್ಚಾಗುತ್ತೆ. ಸೊ ಆಕ್ಸಿಟೋಸಿನ್ ಹಾರ್ಮೋನ್ ಏನ್ ಮಾಡುತ್ತೆ, ತಾಯಿ ಗರ್ಭಿಣಿ ಆದಾಗ ಗರ್ಭಕೋಶ ದೊಡ್ಡದಾಗಿರುತ್ತೆ ಮಗುವನ್ನ ಅಕೊಮೊಡೇಟ್ ಮಾಡೋದಕ್ಕೆ. ಸೊ ಆ ಗರ್ಭಕೋಶ ಮರಳಿ ತನ್ನ ಸ್ಥಿತಿಗೆ ಅಂದ್ರೆ ನಾರ್ಮಲ್ ಲೆವೆಲ್ಗೆ ಬರ್ಬೇಕಂದ್ರೆ ಆಕ್ಸಿಟೋಸಿನ್ ಬೇಕೇ ಬೇಕು. ಹಂಗಾಗಿ ತಾಯಿ ಎಷ್ಟು ಹಾಲು ಕುಡಿಸಿದಷ್ಟು ಅದು ಗರ್ಭಕೋಶ ತನ್ನ ನಾರ್ಮಲ್ ಸ್ಥಿತಿಗೆ ಮರಳಿ ಬರುತ್ತೆ. ಅದು ಒಂದು ದೊಡ್ಡದಾದಂತಹ ಬೆಳವಣಿಗೆ ಅಂತ ಹೇಳ್ಬಹುದು, ಅಥವಾ ಹೆಲ್ಪ್ ಅಂತ ಹೇಳ್ಬಹುದು. ಆಮೇಲೆ ಹೆರಿಗೆ ನಂತರ ರಕ್ತಸ್ರಾವ ಕೂಡ ಜಾಸ್ತಿ ಆಗ್ತಿರುತ್ತೆ. ಆದ್ರೆ ಹೇಗೆ ತಾಯಿ ಹಾಲು ಕುಡಿಸ್ತಾಳೋ ಆ ಪ್ರಕಾರ ರಕ್ತಸ್ರಾವ ಕೂಡ ಕಡಿಮೆ ಆಗುತ್ತೆ. ಇದರಿಂದ ತಾಯಿ ಕೂಡ ಅಪಾಯ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೂ ಒಂದು, ಈಗ ನೀವು ಕೇಳಿರ್ಬೋದು ಸ್ತನ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ, ಆಮೇಲೆ ಗರ್ಭಕೋಶದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಅಂತ. ಸೊ ಆ ಸ್ತನ ಕ್ಯಾನ್ಸರ್ ಅನ್ನ ಗರ್ಭಕೋಶದ ಕ್ಯಾನ್ಸರ್ ಅನ್ನ ತಡೆಗಟ್ಟುವಲ್ಲಿ ಕೂಡ ಈ ತಾಯಿಯ ಹಾಲು ಕುಡಿಸುವುದು ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಆಮೇಲೆ ಇನ್ನ ಟೈಪ್ ಶುಗರ್ ಅಥವಾ ಮಧುಮೇಹ ಅಂತ ಹೇಳ್ಬೋದು. ಟೈಪ್ ಟೂ ಅಂದ್ರೆ ವಯಸ್ಸಾದ್ಮೇಲೆ ಬರುವಂತದ್ದು, ಆದ್ರೆ ಈಗ ನಾವು ಗಮನಿಸ್ತಾ ಇದ್ದೀವಿ ಅದು ಬಹಳ ಸಣ್ಣ ಏಜ್ಗೆ ಅಂದ್ರೆ 30-40 ವರ್ಷಕ್ಕೆ ಕೂಡ ಜನರು ಟೈಪ್ 2 ಡಯಾಬಿಟಿಸ್ ನಿಂದ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಬಟ್ ತಾಯಿ ಎದೆ ಹಾಲು

0: ಕುಡಿಸೋದ್ರಿಂದ ಇದರ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡಬಹುದು. ಇನ್ನು ಹೆರಿಗೆ ನಂತರ ದೇಹ ತೂಕ ನಿಯಂತ್ರಿಸಲು ಹೇಗೆ, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಗರ್ಭಾವಸ್ಥೆಯಲ್ಲಿ ತಾಯಿಯ ತೂಕ ಹೆಚ್ಚಾಗಿರುತ್ತೆ, ತೂಕ ಅಂದರೆ ಮಗುವಿನ ಪ್ರಕಾರ ಒಂದು 8-10 kg ಹೆಚ್ಚಾಗಿರುತ್ತೆ. ಆಮೇಲೆ ಬಾಣಂತನದಲ್ಲಿ ಕೂಡ ಅದು ಮುಂದುವರಿಯ ಸಾಧ್ಯತೆ ಇದೆ. ಆದ್ದರಿಂದ ಅದನ್ನು ಕಡಿಮೆ ಮಾಡಲಿಕ್ಕೆ ತಾಯಿ ಎದೆ ಹಾಲು ಕುಡಿಸಿದ್ರೆ ಕಡಿಮೆ ಆಗುತ್ತೆ. ಅದು ದೇಹ ತೂಕ ತಂತಾನೆ ನ್ಯಾಚುರಲಿ, ಅವ್ರೇನು ಜಿಮ್ ಹೋಗ್ಬೇಕಂತಿಲ್ಲ ಅಥವಾ ಏನು ಮಾಡ್ಬೇಕಂತಿಲ್ಲ, ತಂತಾನೆ ನ್ಯಾಚುರಲ್ ಆಗಿ ಕಡಿಮೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಒಂದಂದರೆ ಈಗ ನಾವು ತಾಯಿ ಖರ್ಚು ಮಾಡಬೇಕಂತ ಆಗುತ್ತೆ ಇಲ್ಲ. ಈಗ ಹಾಲಿನ ಡಬ್ಬ ಎಲ್ಲ ತಗೊಳ್ರಿ, ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅದು. ಸೊ ಈಗ ಮಗುವಿಗೆ ತನ್ನ ಹಾಲು ಬಿಟ್ಟು ಹಾಲಿನ ಡಬ್ಬ ಎಲ್ಲ ಖರೀದಿ ಮಾಡಿದ್ರೆ ಅದರ ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ಅದನ್ನು ಮೇಂಟೈನ್ ಮಾಡ್ಬೇಕಂಥದ್ದು, ಆಮೇಲೆ ಏನು ಸ್ವಚ್ಛತೆ ಇಲ್ಲೋ ಕ್ಲೀನ್ ಮಾಡ್ಬೇಕಂಥದ್ದು ಎಲ್ಲ ಅದೊಂದು ಪ್ರಾಬ್ಲಮ್. ಸೊ ಅದನ್ನೆಲ್ಲ ನಾವು ತಡೆಗಟ್ಟಬೇಕಂದ್ರೆ ತಾಯಿ ಎದೆ ಹಾಲು ಕುಡಿಸಿದ್ರೆ ಆ ಯಾವ ಝಂಜಟ್ನೂ ಇರಲ್ಲ. ಸೊ ಹಾಲು ಕಾಸ್ಬೇಕಂತಿಲ್ಲ, ಕುಡಿಸ್ಬೇಕಂತಿಲ್ಲ, ಅಥವಾ ಹಾಲು ಪ್ರಿಪೇರ್ ಮಾಡ್ಬೇಕಂತಿಲ್ಲ, ಡಬ್ಬ ಹಾಲು ಕೊಡ್ಬೇಕಂತಿಲ್ಲ. ಸೊ ಅದು ಒಂದು ಕೆಲಸ ಉಳಿತಾಯ ಆಗುತ್ತೆ. ಇದು ತಾಯಿಯ ಹಾಲು ಅಂದ್ರೆ ಯಾವಾಗಲೂ ಸ್ವಚ್ಛವಾಗಿರುವಂತೆ, ಯಾಕಂದ್ರೆ ಅವಳ ತಾಯಿಯ ದೇಹದಿಂದಲೇ ಬರುವಂತದ್ದು, ಅದು ಸ್ವಚ್ಛವಾಗಿರುತ್ತೆ, ಸರಿಯಾದ ಉಷ್ಣತೆಯಲ್ಲಿ ಸಿಗುತ್ತೆ. ಹಾಗಾಗಿ ಅದು ಒಂದು ಟೆನ್ಷನ್ ತಾಯಿಗೆ ಕಡಿಮೆ ಆಗುತ್ತೆ. ಸೊ ಇವು ಎಲ್ಲ ತಾಯಿ ಮತ್ತೆ ಬಾಂಧವ್ಯ. ಸೊ ಮಗು ತಾಯಿಯ ಬಾಂಧವ್ಯ ಏನಿದೆಯಲ್ಲ ಅದು ತುಂಬಾ ಹೆಚ್ಚಾಗುತ್ತೆ, ಇಂಪ್ರೂವ್ಮೆಂಟ್ ತುಂಬಾ ಜಾಸ್ತಿ ಆಗುತ್ತೆ.
1: ಮೇಡಮ್, ಇನ್ನು ತಾಯಂದ್ರಲ್ಲಿ ಹಾಲಿನ ಒಂದು ಉತ್ಪಾದನೆ ಹೆಚ್ಚಾಗಬೇಕು ಅಂದ್ರೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತ?
0: ಈಗ ನಮ್ಮಲ್ಲಿ ಇನ್ನೂ ಒಂದು ಮೂಢನಂಬಿಕೆ ಅಂದ್ರೆ ಮೊದಲಿನ ಕಾಲದಲ್ಲಿ ಅಜ್ಜಿಯಂದಿರು ಆಮೇಲೆ ಅಮ್ಮಂದಿರು ಇರ್ತಾರಲ್ಲ, ಅವರಲ್ಲಿ ಒಂದು ಮೂಢನಂಬಿಕೆ ಅಂದ್ರೆ ತಾಯಿಗೆ ಜಾಸ್ತಿ ನೀರು ಕೊಟ್ರೆ ಮಗುವಿಗೆ ಬೇದಿ ಆಗುತ್ತೆ, ವಾಂತಿ ಆಗುತ್ತೆ ಅನ್ನುವಂಥದ್ದು ಒಂದು ನೀವು ಕೇಳಿರಬಹುದು ಅದನ್ನ. ಸೊ ಬಟ್ ಅದು ಒಂದು ತಪ್ಪು ಕಲ್ಪನೆ. ಈಗ ತಾಯಿಗೆ ನಾವು ಸಾಧ್ಯವಾದಷ್ಟು ಜಾಸ್ತಿ ನೀರನ್ನು ಕೊಡಬೇಕು, 2.5 liter ಇಂದ 3 liter. ಆಮೇಲೆ ನಿಮ್ ಕಡೆ ಫಿಲ್ಟರ್ ವಾಟರ್ ಇದ್ರೆ ಫಿಲ್ಟರ್ ವಾಟರ್ ಕೊಡಬಹುದು. ಅದು ಇರಲಿಲ್ಲ ಅಂದ್ರೆ ಹಂಗೆ ನೀರು ಬರ್ತಾ ಇದ್ರೆ ಅದನ್ನ ಚೆನ್ನಾಗಿ ಕುದಿಸಿ ಆರಿಸಿ ಅದನ್ನ ಆ ನೀರನ್ನ ಕೊಡಬಹುದು. ಮತ್ತೆ ತಪ್ಪಲು ಪಲ್ಯಗಳು, ಈಗ ಎಲ್ಲರು ಏನಂತಾರೆ ಅದನ್ನು ನುಗ್ಗೆಕಾಯಿ ಸೊಪ್ಪು ಕೊಡಬಾರ್ದು, ಆಮೇಲೆ ಪಪ್ಪಾಯ ಹಣ್ಣು ಕೊಡಬಾರ್ದು, ಅಂತವೆಲ್ಲ ಏನು ಇಲ್ಲ. ಆಮೇಲೆ ತಾಯಿ ಆಸ್ ಯೂಶುವಲ್ ಐರನ್ ಫೋಲಿಕ್ ಆಸಿಡ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅನ್ನ 6 ತಿಂಗಳೊಳಗೆ ಮೊವರೆಗೆ ಮುಂದುವರಿಸಬೇಕು. ಆಮೇಲೆ ಇನ್ನೂ ಒಂದು ಅಂತಂದ್ರೆ ತಪ್ಪಲು ಪಲ್ಯಗಳನ್ನ, ಈಗ ನುಗ್ಗೆ ಸೊಪ್ಪು ಇರುತ್ತೆ, ಮೆಂತ್ಯ ಸೊಪ್ಪು ಇರುತ್ತೆ, ಆಮೇಲೆ ಪಾಲಕ್ಕು, ಆಮೇಲೆ ಇದು ಸಬ್ಬಸ್ಗೆ ಸೊಪ್ಪು, ಇವುಗಳನ್ನೆಲ್ಲ ಸೊಪ್ಪನ್ನ ಪಲ್ಯ ಮಾಡಿ ಕೊಡಬಹುದು. ಆಮೇಲೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಗೋಧಿ ರೊಟ್ಟಿ, ಗೋಧಿ ಗಂಜಿ, ಇಂಥವೆಲ್ಲ ಕೊಡೋದ್ರಿಂದ, ಆಮೇಲೆ ಇನ್ನೂ ಒಂದು ಹಳ್ಳಿಗಳಲ್ಲಿ ತುಂಬಾ ಪ್ರಸ್ತುತವಾಗಿರೋದು ಜೋಳದ ನುಚ್ಚು ಕೊಡ್ತಾರೆ, ಆಮೇಲೆ ಹಾಲಿನ ಜೊತೆ ಕೊಡ್ತಾರೆ, ಆಮೇಲೆ ಹಾಗೆ ಗೋಧಿ ನುಚ್ಚು, ಹಾಲು, ತುಪ್ಪ, ಇವನ್ನೆಲ್ಲ ತುಂಬಾ ಒಂದು ಬ್ಯಾಲೆನ್ಸ್ಡ್ ಡಯಟ್ ಕೊಡಬೇಕು. ಅಂದ್ರೆ ಯಾವ್ದ್ರಲ್ಲೂ ಅತಿ ಮಾಡಬಾರ್ದು, ಬ್ಯಾಲೆನ್ಸ್ಡ್ ಇರಬೇಕು. ಫ್ರೂಟ್ಸ್ ಕೊಡ್ರಿ, ಆಮೇಲೆ ಬಾಳೆಹಣ್ಣು ಕೊಡಬಹುದು, ಪಪ್ಪಾಯ ಕೊಡಬಹುದು, ಆಮೇಲೆ ಮಾವಿನ ಹಣ್ಣು ಕೂಡ ಕೊಡಬಹುದು. ಎಲ್ಲಾ ಹಣ್ಣುಗಳನ್ನ ಆಯಾ ಋತುವಿಗನುಸಾರವಾಗಿ ಅವೈಲೇಬಲ್ ಇರುವಂತ ಹಣ್ಣುಗಳನ್ನ ಕೊಡಬಹುದು. ಬಾಳೆಹಣ್ಣಂತೂ ಯಾವಾಗ್ಲೂ ಅವೈಲೇಬಲ್ ಇರುತ್ತೆ, ಅದನ್ನು ಕೊಡಬೇಕು. ಇದರಿಂದ ಏನಾಗುತ್ತೆ, ಮಗುವಿಗೆ ಒಂದು ಸಮತೋಲಿತ ಆಹಾರದಿಂದ ತಯಾರಾದಂತಹ ಹಾಲು ಮಗುವೇ ಹೋಗುತ್ತೆ. ಹಾಗಾಗಿ ತಾಯಿ ಕೂಡ ಆರೋಗ್ಯದಿಂದ ಇರ್ತಾಳೆ, ಮಗು ಕೂಡ ಆರೋಗ್ಯದಿಂದ ಇರುತ್ತೆ. ಸೊ ಆಮೇಲೆ ಜಾಸ್ತಿ ನೀರು ಕೊಡಬೇಕು, ದ್ರವ ಆಹಾರಗಳನ್ನು ಕೊಡಬೇಕು, ಹಣ್ಣಿನ ಜ್ಯೂಸ್ ಕೊಟ್ಟರು ಪರವಾಗಿಲ್ಲ, ಆಮೇಲೆ ತುಪ್ಪ ಕೊಡಬೇಕು, ಹಾಲು ಕೊಡಬೇಕು, ಹಾಲನ್ನ ಕುಡಿಯಲಿಕ್ಕೆ ಕೊಡಬೇಕು. ಸೊ ಅಂದ್ರೆ ಈಗ ಎಷ್ಟೊಂದು ಜನರು ತಾಯಿ ಅಂದ್ರು ಡಯಟ್ ಸಲುವಾಗಿ, ಅಂದ್ರೆ ನಾವು ವೇಟ್ಗಳನ್ನ ಹೆಚ್ಚಾಗುತ್ತೆ ಅದರಿಂದ ಇವನ್ನೆಲ್ಲ ಮುಟ್ಟಬಾರದು, ತಿನ್ನಬಾರದು ಅಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಬಟ್ ಇದು ಏನು ಫ್ಯಾಟ್ಗಳನ್ನು ತಿನ್ನಬಾರ್ದಂತ ತಪ್ಪು ಕಲ್ಪನೆ ಇರುತ್ತೆ. ಅದಕ್ಕಾಗಿ ಎಷ್ಟೋ ಜನ ತುಪ್ಪ ತಿನ್ನಂಗಿಲ್ಲ, ಬಟ್ ತುಪ್ಪ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಅದು ತಾಯಿಯ ಹಾಲಿನ ಮುಖಾಂತರ ಹೋಗುತ್ತೆ. ಹಾಗಾಗಿ ಅತಿ ತಿನ್ನಬಾರ್ದು ಯಾವ್ದಾಗ್ಲಿ, ಬಟ್ ಸಮತೋಲಿತವಾದ ಆಹಾರವನ್ನ, ಬ್ಯಾಲೆನ್ಸ್ ಡಯಟ್ ಅಂದ್ರೆ ಈ ತಪ್ಪಲು ಪಲ್ಯಗಳು, ಆಮೇಲೆ ಕಾಳುಗಳು, ಸಿರಿಧಾನ್ಯಗಳು, ಆಮೇಲೆ ಇದು ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಹಾಲು, ಮೊಸರು, ತುಪ್ಪ, ಅವನ್ನೆಲ್ಲ ಸಮತೋಲಿತವಾಗಿ, ಆಮೇಲೆ ಇನ್ನು ಚೀಸ್ ಇರುತ್ತೆ, ಪನೀರ್ ಇರುತ್ತೆ, ಅಂತವೆಲ್ಲ ಸಮತೋಲಿತವಾಗಿ ತೆಗೆದುಕೊಂಡ್ರೆ ಮಗುವಿಗೆ ಒಂದು ಕ್ವಾಲಿಟಿ ಹಾಲನ್ನ ಕೊಡಬಹುದು. ಆಮೇಲೆ ತಾಯಿಯ ಆರೋಗ್ಯ ಕೂಡ ಚೆನ್ನಾಗಿ ಸುಧಾರಿಸುತ್ತೆ.
1: ಮೇಡಮ್, ಸಾಕಷ್ಟು ತಾಯಿಯರಲ್ಲಿ ಒಂದು ಗೊಂದಲ ಇರುತ್ತೆ, ಮಗು ಸರಿಯಾಗಿ ಹಾಲು ಕುಡಿಯೋದನ್ನ ಹೇಗೆ ಗುರುತಿಸಬೇಕು ಅಂತ?
0: ಮಗುವಿಗೆ ಮೊದಲು ಚೆನ್ನಾಗಿ ಅದನ್ನ ಬ್ರೆಸ್ಟ್ ಅನ್ನ ಅಂದ್ರೆ ಎದೆ ತುಂಬನ್ನ ಚೆನ್ನಾಗಿ ಹಿಡಿದಿದೆಯೋ ಇಲ್ಲೋ ನೋಡ್ಬೇಕು. ಅದಕ್ಕೆ ಲ್ಯಾಚಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಮಗು ಬರೀ ಮೊಲೆ ತುಂಬನ್ನ ಹಿಡಿದ್ರೆ ಸರಿಯಾಗಿರಲ್ಲ, ಅದ್ರ ಸುತ್ತ ಏನು ಕಪ್ಪು ಭಾಗ ಇರುತ್ತಲ್ಲ ಅದು ಕೂಡ ಬಾಯಲ್ಲಿ ಹೋಗ್ಬೇಕು. ಅಂದ್ರೆ ಅದನ್ನ ಲ್ಯಾಚಿಂಗ್ ಅನ್ನ ಈಗ ಎಷ್ಟೊಂದು ಎಲ್ಲ ಹೆರಿಗೆಗಳು ಸುಮಾರಾಗಿ ಆಸ್ಪತ್ರೆಯಲ್ಲೇ ಆಗುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಆ ನರ್ಸ್ಗಳು ಬಂದು ANM ಬಂದು ಅವರಿಗೆ ಹೇಗೆ ಮಗು ಹಿಡಿಬೇಕು ಮೊಲೆ ತುಂಬನ್ನ, ಆಮೇಲೆ ಯಾವಾಗ ಅದು ಮೊಲೆ ತುಂಬು ಸರಿಯಾಗಿ ಚೀಪ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಅದನ್ನ ಗಮನವಿಟ್ಟು ತಾಯಿಯಾದವಳು ಕೇಳಬೇಕು. ಕೇಳಿ ಮತ್ತೆ ಪೊಸಿಷನ್ಸ್ ಅಂದ್ರೆ ಕರೆಕ್ಟ್ ಆಗಿ ಹೆಂಗ್ ಹಿಡಿಬೇಕು ಪೊಸಿಷನ್ಸ್, ಮೂಗಿನ ಇದು ಹೊರಳೆಗಳು ಅದ್ರಲ್ಲಿ ಪ್ರೆಸ್ ಆಗಿರಬಾರ್ದು, ಉಸಿರಾಡಕ್ಕೆ ಅವಕಾಶ ಇರಬೇಕು ಮಗುವಿಗೆ. ಆಮೇಲೆ ಬಾಯಲ್ಲಿ ಕರೆಕ್ಟ್ ಆಗಿ ಮೊಲೆ ತುಂಬು ಮತ್ತು ಅದರ ಸುತ್ತಲೇ ಇರುವಂತ ಎರಿಯೋಲ ಅಂತ ಹೇಳ್ತೀವಿ ಕಪ್ಪು ಭಾಗ, ಅದು ಕೂಡ ಮಗುವಿನ ಬಾಯಲ್ಲಿ ಹೋಗಿರ್ಬೇಕು. ಆಮೇಲೆ ಒಂದು ಲ್ಯಾಚಿಂಗ್ ಆಗುತ್ತೆ. ಲ್ಯಾಚಿಂಗ್ ಅಂದ್ರೆ ಕರೆಕ್ಟ್ ಆಗಿ ಮಗುವಿಗೆ ಸಕ್ ಮಾಡ್ಲಿಕ್ಕೆ. ಹಾಲನ್ನು ಕುಡಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದು ಸರಿಯಾಗಿದೆ ಅಂತ ತಾಯಿ ಮೊದಲು ಗಮನಿಸಬೇಕು. ಆಮೇಲೆ ಅವಳಿಗೆ ಮಗು ಚಿಪ್ತಾ ಇರೋ ಸೌಂಡ್ ಬರುತ್ತೆ. ಸೊ ಹಿಂಗಾಗಿ ಆ ಏನ್ ಲ್ಯಾಚಿಂಗ್ ಒಂದು ಪ್ರೊಸೆಸ್ ಇರುತ್ತಲ್ಲ ಅದು ಪ್ಲಸ್ ಪೊಸಿಷನ್ಸ್ ಅಂದ್ರೆ ಈಗ ಸಿಸೇರಿಯನ್ ಆದಾಗ ಸೊ ಹೊಟ್ಟೆ ಮೇಲೆ ಭಾರ ಬೀಳಬಾರದು ಅಂತ ಈಗ ಹೆಲ್ತ್ ವರ್ಕರ್ಸ್ ಅಂದ್ರೆ ಇದು ANMs ಆಗಿರ್ಬೋದು, ನರ್ಸ್ ಗಳಾಗಿರ್ಬೋದು, ಸ್ಟಾಫ್ ನರ್ಸ್ ಆಗಿರ್ಬೋದು, ಅಥವಾ ಈಗಂತೂ ಆಶಾ ಕಾರ್ಯಕರ್ತೆಯರು, ಅವರು ಕೂಡ ಅದರಲ್ಲಿ ಟ್ರೈನ್ ಆಗಿದ್ದಾರೆ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಅದನ್ನ ಹೇಳ್ಕೊಡ್ತಾರೆ ತಾಯಿಗೆ, ಹೆಂಗ್ ಹಿಡಿಬೇಕು ಮಗುವಿನ ತಲೆ, ಹೆಂಗಿರ್ಬೇಕು ಅದ್ರ ಹೊಟ್ಟೆ ಮೇಲೆ ಪೊಸಿಷನ್, ಹೆಂಗಿರ್ಬೇಕು. ನಾರ್ಮಲ್ ಡೆಲಿವರಿ ಆದವರಿಗೆ ಬೇರೆ ತರ ಇರುತ್ತೆ, ಆಮೇಲೆ ಸಿಸೇರಿಯನ್ ಆದವರಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಹೆಂಗ್ ಹಿಡಿಬೇಕಂತಿರುತ್ತೆ, ಆಮೇಲೆ ಮಲ್ಕೊಂಡಾಗ ಹೆಂಗ್ ಕುಡಿಸ್ಬೇಕು. ಯೂಶಲಿ ಮಲ್ಕೊಂಡು ಕುಡಿಸೋದನ್ನ ಯಾರು ಅಡ್ವೈಸ್ ಮಾಡಲ್ಲ. ಸೊ ಹಂಗಾಗಿ ಯಾಕಂದ್ರೆ ತಾಯಿ ಕೂಡ ನಿದ್ದೆ ಹೋಗ್ಬೋದು, ಅದರಿಂದ ಮಗುವಿಗೆ ಕೂಡ ಒಂದೊಂದ್ಸಲ ಉಸಿರುಗಟ್ಟುವಂತ ವಾತಾವರಣ ಸೃಷ್ಟಿ ಆಗುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ಎದ್ದು ಕುಂತೆ ಕುಡಿಸ್ಬೋದು. ಅಂದ್ರೆ ಮಲ್ಕೊಂಡ್ ಕುಡಿಸುವಂತ ಪ್ರಸಂಗ ಬಂದ್ರು ಅವಾಗ ಯಾವ ತರ ಮಗುವಿನ ನೋಡ್ಬೇಕು ಅಂತ ಕೂಡ ಇವರು ಆಶಾ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ನರ್ಸ್ಗಳು ಹೇಳಿರ್ತಾರೆ, ಟ್ರೈನ್ ಮಾಡಿರ್ತಾರೆ ತಾಯಿಯಂದ್ರಿಗೆ. ಸೊ ಅವರಿಗೆ ತಮ್ಗೆ ಏನಾದ್ರೂ ಗೊಂದಲಗಳಿದ್ರೆ ಅದನ್ನ ಅವ್ರಿಗೆ ಕೇಳಿ ನಿವಾರಣೆ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ಏನ್ ಮಗುವನ್ನು ಹಿಡಿಯೋದು ಮತ್ತೆ ಲ್ಯಾಚಿಂಗ್ ಇವೆರಡು ಪ್ರೊಸೆಸ್ ಗೊತ್ತಾದ್ರೆ ಮಗು ಚೆನ್ನಾಗಿ ಸರಳವಾಗಿ ಹಾಲು ಕುಡಿಯುತ್ತೆ, ಅದು ತಾಯಿಗೆ ಗೊತ್ತಾಗಿ.
1: ಮೇಡಮ್, ಇನ್ನು ಉದ್ಯೋಗಸ್ಥ ತಾಯಿಯಂದಿರು ಸ್ಥಾನಮಾನವನ್ನ ಹೇಗೆ ಮುಂದುವರಿಸಬೇಕು ಅಂತ.
0: ಸೊ ಈಗ ಒಂದೊಂದ್ಸಲ ಏನಾಗತ್ತೆ, ಡಾಕ್ಟರ್ ಹೇಳ್ತಾರೆ ಎರಡು ತಾಸಿಗೆ ಒಂದ್ಸಲ ಹಾಲು ಕುಡಿಸ್ಬೇಕು ಅಂತ. ಹೆಂಗು ಆರು ತಿಂಗಳ ಸಲುವಾಗಿ ಅಂತೂ ಮೆಟರ್ನಿಟಿ ಲೀವ್ ಇದ್ದೇ ಇರುತ್ತೆ, ಆ ಸಮಯದಲ್ಲಿ ಏನು ತೊಂದರೆ ಆಗಲ್ಲ. ಬಟ್ ಯಾವಾಗ ಆರು ತಿಂಗಳ ಆದ್ಮೇಲೆ ಮತ್ತೆ ಹೋಗ್ತಾರೆ, ಅವರಿಗೆ ಒಂದೂವರೆ ವರ್ಷದಿಂದ ಎರಡು ವರ್ಷದ ತನಕ ಮಗುವಿಗೆ ಸ್ತನಪಾನವನ್ನು ಮಾಡಲೇಬೇಕು. ಸೊ ಹಂಗಾಗಿ ಉದ್ಯೋಗ ಸಂಸ್ಥೆಗಳಲ್ಲಿ ಒಂದು ಅವರು ಕೂಡ ಒಂದು ಪರ್ಮಿಷನ್ ಕೊಡಬೇಕು ತಾಯಿಗೆ, ಒಂದ್ ಎರಡು ತಾಸಿಗೆ ಒಂದ್ಸಲ ಹಾಲು ಕುಡಿಸ್ಲಿಕ್ಕೆ, ಅಥವಾ ಅಲ್ಲೇ ಒಂದ್ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು, ಒಂದ್ ರೂಮ್ ಅನ್ನ ಕೊಡಬೇಕು ಎಲ್ಲಿ ಮಗು ಇರುತ್ತೆ. ಆಮೇಲೆ ಇವನ್ ಆ ಮಗುವಿನ ಕೇರ್ಟೇಕರ್ ಒಬ್ರು ಇದ್ರೆ ತಾಯಿ ಎರಡು ತಾಸಿಗೆ ಒಂದ್ಸಲ ಬಂದು ಹಾಲು ಕುಡಿಸುವಂತ ಇದನ್ನ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಡ್ಬೇಕು. ಒಂದ್ ವೇಳೆ ಅದು ಸಾಧ್ಯವಾಗದಿದ್ರೆ ತಾಯಿ ತನ್ನ ಎದೆ ಹಾಲನ್ನ ಒಂದು ಈಗ ಪಂಪ್ ಸಿಗುತ್ತೆ ಎದೆ ಹಾಲು ತೆಗಿಲಿಕ್ಕೆ, ಆ ಪಂಪ್ ಮುಖಾಂತರ ಅದನ್ನ ತೆಗೆದು ಒಂದು ಸ್ವಚ್ಛವಾದ ಒಂದು ಬಾಟಲ್ ಅಲ್ಲಿ ಸಂಗ್ರಹ ಮಾಡಿ ಒಂದು ಫ್ರಿಡ್ಜ್ ಅಲ್ಲಿ, ಅದು ರೆಫ್ರಿಜರೇಟರ್ ಅಲ್ಲಿ ಇರಬಾರದು, ಫ್ರಿಡ್ಜ್ ಅಲ್ಲಿ ಇಟ್ಟು ಹೋಗ್ಬಿಟ್ರೆ ಅದನ್ನ ಒಂದು 24 hours ಅಥವಾ ಅಷ್ಟರೊಳಗಡೆ ಯೂಸ್ ಮಾಡಬೇಕು ಅಂದ್ರೆ ಒಂದ್ ದಿವಸ. ಬಟ್ ಅದನ್ನ ನೀವು ಫ್ರಿಡ್ಜ್ ಇಂದ ಡೈರೆಕ್ಟ್ ಆಗಿ ಮಗುವಿಗೆ ಕೊಡಬಾರದು, ಅದನ್ನ ನಾರ್ಮಲ್ ಟೆಂಪರೇಚರ್ ತಂದು ಆಮೇಲೆ ಮಗುವಿಗೆ ಕುಡಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಹಿಂಗೆ ಒಂದು ಒಂದು ಎರಡು ತಾಸಿಗೆ ಒಂದ್ಸಲ ಮನೆಯಲ್ಲಿ ಯಾರಾದರೂ ಇದ್ದು ಅದನ್ನ ಕುಡಿಸ್ಬಹುದು.
1: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸ್ತನಪಾನದ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ಅನ್ನಪೂರ್ಣ ಕಾರ್ಯವರು. ಮೇಡಮ್, ಈಗ ಸಿಸರಿನ್ ಆದ ಮಹಿಳೆಗೆ, ಸಿಸರಿನ್ ಆದ ತಾಯಿ ಯಾವ ರೀತಿಯ ದೇಹಾಲನ್ನ ಕೂಡಿಸಬೇಕು ಅಂತ ಮೇಡಮ್, ಅವಳು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕಂತ?
2: ಈಗ ಎಲ್ಲರಲ್ಲೂ ಒಂದು ನಂಬಿಕೆ ಇರುತ್ತೆ, ಅಂದ್ರೆ ಸಿಸರಿನ್ ಆದ್ಮೇಲೆ ಬಹಳ ತನಕ ಮಗುವನ್ನ ಹಾಲು ಕುಡಿಸಬಾರ್ದು ಅಥವಾ ಬರುವುದಿಲ್ಲ, ತಾಯಿಗೆ ತೊಂದರೆ ಆಗತ್ತೆ ಅಂತ. ಬಟ್ ಅದು ಒಂದು ತಪ್ಪ ಕಲ್ಪನೆ. ಸಿಸರಿನ್ ಆದಾಗ ಕೂಡ ತಾಯಿ ಒಂದು ರಿಕವರಿ ರೂಮ್ ಅಲ್ಲಿ ಇರ್ತಾರೆ. ಸೊ ಅವಾಗಲೇ ಅಲ್ಲಿ ಹೋಗಿ ಮಗುವಿಗೆ ಸಾಧ್ಯವಾದಷ್ಟು 1 ತಾಸು ಒಳಗಡೆನೆ ಹಾಲನ್ನ ಸ್ಟಾರ್ಟ್ ಮಾಡಬೇಕು. ಆಮೇಲೆ ರಿಕವರಿ ರೂಮ್ ಇಂದ ಹೊರಗಡೆ ಬರುವಾಗ ಅಲ್ಲಿ ಎಲ್ಲರೂ ಅವ್ರಿಗೆ ಆಂಬ್ಯುಲೇಟರಿ ಮಾಡ್ತಾರೆ, ಅಂದ್ರೆ ಅವ್ರಿಗೆ ನಡೆಯಲಿಕ್ಕೆ ಹಚ್ಚಿ ಆಮೇಲೆ ನಡೀತಾಳೋ ಇಲ್ಲೋ ಅಂತ ಎಲ್ಲ ಚೆಕ್ ಮಾಡಿನೇ ಅವ್ರನ್ನ ವಾರ್ಡೆ ಕಳಿಸ್ತಾರೆ. ಅದು ಒಂದು ಪದ್ಧತಿ, ಅದು ಒಂದು ಒಂದು ಇದು ಅಂತ ಅನ್ಬೋದು, ಸಿಸ್ಟಮ್ ಹಾಸ್ಪಿಟಲ್ ಅಲ್ಲಿ ಮಾಡುವಂತ ಸಿಸ್ಟಮ್ ಅದು. ಸೊ ಅವಾಗ 1 ತಾಸು ಒಳಗಡೆ ರಿಕವರಿ ರೂಮ್ ನಲ್ಲಿ ಇದ್ದಾಗಲೇ 1 ತಾಸು ಒಳಗಡೆನೆ ತಾಯಿ ಮಗುವಿಗೆ ಹಾಲು ಕುಡಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಯಾವಾಗ ಹಿಂಗ ಒಂದೊಂದ್ಸಲ ಏನಾಗುತ್ತೆ, ಮಗು ಸ್ಮಾಲ್ ವೇಟ್ ಇರುತ್ತೆ, ಅಂದ್ರೆ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ ನಾವು, ವೇಟ್ ಕಡಿಮೆ ಇರುತ್ತೆ, 2.5 ಕೆಜಿಗಿಂತ ಕಡಿಮೆ ಇರುತ್ತೆ, ಅವಾಗ ಕೂಡ ಮಗುವಿಗೆ ಹಾಲು ಕುಡಿಸ್ಬೇಕು ಕುಡಿಸಬಾರ್ದು ಅನ್ನೋದೊಂದು ಗೊಂದಲ ಇರುತ್ತೆ. ಆಮೇಲೆ ಅವಾಗ ಏನ್ ಮಾಡ್ಬೇಕು, ಅಷ್ಟು ಚಿಕ್ಕದಿದ್ದಾಗ ಇನ್ನೂ ಒಳ್ಳೇದು, ತಾಯಿ ಎದೆ ಮೇಲೆ ಮಗುವನ್ನು ಮಲಗಿಸಿ ಹಾಲು ಕುಡಿಸೋದ್ರಿಂದ ಏನಾಗುತ್ತೆ, ಮಗು ಬೇಗ ಬೇಗ ಚೀಪೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಇನ್ನೂ ಒಂದು ಕಾಂಗ್ರೂ ಮದರ್ ಅಂತ ನೀವು ಕೇಳಿರ್ಬೋದು, ಅದು ಕಾಂಗ್ರೂ ಮದರ್ ಅಂದ್ರೆ ಒಂದು ಲೋ ಬರ್ತ್ ವೇಟ್, 2.5 ಕೆಜಿಗಿಂತ ಕಡಿಮೆ ಮಕ್ಳು ಇರ್ತಾರಲ್ಲ, 2 ಕೆಜಿ ಆಮೇಲೆ 1.8 ಕೆಜಿ ಹಿಂಗೆಲ್ಲ ಮಕ್ಳು ಇರುತ್ತೆ, ಅವಕ್ಕೇನು ಚೆನ್ನಾಗಿರುತ್ತೆ, ಅವು ಸ್ಟೇಬಲ್ ಆಗಿರುತ್ತೆ. ಈಗ NICU ಅಡ್ಮಿಷನ್ ತಗೊಳ್ಬೇಕಂತಿಲ್ಲ, ಅಂತ ಮಕ್ಕಳಿಗೆ ಎದೆ ಹಾಲನ್ನು ತುಂಬಾ ಜಾಸ್ತಿ ಕುಡಿಸ್ಬೇಕು, ಅಂದ್ರೆ ರಿಕವರಿ ಚೆನ್ನಾಗುತ್ತೆ ಅವಕ್ಕೆ. ಸೊ ಕಾಂಗ್ರೂ ಮದರ್ ಕೇರ್ ಅಂದ್ರೆ ಮಗುವನ್ನ ಎದೆ ಮೇಲೆ, ಅಂದ್ರೆ ಬಟ್ಟೆ ಇರಬಾರ್ದು, ಒಂದು ಬೇರ್ ಅಂದ್ರೆ ಬಟ್ಟೆ ತೆಗೆದು ಮಗುವಿನ ಎದೆ ಮತ್ತೆ ತಾಯಿಯ ಹೊಟ್ಟೆ ಅಥವಾ ಎದೆ ಮೇಲೆ ಮಲಗಿಸ್ಕೊಂಡು ಹಾಲು ಕುಡಿಸ್ಬೇಕು. ಆಮೇಲೆ ತಾಯಿಯ ಏನು ದೇಹದ ಉಷ್ಣತೆ ಇರುತ್ತಲ್ಲ ಅದು ಮಗುವಿಗೆ ಹೋಗಿ ಮಗುವಿನ ಡೆವಲಪ್ಮೆಂಟ್ ಅಲ್ಲಿ ಎದೆ ಹಾಲು ಪ್ಲಸ್ ತಾಯಿಯ ದೇಹದ ಉಷ್ಣತೆ ಇವೆರಡೇ ಸೇರಿ ಮಗು ಬೇಗ ವೇಟ್ ಅನ್ನ ಪುಟ್ ಆನ್ ಮಾಡುತ್ತೆ, ಅಂದ್ರೆ ತೂಕ ಹೆಚ್ಚಾಗುತ್ತೆ, ಮಗುವಿನ ತೂಕ ಹೆಚ್ಚಾಗುತ್ತೆ. ಸೊ ಹಂಗಾಗಿ ಮತ್ತೆ ಇನ್ನು ತಾಯಿಯ ಸಿಸರಿಯನ್ ಸೆಕ್ಷನ್ ಆದಾಗ ಸ್ಟಿಚಸ್ ಎಲ್ಲ ಬಿದ್ದಿರುತ್ತೆ, ಹಾಕಿರುತ್ತಾರೆ. ಸೊ ಅವಾಗ ಅದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ದಿಂಬಿನ ಸಹದಿಂದ, ಅಂದ್ರೆ ಮಗು ಮತ್ತು ಹೊಟ್ಟೆ ಮಧ್ಯದಲ್ಲಿ ಒಂದು ತಲ್ದಿಂಬನ್ನ ಇಟ್ಕೊಂಡು, ಅಂದ್ರೆ ಮಗುವಿನ ಭಾರ ಸ್ಟಿಚಸ್ ಮೇಲೆ ಬೀಳದ ಹಾಗೆ ಆ ಪೊಸಿಷನ್ ಅಲ್ಲಿ ಮಗುವಿಗೆ ಹಾಲನ್ನ ಕುಡಿಸ್ಬೇಕು. ಇದನ್ನ ತಮಗೆ ಅರ್ಥ ಆಗದಿದ್ರೆ ನರ್ಸ್ಗಳ ಕೂಡ ಕೇಳಿ ಅಥವಾ ಡಾಕ್ಟರ್ ಕಡೆ ಕೇಳಿ ಅದನ್ನ ರೂಢಿಸಿಕೊಳ್ಬೇಕು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈ ಒಂದು ಸ್ತನಪಾನದ ಬಗ್ಗೆ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳೇನಿದೆ ಅಲ್ಲ, ಅದಕ್ಕೆ ವೈಜ್ಞಾನಿಕ ಕಾರಣ ಏನಾದ್ರೂ ಇದೆಯಾ ಅಂತ? ತಪ್ಪು ಕಲ್ಪನೆಗಳ ಬಗ್ಗೆ
2: ತಪ್ಪು ಕಲ್ಪನೆಗಳು ತುಂಬಾ ಇವೆ. ಯಾಕಂತಂದ್ರೆ ಅದರಿಂದಾನೆ ಈಗ NFHS 5 ಬಂದಿತ್ತು ಒಂದು, ಅಂದ್ರೆ NFHS ಅಂದ್ರೆ ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಆಗುವಂತ ಸರ್ವೆ. ಸೊ ಆ ಸರ್ವೆಗಳನ್ನ ಎವ್ರಿ ಇಯರ್ ಮಾಡ್ತಾನೆ ಇರ್ತಾರೆ, NFHS ಸರ್ವೆಗಳನ್ನ. ಸೊ NFHS 5 ಸರ್ವೆಯಲ್ಲಿ ಒಂದು ಬೆಳವಣಿಗೆ ಅಂತಂದ್ರೆ 63% ಮಕ್ಕಳು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಅಂದ್ರೆ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂತ ಆ ರಿಪೋರ್ಟ್ ಹೇಳಿತ್ತು. ಬಟ್ ಒಂದು ಆಘಾತಕಾರಿಯಾದ ಇನ್ನೊಂದು ಬೆಳವಣಿಗೆ ಅಂದ್ರೆ NFHS 6 ನಲ್ಲಿ ಅದು 55% ಆಗಿದೆ, ಅಂದ್ರೆ ಹೆಚ್ಚಾಗಬೇಕು ಅದು ಕಡಿಮೆ ಆಗಿದೆ. ಬಟ್ ಆಸ್ಪತ್ರೆಯಲ್ಲಿ ಹೆರಿಗೆ ಆಗುವಂತಹ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಅಂದ್ರೆ ಒಂದು 90% 90-95% ಎಲ್ಲ ಹೆರಿಗೆಗಳು ಆಸ್ಪತ್ರೆಯಲ್ಲಿ ಆಗ್ತಾ ಇದೆ. ಆದ್ರೆ ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಕಡಿಮೆ ಆಗಿದೆ, ಇದೊಂದು ಆಘಾತಕಾರಿಯಾದ ಬೆಳವಣಿಗೆ ಅಂತ ಹೇಳಬಹುದು ನಾವು. ಯಾಕಂದ್ರೆ ಅದು 100% ಆಗ್ಬೇಕು, ಅಂದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅವಾಗಲೇ ನಾವು ಒಂದು ಆರೋಗ್ಯಕರ ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಇಲ್ಲಿ ಅದು ಕಡಿಮೆ ಆಗಿದೆ. ಆದ್ರಿಂದ ಇದರಲ್ಲಿ ಮತ್ತೆ ಮೂಢನಂಬಿಕೆಗಳು ಕೂಡ ಕೆಲವೊಂದು ಸೇರಿವೆ, ಅಂದ್ರೆ ತಾಯಿಗೆ ಮೊದಲ ಹೆರಿಗೆ ಇದ್ರೆ ಹಾಲು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಅದರಿಂದ ಜನ ಏನ್ ಮಾಡ್ತಾರೆ, ಹಾಲು ಬಂದಿಲ್ಲ ಅಂತ ಆಕಳ ಹಾಲು ಕುಡಿಸ್ತಾರೆ, ಆಮೇಲೆ ಜೇನುತುಪ್ಪ ಚಿಪ್ಸೋದು, ಆಮೇಲೆ ಸಕ್ಕರೆ ನೀರು ಮಾಡಿ ಹಾಕೋದು, ಆಮೇಲೆ ಗುಟ್ಟಿ ಅಂತ ಇನ್ನೊಂದು ಕೇಳಿರ್ಬೋದು, ಹಾಲಿನಲ್ಲಿ ಆಕಳ ಹಾಲಿನಲ್ಲಿ ಡ್ರೈ ಫ್ರೂಟ್ಸ್ ಅನ್ನ ತೆಯ್ದು ಅದನ್ನ ಮಗುವಿಗೆ ಗುಟ್ಟಿ ಅಂತ ಹಾಕ್ತಾರೆ. ಇವು ಎಲ್ಲ ತುಂಬಾ ರಾಂಗ್ ಪ್ರಾಕ್ಟೀಸಸ್. ಸೊ ಅದನ್ನೆಲ್ಲ ಬಿಡಬೇಕು. ಯಾವಾಗ ತಾಯಿಯ ಗಿಣ್ಣ ಹಾಲು ಬರುತ್ತಲ್ಲ ಅವಾಗ ಕಂಡು ಬರೋದಿಲ್ಲ ಹಾಲು ಬರ್ತಾ ಇದೆ ಅಂತ, ಬಟ್ ಅದು ಗಟ್ಟಿಯಾದಂತ ಯೆಲ್ಲೋ ಕಲರ್ ಹಾಲು. ಸೊ ಅದನ್ನ ಚೀಪ್ ಮಗುವಿಗೆ ಚೀಪಿಸ್ತಾ ಇದ್ರೆ ಅದು ನಮ್ಗೆ ಕಂಡು ಬರೋದಿಲ್ಲ, ಬಟ್ ಮಗುವಿನ ಹೊಟ್ಟೆ ತುಂಬ್ತಾ ಇರುತ್ತೆ. ಅಂದ್ರೆ ಆ ಟೈಮಲ್ಲಿ ಸರಿಯಾಗಿ ಅದಕ್ಕೆ ಮಗುವಿಗೆ ಸಾಕಾಗುತ್ತೆ, ಯಾಕಂದ್ರೆ ಅದು ಗಟ್ಟಿ ಇರೋದ್ರಿಂದ ಮಗುವಿನ ಹೊಟ್ಟೆ ಬೇಗ ತುಂಬುತ್ತೆ. ಇದು ಒಂದು ತಪ್ಪು ಕಲ್ಪನೆ. ಆಮೇಲೆ ಇನ್ನೂ ಒಂದಂತಂದ್ರೆ, ತಾಯಿಗೆ ಏನು ಸ್ತನಗಳ ಗಾತ್ರ ಕಡಿಮೆ ಇದ್ರೆ ಹಾಲು ಕಡಿಮೆ ಬರುತ್ತೆ ಅಂತ, ಅದು ಒಂದು ತಪ್ಪು ಕಲ್ಪನೆ. ಸೊ ಅದನ್ನು ಕೂಡ ತಾಯಿ ಅದವಳು ತಿಳ್ಕೊ, ಸ್ತನದ ಗಾತ್ರ ಹೇಗೆ ಇದ್ರು ಕೂಡ ಮಗುವಿಗೆ ಅವಶ್ಯ ಇರುವಷ್ಟು ಹಾಲುಗಳು ಬಂದೇ ಬರುತ್ತೆ. ತಾಯಿಗೆ ನೀರು ಜಾಸ್ತಿ ಕೊಟ್ರೆ ಮಗುವಿಗೆ ಹೊಟ್ಟೆ ನೋವು ಬರುತ್ತಂತ ತಾಯಿಗೆ ನೀರೇ ಕೊಡೋದಿಲ್ಲ, ಅದು ಒಂದು ತಪ್ಪು ಕಲ್ಪನೆ. ತಾಯಿಗೆ ಸಾಧ್ಯವಾದಷ್ಟು ನೀರನ್ನ, ದ್ರವ ಆಹಾರಗಳನ್ನ, ಆಮೇಲೆ ಪೌಷ್ಟಿಕಾಂಶ ಉಳ್ಳಂತ ಆಹಾರಗಳನ್ನ ಕೊಡಬೇಕು. ಸೊ ಇದನ್ನು ಕೂಡ ಇದನ್ನ ಮಾಡಬೇಕು. ಇನ್ನು ಕೊಲೆಸ್ಟ್ರಮ್, ಹಳದಿ ಹಾಲನ್ನು ಕುಡಿಸಲೇಬಾರ್ದಂತ ಇನ್ನೂ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ, ಬಟ್ ಅದನ್ನ ಮಗುವಿಗೆ ಕುಡಿಸಲೇಬೇಕು, ಅದರಿಂದ ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆಮೇಲೆ ಸಿಜೇರಿಯನ್ ಆದ್ಮೇಲೆ, ಈಗಲೇ ಹೇಳಿದ್ನಲ್ಲ ಸಿಜೇರಿಯನ್ ಆದ್ಮೇಲೆ ಹಾಲು ಕುಡಿಸಬಾರ್ದು ಅಂತ, ಬಟ್ ಅದು ಒಂದು ತಪ್ಪು ಕಲ್ಪನೆ. ಸಿಜೇರಿಯನ್ ಆದ ಒಂದು ತಾಸಿನೊಳಗೆ ಹಾಲನ್ನ ಕುಡಿಸ್ಬೇಕು. ಆಮೇಲೆ ಇನ್ನೂ ಅಂದ್ರೆ ತಾಯಿಗೆ ಸಾಮಾನ್ಯವಾಗಿ ಜ್ವರ ಅಥವಾ ಶೀತ ನೆಗಡಿ ಆಮೇಲೆ ಕೆಮ್ಮು ಬಂದ್ರೆ ಹಾಲು ಕುಡಿಸಬಾರ್ದು ಅಂತ, ಬಟ್ ಅವಾಗ್ಲೂ ಕುಡಿಸಿದ್ರೆ ನಡೆಯುತ್ತೆ. ಆಮೇಲೆ ಇನ್ನೂ ಒಂದು ಜೋರಾಗಿ ಏನಾದ್ರೂ ಕಾಯಿಲೆ ಬಂದ್ರೆ ಅವಾಗ್ಲೂ ಕೂಡ ಡಾಕ್ಟರ್ ಸಜೆಷನ್ ತಗೊಂಡು ಡಾಕ್ಟರ್ ಹೇಳಿದ ಹಾಗೆ ಮಾಡಬೇಕು. ಬಟ್ ನೆಗಡಿ ಸಾಮಾನ್ಯವಾಗಿ ಜ್ವರ ನೆಗಡಿ ಕೆಮ್ಮು ಬಂದ್ರೆ ತಾಯಿ ಹಾಲನ್ನು ನಿಲ್ಲಿಸುವಂತ ಆಗುತ್ತೆ ಇಲ್ಲ, ಅವಾಗ್ಲೂ ಕೂಡ ಕುಡಿಸ್ಬೇಕು. ಮತ್ತು ಮಗು ಆಗಾಗ ಹಾಲು ಕುಡಿಬಾರ್ದು ಅಂತ ಕುಡಿತಾ ಇದ್ರೆ ಮಗುಗೆ ಹಾಲು ಸಾಲ್ತಿಲ್ಲ ಅಂತ ಇನ್ನೂ ಒಂದು ಡೌಟ್ ಬರುತ್ತೆ ತಾಯಿಗೆ, ಬಟ್ ಅದು ತಪ್ಪು. ಆಮೇಲೆ ಇನ್ನೊಂದು, ಯಾಕೆ ಆ ಮಗು ಆಗಾಗ ಹಾಲು ಬಿಡುತ್ತೆ ಅಂದ್ರೆ ತಾಯಿ ಸರಿಯಾಗಿ ಹಾಲು ಕುಡಿಸಿರೋದಿಲ್ಲ. ಈಗೇನಾಗತ್ತೆ, ತಾಯಿ ಒಂದು ಹಾಲು ಕುಡಿಸಿದ ತಕ್ಷಣ ಇನ್ನೊಂದು ಎದೆ ಹಾಲು ಕುಡಿಸ್ತಾರೆ, ಬಟ್ ಅದು ತಪ್ಪು. ಒಂದು ಎದೆ ಹಾಲನ್ನ ಸಂಪೂರ್ಣವಾಗಿ ಕುಡಿಬೇಕು. ಅಂದ್ರೆ ಮೊದಲು ಬರೋ ಹಾಲಂತ ತೆಳ್ಳಗ ನೀರ್ ತರ ಇರುತ್ತೆ, ಆಮೇಲೆ ಅದ್ರ ಹಿಂದಿನಿಂದ ಏನ್ ಬರುತ್ತಲ್ಲ ಅದು ಗಟ್ಟಿಯಾದಂತ ಹಾಲು. ಆ ಹಿಂದಿನಿಂದ ಏನು ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ, ಫೋರ್ ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್. ಸೊ ಫೋರ್ ಮಿಲ್ಕ್ ತೆಳ್ಳಗಿರುತ್ತೆ, ಅದನ್ನು ಕುಡಿದ್ಮೇಲೆ ಆಮೇಲೆ ಹೈಂಡ್ ಮಿಲ್ಕ್ ಅನ್ನೋಂಥದ್ದು ದಪ್ಪ ಅಂತ ಆಗಿದ್ದಂಥದ್ದು. ಸೊ ಆ ಹೈಂಡ್ ಮಿಲ್ಕ್ ಕುಡಿದ ತಕ್ಷಣ ಮಗುಗೆ ಹೊಟ್ಟೆ ತುಂಬುತ್ತೆ. ಸೊ ಅವಾಗ ಒಂದು ಎದೆ ಸಂಪೂರ್ಣವಾಗಿ ಕುಡಿಸಿ ಆಮೇಲೆ ಇನ್ನೊಂದು ಎದೆಗೆ ಹಚ್ಚಬೇಕು, ಅವಾಗ ಏನಾಗುತ್ತೆ ಮಗು ಬೇಗ ಬೇಗ ಹಾಲು ಕೆಡಲ್ಲ. ಸೊ ಹಿಂಗಾಗಿ ಅದು ಕೂಡ ತಪ್ಪು ಕಲ್ಪನೆ, ಹಾಲು ಸಲ್ತಾ ಇಲ್ಲ ಅನ್ನೋದು. ಈ ಕರೆಕ್ಟ್ ಆಗಿ ಒಂದು ನಾವು ಫಾಲೋ ಮಾಡಿದ್ರೆ ತಾಯಿ ಅವಾಗ ಮಗುವಿನ ಹೊಟ್ಟೆ ಕೂಡ ಚೆನ್ನಾಗಿ ತುಂಬುತ್ತೆ, ಆಮೇಲೆ ಪದೇ ಪದೇ ಹಾಲು ಕೂಡ ಕೇಳೋದಿಲ್ಲ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ನಮ್ಮ ಒಂದು ಕೇಳಿವಣ ಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಸೊ ಇದು ಒಂದು ನೀವು ಜಿಸ್ಟ್ ಅಂತ ಹೇಳ್ಬಹುದು ಅಥವಾ ನನ್ನ ಸಂದೇಶ ಅಂತ ಹೇಳ್ಬಹುದು ತಾಯಿಗೆ. ಸೊ ಮೊದಲ 6 ತಿಂಗಳು ಹಾಲು, ತಾಯಿ ಹಾಲನ್ನು ಮಾತ್ರ ಕುಡಿಸ್ಬೇಕು, ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಪೆಸಿಫೈಯರ್ ಅಥವಾ ಬಾಟಲ್ ಮಿಲ್ಕ್. ಈಗ ಎಷ್ಟೊಂದು ಜನ ಬಾಟಲ್ ಮಿಲ್ಕ್ ಅಂದ್ರೂ ಈಗ ಅವೇರ್ನೆಸ್ ಹೆಚ್ಚರಾಗಿರೋದ್ರಿಂದ ಬಾಟಲ್ ಮಿಲ್ಕ್ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಸೊ ಅದನ್ನೆಲ್ಲ ಏನು ಕುಡಿಸ್ಬೇಡ್ರಿ. ಆಮೇಲೆ ಡಬ್ಬ ಹಾಲು ಕುಡಿಸ್ಬೇಡ್ರಿ. ಆಮೇಲೆ ಸಾಧ್ಯವಾದಷ್ಟು ತಾಯಿ ಎದೆ ಹಾಲನ್ನು ಮಾತ್ರ 6 ತಿಂಗಳವರೆಗೆ ಕುಡಿಸ್ಬೇಕು. ಅಂದ್ರೆ 6 ತಿಂಗಳವರೆಗೆ ಸಂಪೂರ್ಣ ಎದೆ ಹಾಲು, ಆಮೇಲೆ 1.5 ವರ್ಷದಿಂದ 2 ವರ್ಷವರೆಗೆ ಅದ್ರ ಜೊತೆಗೆ ಪೂರಕವಾದ ಆಹಾರಗಳ ಜೊತೆಗೆ ಎದೆ ಹಾಲನ್ನು ಕುಡಿಸ್ಬೇಕು 2 ವರ್ಷಗಳ ತನಕ. ಆಮೇಲೆ ಏನು ಕೊಲೆಸ್ಟ್ರಮ್ ಇರುತ್ತಲ್ಲ ಗಿಣ್ಣ ಹಾಲು, ಅದನ್ನ ಮಾತ್ರ ಯಾರು ಕಂಪಲ್ಸರಿ ಕುಡಿಸ್ಬೇಕು. ಯಾರು ಅದನ್ನ ಹಿಂಡಿ ಒಗೆಯೋದಾಗ್ಲಿ ಅಥವಾ ಬಿಡಿಸೋದಾಗ್ಲಿ ಮಾಡಬಾರ್ದು, ಅದನ್ನ ಕಂಪಲ್ಸರಿ ಕುಡಿಸ್ಬೇಕು. ಆಮೇಲೆ ಮಗು ಕೇಳದಾಗ್ಲಿಲ್ಲ ಅತ್ತಾಗ್ಲಿಲ್ಲ ಹಾಲು ಕುಡಿಸ್ಬೇಕು. ಈಗ ಡಾಕ್ಟರ್ ಹೇಳ್ತಾರೆ 2 ತಾಸಿಗೊಂದ್ಸಲ ಕುಡಿಸ್ರಿ ಅಂತ. ಸೊ ಮಗು 2 ತಾಸು ಕೇಳೇ ಇಲ್ಲ ಹಾಲು, ಅಂದ್ರೆ 2 ತಾಸಿಗೊಂದ್ಸಲನೆ ಕೇಳ್ತಾ ಇದೆ ಅಂತ ಅತ್ರ ಕೂಡ ಹಾಲು ಕುಡಿಸ್ದೇ ಇರುವಂತದ್ದಲ್ಲ. ಮಗು ಅತ್ತಾಗ್ಲೆಲ್ಲ ಹಾಲು ಕುಡಿಸ್ಬೇಕು. ಇನ್ನು ಮಗು ಒಂದೊಂದ್ಸಲ ಮಲಗಿರುತ್ತೆ, ಅದು 3 ತಾಸು 4 ತಾಸು ಮಲಗಿ ಏ ಮಗು ಮಲಗಿದೆ ಬಿಡು ಅಂತ ಹಂಗೆ ಬಿಡಂಗಿಲ್ಲ, ಅದನ್ನ 2 ತಾಸಿಗೊಂದ್ಸಲ ಎಬ್ಸಿ ಆದ್ರೂ ಕುಡಿಸ್ಬೇಕು. ಸೊ ಹಂಗಾಗಿ ಸರಿಯಾದ ಪ್ರಮಾಣದಲ್ಲಿ ಹಾಲು ಕುಡಿಸ್ಬೇಕು. ಆಮೇಲೆ ತಾಯಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು, ಅಂದ್ರೆ ಡ್ರೈ ಫ್ರೂಟ್ಸ್ ಕೊಡಬೇಕು, ತಪ್ಪಲು ಪಲ್ಯಗಳನ್ನ ತರಕಾರಿಗಳನ್ನು ಕೊಡಬೇಕು. ಆಮೇಲೆ ಮತ್ತೆ ಮುಂದೆ 6 ತಿಂಗಳು ಐರನ್ ಫೋಲಿಕ್ ಆಸಿಡ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅನ್ನ ಕೊಡಲೇಬೇಕು, ಅಂದ್ರೆ ಮಗು ಕಂಪಲ್ಸರಿ ಹಾಲು ಕುಡಿಯೋ 6 ತಿಂಗಳವರೆಗೆ. ಆಮೇಲೆ ನೀರನ್ನು ಹೆಚ್ಚು ಕೊಡ್ರಿ. ಆಮೇಲೆ ತಾಯಿಗೆ ಇನ್ನೂ ಒಂದಂದ್ರೆ ಎಲ್ಲರಿಂದ ಸಹಕಾರ ದೊರಿಬೇಕು, ಮನೆಯಲ್ಲಿ ಕೂಡ ಈಗ ಅತ್ತೆ ಮಾವ ಆಮೇಲೆ ಗಂಡ ಎಲ್ಲರೂ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ತಾಯಿಗೆ 2 ತರ ಟೆನ್ಷನ್, ಒಂದು ಮನೆಯದು ಇನ್ನೊಂದು ಮಗುವಿಂದು. ಯಾಕಂದ್ರೆ ಅವಳು ಹೆರಿಗೆ, ಬಾನಂತನ ಹೆರಿಗೆ ಅಂತ ಎಲ್ಲ ಎಷ್ಟೊಂದು ಪ್ರೆಗ್ನೆನ್ಸಿ ಎಷ್ಟೊಂದು ಎಲ್ಲ ಹೋಗಿರ್ತಾಳೆ. ಸೊ ಅದಕ್ಕಾಗಿ ನಮ್ಮ ಸಮಾಜ ಆಗ್ಲಿ ಅಥವಾ ಉದ್ಯೋಗ ಸ್ಥಳಗಳಾಗ್ಲಿ ಕುಟುಂಬಗಳಾಗ್ಲಿ ಎಲ್ಲನೂ ಸಹಕಾರ ಕೊಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮ್ಯಾಟರ್ನಲ್ ಡಿಪ್ರೆಷನ್, ಅಂದ್ರೆ ತಾಯಿ ಪ್ರಸವದ ನಂತರ ಏನು ಡಿಪ್ರೆಷನ್ ಅಂತ ಒಂದು ಇರುತ್ತಲ್ಲ, ಆ ಡಿಪ್ರೆಷನ್ ಹೋಗ್ಬಿಡ್ತಾಳೆ. ಸೊ ಅದರಿಂದ ಏನಾಗುತ್ತೆ, ಮಗು ಕೂಡ ಸಫರ್ ಆಗುತ್ತೆ, ತಾಯಿ ಕೂಡ ಸಫರ್ ಆಗ್ತಾಳೆ. ಸೊ ತಾಯಿ ಒಂದು ಆ ಕಂಡೀಷನ್ ಹೋಗ್ಬಾರ್ದು ಅಂದ್ರೆ ನಾವು ಸಹಕಾರ ಕೊಡಬೇಕು, ಕುಟುಂಬದವರು ಕೂಡ ಸಹಕಾರ ಕೊಡಬೇಕು, ಉದ್ಯೋಗ ಪ್ಲೇಸ್ಗಳಲ್ಲಿ ಕೂಡ ಸಹಕಾರ ಕೊಡಬೇಕು. ಆಮೇಲೆ ನಮ್ಮ ಸಮುದಾಯ ಅವಳಿಗೆ ಸರಿಯಾದ ಒಂದು ಹಾಲು ಕುಡಿಸುವಂತ ಒಂದು ಪ್ಲೇಸ್ ಅನ್ನ ಸೃಷ್ಟಿ ಮಾಡಬೇಕು, ಈವನ್ ಹಾಸ್ಪಿಟಲ್ಗಳಲ್ಲಿ ಕೂಡ. ಆಮೇಲೆ ಮನೆಯಲ್ಲಿ ಕೂಡ ಅವಳಿಗೆ ಹೆಚ್ಚು ಕೆಲಸದ ಭಾರ ಆಗದ ಹಾಗೆ ನೋಡಬೇಕು, ವಿಶ್ರಾಂತಿ ಚೆನ್ನಾಗಿ ವಿಶ್ರಾಂತಿಯನ್ನು ಕೊಡಬೇಕು, ಚೆನ್ನಾಗಿರುವಂತಹ ಆಹಾರಗಳನ್ನು ಕೊಡಬೇಕು. ಆಮೇಲೆ ಮಗುವನ್ ಕೂಡ ಬರೀ ತಾಯಿಯ ಹತ್ರನೇ ಬಿಡದೆ ಇವನ್ ಕುಟುಂಬದ ಸದಸ್ಯರು ಕೂಡ ಸ್ವಲ್ಪ ಕೇರ್ ಮಾಡಬೇಕು. ಇದು ತಾಯಿಯ ಕರ್ತವ್ಯ, ತಾಯಿನೇ ಮಾಡ್ಲಿ ಅಂತ, ಎದೆ ಹಾಲು ಕುಡಿಸೋದು ಕೂಡ ಅವಳ ಕರ್ತವ್ಯ ಅಂತ ಮಾಡಂಗಿಲ್ಲ. ಸೊ ಎಲ್ಲ ಕುಟುಂಬಸ್ಥರು ಅವಳಿಗೆ ಸಹಾಯ ಮಾಡಬೇಕು. ಆಮೇಲೆ ಏನಾದರೂ ಅವಳಿಗೆ ಸಂದೇಹಗಳಿದ್ರೆ ಅಥವಾ ಹಾಲು ಕುಡಿಸೋದು ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ, ಅಥವಾ ಕುಟುಂಬಸ್ಥರು ಕೂಡ ಏನಾದರೂ ಸಂದೇಹಗಳಿದ್ರೆ ಅದನ್ನ ಈಗಂತೂ ಆಶಾ ಕಾರ್ಯಕರ್ತರು ಅವ್ರ ಮನೆ ಪಕ್ಕದಲ್ಲೇ ಇರ್ತಾರೆ, ಅವ್ರನ್ನ ಭೇಟಿಯಾಗಿ ಕೇಳಬಹುದು. ಅಂಗನವಾಡಿ ವರ್ಕರ್ಸ್ ಇರ್ತಾರೆ, ಅವ್ರನ್ನ ಕೇಳಬಹುದು. ನರ್ಸಿಂಗ್ ಸ್ಟಾಫ್ ಇರ್ತಾರೆ, ANMs ಇರ್ತಾರೆ ಅವ್ರ ಏರಿಯಾದಲ್ಲಿ, ಅವ್ರನ್ನ ಕೇಳಬಹುದು. ಇದು ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ ಬಂದು ಕೂಡ ಡಾಕ್ಟರ್ ಹತ್ರ ತಮ್ಮ ಎಲ್ಲ ಸಂದೇಹಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು.
1: ಖಂಡಿತ ಮೇಡಮ್. ಮೇಡಮ್, ತಮ್ಮ ಅಮೂಲ್ಯ ಮಾಹಿತಿಗಾಗಿ ಧನ್ಯವಾದಗಳು.
2: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ಅನ್ನಪೂರ್ಣ ಕಾರಿಯವರು. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವಣುಧ್ವನಿ 90.4 FM. ನಮಸ್ಕಾರ.

0: FDA expresses concern over repeated disruptions in Parliament. India and China discuss situation in a long line of actual control. Both sides agree to maintain peace and tranquility in border areas. President Draupadi Murmu presents National Handloom Awards 2025 at Rashtrapati Bhavan. Heavy rainfall lashes several parts of northern India. In chess, Grandmaster Pragyananda wins maiden St. Louis Rapid and Blitz title in the United States. And with that, we end the midday news.
1: वेणुध्वनि के एल ई कंसू पे आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणुध्वनि 90.4 एफएम के एल ई कंसू।
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
4: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103 5520 ಹಾಗೂ 9916467993.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026, ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಯಳ್ಳೂರು ರೋಡಿನಲ್ಲಿರುವಂತಹ ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಮತ್ತು ಎಂಆರ್ಸಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಈಗ ಮೊದಲಿಗೆ ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆಯ ಕುರಿತು, ಈ ಒಂದು ಆಸ್ಪತ್ರೆಯನ್ನ ಯಾವ ಉದ್ದೇಶದಿಂದ ಆರಂಭ ಮಾಡಲಾಯಿತು, ಇದರ ಮುಖ್ಯ ಧ್ಯೇಯ ಏನು ಸರ್?
1: ನೋಡಿ, ಈಗ ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಅಂತ ಹೆಸರಲ್ಲೇ ಇದೆ, ಸೆಂಟನರಿ ಅಂತೇಳಿ. ಸೊ ನಮ್ಮ ಕೆಎಲ್ಇ ಸಂಸ್ಥೆ ಏನಿದು ಭಾರತ ದೇಶದಲ್ಲಿ ಶೈಕ್ಷಣಿಕ ಮತ್ತು ವೈದ್ಯಕೀಯ ರಂಗದಲ್ಲಿ ಹೆಸರುವಾಸಿಯಾಗಿದೆ. ಇದರ ಶತಮಾನೋತ್ಸವದ ಸವಿ ನೆನಪಿನ ಕಾಣಿಕೆಯಾಗಿ ನಮ್ಮ ಗೌರವ ಕಾರ್ಯಾಧ್ಯಕ್ಷ ಅಂತ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ದೃಢ ಸಂಕಲ್ಪ ಮತ್ತು ಅವರು ಮುಂದಾಲೋಚನೆಯಿಂದ 6ನೇ ತಾರೀಕು ಫೆಬ್ರವರಿ 2015 ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಾಯಿತು. ಆ ದಿನ ಆಗಿನ ಕೃಷಿ ಮಂತ್ರಿಯಾದಂತಹ ಶರದ್ ಪವಾರ್ ಅವರು ಮತ್ತು ವೈದ್ಯಕೀಯ ಮಿನಿಸ್ಟರ್ ಅಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ದಿವಂಗತ ಸುರೇಶ್ ಅಂಗಡಿಯವರು, ದಿವಂಗತ ಸಂಭಾಜಿ ಪಾಟೀಲ್ ಅವರು ಹಾಗೂ ಯೂನಿವರ್ಸಿಟಿ ಸೈನ್ಸ್ ಮಲೇಷಿಯಾ ಉಪಕುಲಪತಿಗಳಾದಂಥ ಪ್ರೊಫೆಸರ್ ಡಾಕ್ಟರ್ ಅದ್ನಾನ್ ಬಿನ್ ಹುಸೇನ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ಎಚ್ ಪಿ ರಾಜಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ಸೊ ಇದರ ಈ ಆಸ್ಪತ್ರೆಯ ಉದ್ದೇಶ ಏನಂದ್ರೆ, ಬೆಳಗಾವಿಯ ದಕ್ಷಿಣ ಭಾಗದಲ್ಲಿ ಅಷ್ಟೊಂದು ಆರೋಗ್ಯಕ್ಕೆ ಒಂದು ಮಹತ್ವ ಕೊಡೋದಾಯಿತು, ಪ್ಲಸ್ ಅಲ್ಲಿ ಚಿಕಿತ್ಸೆಗಾಗಿ ಬಹಳ ಒಂದು ಕುಂದುಕೊರತೆ ಇದೆ. ಈ ಒಂದು ಕುಂದುಕೊರತೆ ನೀಗಿಸಲಿಕ್ಕೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು ಅಲ್ಲಿಯ ಗ್ರಾಮೀಣ ಪ್ರದೇಶಗಳಾಯಿತು ಅಥವಾ ಖಾನಾಪುರ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಿಗೆ ಅಲ್ಲಿ ಜನರಿಗೆ ಒಂದು ಉತ್ತಮ ಆರೋಗ್ಯ ಸೇವೆಯನ್ನು ಕೊಡಬೇಕಂತ ಒಂದು ದೃಢ ಸಂಕಲ್ಪದಿಂದ ಇದು ಉದ್ಘಾಟನೆ ಆಯಿತು.
0: ಸರ್, ಈಗ ಯಾವುದೇ ಒಂದು ಆಸ್ಪತ್ರೆ ಯಶಸ್ಸಿನ ಹಿಂದೆ ಪರಿಣಿತ ವೈದ್ಯರ ತಂಡ ಹಾಗೂ ವಿವಿಧ ಚಿಕಿತ್ಸಾ ವಿಭಾಗಗಳ ಪಾತ್ರ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಕೆಎಲ್ಇ ಸೆಂಟರ್ ಚಾರಿಟಬಲ್ ಆಸ್ಪತ್ರೆಯಲ್ಲಿನ ಪ್ರಮುಖ ವಿಭಾಗಗಳು ಮತ್ತೆ ತಜ್ಞ ವೈದ್ಯರ ತಂಡದ ಕುರಿತು ಸರ್.
1: ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಬ್ರಾಡ್ ಸ್ಪೆಷಾಲಿಟಿ ಅಂತ ಹೇಳ್ತೀವಿ ನಾವು, ಅವೆಲ್ಲ ಇದಾವೆ. ಉದಾಹರಣೆಗಾಗಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ, ಸರ್ಜರಿ ಇದೆ, ಒಬಿಜಿ ಒಬ್ಸ್ಟೆಟ್ರಿಕ್ ಗೈನೆಕ್ಸ್ ಅಂತೀವಿ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಕಿವಿ ಗಂಟಲು ಮೂಗ ENT ಅಂತ ಹೇಳ್ತೀವಿ, ಆಫ್ಥಾಲ್ಮೊಲಜಿ ಕಣ್ಣಿನ ಶಾಸ್ತ್ರದ ಬಗ್ಗೆ, ಚಿಕ್ಕ ಮಕ್ಕಳ ವಿಭಾಗ ಪಿಡಿಯಾಟ್ರಿಕ್ಸ್, ದಂತ ಚಿಕಿತ್ಸೆ ವಿಭಾಗ ಮತ್ತು ಮಾನಸಿಕ ರೋಗ ವಿಭಾಗ ಸೈಕಾಟ್ರಿಸ್ಟ್ ಅಂತ ಹೇಳ್ತೀವಿ, ಹಾಗೂ ಚರ್ಮ ರೋಗ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ ಕೂಡ ಇದೆ. ಇದಲ್ಲದೆ ಎಲುಬು ಕೀಲು ಒಂದು ಡಿಪಾರ್ಟ್ಮೆಂಟ್, ಆರ್ಥೋಪೆಡಿಕ್ ಬಟ್ ಅದಕ್ಕೆ ಸಂಬಂಧಪಟ್ಟಂತ ಭೌತಿಕ ಶಾಸ್ತ್ರ ಚಿಕಿತ್ಸಾ ವಿಭಾಗ ಅಂತ ಹೇಳ್ತೀವಿ, ಅಂದ್ರೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್. ಅದಲ್ಲದೆ ಸೂಪರ್ ಸ್ಪೆಷಾಲಿಟಿ ಆಗಿ ಕೆಲವೊಂದು ವಿಭಾಗಗಳು ಇದಾವೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್, ಯೂರಾಲಜಿ ಇದೆ, ಕಾರ್ಡಿಯಾಲಜಿ ಇದೆ, ಮೂತ್ರಪಿಂಡ ಶಾಸ್ತ್ರ, ನೆಫ್ರಾಲಜಿ ಇದೆ. ಮತ್ತು ಇದಲ್ಲದೆ ಇತ್ತಿತ್ತಲಾಗಿ ಒಂದು ನಮ್ಮ ಆಸ್ಪತ್ರೆ ಒಂದು ಗರಿ ಅಂತ ಹೇಳಬಹುದು ನಾವು, ಒಂದು ಹೆಮ್ಮೆ ಅಂತ ಹೇಳಬೇಕಂದ್ರೆ, ಇತ್ತಿತ್ತಲಾಗಿ ನಾವು ಮಾನಸಿಕ ರೋಗ ಚಿಕಿತ್ಸೆ ವಿಭಾಗದ ಮುಂದುವರೆದ ಒಂದು ರಿಹಾಬಿಲಿಟಿ ಸೆಂಟರ್ ಅಂತ ಉಪಯೋಗ ಮಾಡಿದೀವಿ. ಅದು ಪುನರ್ವಸತಿ ಕೇಂದ್ರ ಅಂತ ಹೇಳ್ತೀವಿ, ಪರಿವರ್ತನೆ ಅಂತ ಹೆಸರಿಟ್ಟಿದ್ದೀವಿ. ಸೊ ಅದು ಕೂಡ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವೆಲ್ಲ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಇದಾವೆ. ಇದಲ್ಲದೆ ನಮಗೆ ಏನಾದರೂ ಒಂದು ನರ ಚಿಕಿತ್ಸೆ, ನರರೋಗದ ಬಗ್ಗೆ ಏನಾದರೂ ಒಂದು ನಮಗೆ ಅಲ್ಲಿ ಅವಶ್ಯಕತೆ ಇದ್ರೆ ನಾವು ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಅಂತೇಳಿ ನಮ್ಮ ಮೇನ್ ಡಾಕ್ಟರ್ ಪ್ರಭಾಕರ್ ಕೂಡ ಆಸ್ಪತ್ರೆಯಿಂದ ವಿಸಿಟಿಂಗ್ ಕನ್ಸಲ್ಟ್ ಕೂಡ ನಮ್ಮ ಆಸ್ಪತ್ರೆಗೆ ಬರ್ತಾ ಇರ್ತಾರೆ.
0: ಸರ್, ಈಗ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಜನರಿಗೆ ಯಾವೆಲ್ಲ ಒಂದು ಪ್ರಮುಖ ಆರೋಗ್ಯ ಸೇವೆಗಳು ಈಗ ಒಂದೇ ಸೂರಿನಡಿಯಲ್ಲಿ ಸಿಗುತ್ತೆ ಅಂತ?
1: ಯಾವುದೇ ಇರ್ಬೋದು, ಸಾಮಾನ್ಯ ವಿಜ್ಞಾನ ಹಿಡಿದು ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು ಅಥವಾ ಲೇಸರ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ಮಾಡಿದ್ದೀವಿ ನಾವು, ಆಕ್ಚುಲಿ ಅದು ಮಾಡಿದ್ದೀವಿ. ಪ್ಲಸ್ ಪುನರ್ವಸತಿ ಕೇಂದ್ರ ಆಯಿತು. ಇದಲ್ಲದೆ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಲ್ಲಿ ನಾವು ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸು, ಆರ್ಥೋಸ್ಕೋಪಿ ಸರ್ಜನ್ಸ್, ಆರ್ಥೋಸ್ಕೋಪಿ ಡಿಪಾರ್ಟ್ಮೆಂಟ್, ಇವೆಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದಾವೆ.
0: ಸರ್, ಈಗ ಇಂದಿನ ದಿನಗಳಲ್ಲಿ ಅನೇಕ ಒಂದು ಆಸ್ಪತ್ರೆಗಳಿವೆ, ಪ್ರತಿಯೊಂದು ಆಸ್ಪತ್ರೆಯು ತನ್ನದೇ ಆದಂತಹ ಒಂದು ವಿಶೇಷತೆಯನ್ನು ಹೊಂದಿರುತ್ತೆ. ಆಸ್ಪತ್ರೆಯನ್ನ ಈಗ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯನ್ನ ಇತರ ಆಸ್ಪತ್ರೆಗಳಿಗಿಂತ ವಿಭಿನ್ನವಾಗಿರುವಂತಹ ಪ್ರಮುಖ ಅಂಶಗಳು ಅಂದ್ರೆ,
1: ಮೊದಲು ಹೇಳಬೇಕಂದ್ರೆ ನಮ್ಮದು ಆಸ್ಪತ್ರೆಯ ವೆಚ್ಚ ಬಹಳ ಕಡಿಮೆ ಇದೆ, ಅತಿ ಕಡಿಮೆ ದರದಲ್ಲಿ ಅತ್ಯುತ್ತಮ ಚಿಕಿತ್ಸೆ, ದಟ್ ಇಸ್ ಅ ಹೈಲೈಟ್ ಆಫ್ ಅವರ್ ಹಾಸ್ಪಿಟಲ್. ನೆಕ್ಸ್ಟ್ ಬರೋದು, ನಾವು ವಿಲೇಜ್ ಅಡಾಪ್ಷನ್ ಅಂತ ಹೇಳ್ತೀವಿ, ಗ್ರಾಮದತ್ತು ಸ್ವೀಕಾರ ಪ್ರೋಗ್ರಾಮ್ ಅಂತ. ಸೊ ಅದರ ಅಂಶದ ಆ ಕಾರ್ಯಕ್ರಮದಲ್ಲಿ ಸುಮಾರು ಅಥವಾ 6 ಮುಖ್ಯ ಗ್ರಾಮ ಪಂಚಾಯತ್ಗಳನ್ನು ದತ್ತು ತಗೊಂಡಿದ್ವಿ, ಅದರಲ್ಲಿ ಸುಮಾರು 31 ಗ್ರಾಮಗಳು ಬರ್ತವೆ. ಸೊ ಅಲ್ಲಿ ಜನರಿಗೆಲ್ಲ ನಾವು ಒಂದು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಕೊಡುತ್ತೇವೆ. ಇನ್ನು ಮುಂದೆ ಒಂದು ನಾವು ಆರೋಗ್ಯ ದಾಸೋಹ ಕಾರ್ಡ್ ಅಂತ ಏನೋ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ಯೋಜನೆ ಒಳಗಡೆ ಪಡುವಂತಹ ವ್ಯಕ್ತಿ ರಿಜಿಸ್ಟ್ರೇಷನ್ ಯಾರು ಮಾಡ್ತಾರೆ, ಅವರಿಗೆ ರಿಜಿಸ್ಟ್ರೇಷನ್, ವೈದ್ಯರೊಂದಿಗೆ ಸಂದರ್ಶನ, ಕನ್ಸಲ್ಟೇಷನ್, ಪ್ರಯೋಗಾಲಯ, ಲ್ಯಾಬೊರೇಟರಿ ಮತ್ತು ಕ್ಷಯಕಿರಣ ಅಂದ್ರೆ ಎಕ್ಸ್ರೇ, ಇವೆಲ್ಲದರ ಮೇಲೆ ಶೇಕಡ 20% ಡಿಸ್ಕೌಂಟ್ ಕೊಡ್ತೇವೆ. ಹಾಗೂ ಒಳರೋಗಿ ಅಂದ್ರೆ ಐಪಿಡಿ ಅಡ್ಮಿಟ್ ಆದ್ರೆ ಅಲ್ಲಿಯೂ ಕೂಡ ನಾವು ಸುಮಾರು 10% ಡಿಸ್ಕೌಂಟ್ ಕೊಡ್ತೇವೆ. ಮುಂದೆ ಬಂದು ನಮ್ಮಲ್ಲಿ ನಾವು ಬೆಳಗ್ಗೆ ವಾಕರ್ಸ್ ಕ್ಯಾಂಪ್ ಅಂತ ಮಾಡ್ತಾ ಇದ್ವಿ, ಬೆಳಗಿನ ವಿಹಾರನ ಆರೋಗ್ಯ ಕ್ಯಾಂಪ್ ಅಂತ ಹೇಳ್ತೀವಿ. ಸೊ ಅದು ಕಂಟಿನ್ಯೂಸ್ ಆಗ್ತಾನೆ ಇರ್ತದೆ. ಇದಲ್ಲದೆ ಹಿರಿಯ ನಾಗರಿಕೆ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ನಮ್ಮ ಅಲ್ಲಿ ಸುತ್ತಮುತ್ತ ಒಂದು 25 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾರೇ ಒಂದು ಹಿರಿಯ ನಾಗರಿಕರು ನಮ್ಮ ಆಸ್ಪತ್ರೆಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಮ ಆಂಬ್ಯುಲೆನ್ಸ್ ಅಲ್ಲಿ ಹೋಗುತ್ತೆ, ಅವ್ರನ್ನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ವಾಪಸ್ ಮನೆಗೆ ಬಿಡುತ್ತೆ. ಹಿರಿಯ ನಾಗರಿಕ ಉಚಿತ ಚಿಕಿತ್ಸೆ ಕೊಡ್ತೇವೆ. ಪ್ಲಸ್ ಅಲ್ಲಿ ನಮ್ಮ ಆಸ್ಪತ್ರೆ ಸುತ್ತಮುತ್ತಲು ಬಹಳ ಇಂಡಸ್ಟ್ರಿ ಇದ್ದಾರೆ, ಉದ್ಯಮ ಭಾಗ ಅಂತ ಹೇಳ್ತೀವಿ, ಬಹಳ ಉದ್ಯಮಿಗಳು ಇಂಡಸ್ಟ್ರಿ ಇದ್ದಾರೆ. ಸೊ ಅವರು ಕೂಡ ನಾವು ಒಂದು ಪಿರಿಯಾಡಿಕ್ ಆನ್ಯುವಲ್ ಚೆಕಪ್ ಅಂತ ಹೇಳ್ತೀವಿ, ಸೊ ಅದನ್ನು ಕೂಡ ನಾವು ಮಾಡ್ತೀವಿ. ಪ್ಲಸ್ ಅವರ ಇಂಡಸ್ಟ್ರಿಗೆ ಹೋಗಿ ಅಲ್ಲೂ ಕೂಡ ನಾವು ಕ್ಯಾಂಪ್ ಮಾಡ್ತೀವಿ. ಪ್ಲಸ್ ಏನು ಅಲ್ಲಿ ಅವರಿಗೆ ಏನೊಂದು ರಕ್ತದಾನ ಶಿಬಿರ ಇರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಅಥವಾ ಒಂದು ಅವರಿಗೆ ರೆಫರಲ್ ಒಂದು ಸರ್ವಿಸ್ ಬೇಕಾದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಅವ್ರಿಗೆ ಇನ್ನೂ ಮುಂದೆ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ನಮ್ಮ ಆಸ್ಪತ್ರೆಗೆ ರೆಫರೆನ್ಸ್ ಮಾಡಿ ಮತ್ತೆ ಅವ್ರು ಕರ್ಕೊಂಡ್ಬರ್ತೀವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪಿಟಲ್ ಮತ್ತು ಎಂಆರ್ಸಿ ಯಳ್ಳೂರು ರೋಡ್ ಬೆಳಗಾವಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರವರು. ಸರ್, ಇನ್ನು ಕೆಎಲ್ಇ ಒಂದು ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿನ ಆಧುನಿಕ ತಂತ್ರಜ್ಞಾನ ಹಾಗೆ ಗುಣಮಟ್ಟದ ಸೇವೆಗಳ ಕುರಿತು ಮಾತನಾಡೋದಾದ್ರೆ
2: ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಹೈಟೆಕ್ ಆಪರೇಷನ್ ಥಿಯೇಟರ್ಸ್ ಇದಾವೆ. ನಾವು ಮಾಡ್ಯುಲರ್ ಓಟಿ ಅಂತ ಹೇಳ್ತೀವಿ, ಶಸ್ತ್ರಚಿಕಿತ್ಸಾ ಕೊಠಡಿಗಳು ಮತ್ತು ಲ್ಯಾಪ್ರೋಸ್ಕೋಪಿ ಮತ್ತು ಲೇಸರ್ ಸೇರಿದಂತಹ ವಿಧವಿಧ ಶಸ್ತ್ರಚಿಕಿತ್ಸೆಗಳು ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಅದರ ನುರಿತ ಶಸ್ತ್ರಚಿಕಿತ್ಸಾ ತಜ್ಞರು ಮತ್ತು ನುರಿತ ವೈದ್ಯರು ಕೂಡ ಇದ್ದಾರೆ. ಇದಲ್ಲದೆ ಸೊಂಟ ಮತ್ತು ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಅದು ಕೂಡ ಆರ್ಥೋಸ್ಕೋಪಿ ಸರ್ಜನ್ಸ್ ಕೂಡ ನಮ್ಮಲ್ಲಿ ಇದ್ದಾರೆ. ಪ್ಲಸ್ ಕೆಲವೊಂದು ವಿಸಿಟಿಂಗ್ ಕನ್ಸಲ್ಟ್ ಕೂಡ ನಮ್ಮ ಆಸ್ಪತ್ರೆಗೆ ಎರಡು ವಾರಕ್ಕೊಮ್ಮೆ ಬಂದು ಆಪರೇಷನ್ ಮಾಡ್ತಾರೆ. ಇದಲ್ಲದೆ ಮೂತ್ರಪಿಂಡ ನೆಫ್ರಾಲಜಿ, ಮೂತ್ರಕೋಶ ಯೂರಾಲಜಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಟ್ರೀಟ್ಮೆಂಟ್ಗಳು ನಮ್ಮ ಆಸ್ಪತ್ರೆಯಲ್ಲಿದೆ. ಇದಲ್ಲದೆ ಇನ್ಫರ್ಟಿಲಿಟಿ ಅಂತೇಳಿ, ಬಂಜೆತನ, ಇನ್ಫರ್ಟಿಲಿಟಿ ಮತ್ತು ಪ್ರಸೂತಿ, ಬಂಜೆತನ ಮತ್ತು ಆಬ್ಸ್ಟೆಟಿಕ್ ಗೈನಕಾಲಜಿ ಅವು ಕೂಡ ಇದೆ. ಅಲ್ಲದೆ ಇವರಿಗೆ ನಾವು ಪ್ರತಿ ಗರ್ಭಿಣಿ ಏನು ಮಾಡಿದ್ರೆ ಗರ್ಭ ಚೈತನ್ಯ ಕಾರ್ಯಕ್ರಮ ಮಾಡ್ತೀವಿ. ಅವರಿಗೆ ಗರ್ಭಿಣಿಯಾಗುವ ಒಂದು ಇದರಲ್ಲಿ ಅವರಿಗೆ ಮಾನಸಿಕವಾಗಿ ಯಾವ ಥರ ನಾವು ಅವರಿಗೆ ಉತ್ತೇಜನ ಕೊಡಬೇಕು, ಪ್ಲಸ್ ಅವರ ಆರೋಗ್ಯ ಯಾವ ರೀತಿ ಇರಬೇಕು, ಅವರ ಆಹಾರ ಪದ್ಧತಿ, ಸೊ ಗರ್ಭ ಚೈತನ್ಯ ಕೂಡ ಕಾರ್ಯಕ್ರಮ ಪ್ರತಿ ತಿಂಗಳು ಮೊದಲನೇ ಶನಿವಾರ ಕೂಡ ಮಾಡ್ತೇವೆ. ಇದಲ್ಲದೆ ನಮ್ಮಲ್ಲಿ ಕ್ಲೆಫ್ಟ್ ಪ್ಯಾಲೆಟ್ ಅಂತೀವಿ, ಸೀಳುದುಟ್ಟಿ. ಸೊ ನಮ್ಮ ಕೆಎಲ್ಇ ಡೆಂಟಲ್ ಕಾಲೇಜಿಂದ ಶಸ್ತ್ರ ಚಿಕಿತ್ಸಕರು ಅವರು ಕೂಡ ಬಂದು ಸೀಳುದುಟ್ಟಿ ಅಥವಾ ಏನು ಅಂಗುಳಿನ ಶಸ್ತ್ರಚಿಕಿತ್ಸೆ ಕೂಡ ವ್ಯವಸ್ಥೆ ಕೂಡ ನಮ್ಮ ಆಸ್ಪತ್ರೆ ಲಭ್ಯ ಇದೆ.
1: ಸರ್, ಈಗ ರಿಯಾಯಿತಿ ದರದಲ್ಲಿನ ಚಿಕಿತ್ಸೆ ಕುರಿತು ಮಾತನಾಡೋದಾದ್ರೆ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸರ್ಕಾರಿ ಮತ್ತು ಹಾಗೆಯೇ ಖಾಸಗಿಯಾಗಿ ಇರುವಂತಹ ಎಲ್ಲ ಒಂದು ಆರೋಗ್ಯ ಕಾರ್ಡ್ಗಳ ಹಾಗೂ ರಿಯಾಯಿತಿ ಒಂದು ದರದಲ್ಲಿನ ಚಿಕಿತ್ಸೆಯ ಕುರಿತು ಮಾತನಾಡೋದಾದ್ರೆ
2: ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ನಾನು ಹೇಳ್ಬೇಕಂದ್ರೆ ಎಲ್ಲ ಎಷ್ಟು ಇನ್ಶೂರೆನ್ಸ್ ಇದಾವೆ, ಆಲ್ಮೋಸ್ಟ್ ಆಲ್ ಇನ್ಶೂರೆನ್ಸ್ ನಮ್ಮಲ್ಲಿ ಎಂಪ್ಯಾನಲ್ಮೆಂಟ್ ಆಗಿದೆ ಆಸ್ಪತ್ರೆ. ಇದಲ್ಲದೆ ಏನು ಸರ್ಕಾರಿ ಒಂದು ಅವರು ಏನು ಯೋಜನೆಗಳಿದಾವೆ ಅವು ಕೂಡ ಇದಾವೆ. ಉದಾಹರಣೆಗಾಗಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ, ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೈದ್ಯಕೀಯ ಮರುಪಾವತಿ ಯೋಜನೆ ಕೂಡ ನಾವು ಮಾಡ್ತೀವಿ, ರಿಎಂಬರ್ಸ್ಮೆಂಟ್ ಅಂತ ಹೇಳ್ತೀವಿ. ಪ್ಲಸ್ ESI ಇದೆ, ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಸ್ಟೇಟ್ ಇನ್ಶೂರೆನ್ಸ್ ಅಂತೇಳಿ, ಯಶಸ್ವಿನಿ ಸ್ಕೀಮ್ ಇದೆ, ಆರೋಗ್ಯ ಭಾಗ್ಯ ಇದು ಯೂಸ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಇದು ವಿಮೆ, ಆರೋಗ್ಯ ಭಾಗ ಕೂಡ ನಮ್ಮಲ್ಲಿ ಇದೆ. ಅಲ್ಲದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂದ್ರೆ ಕರ್ನಾಟಕದ ಏನು ನಮ್ಮ ಗವರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ ಅವರಿಗೆ ಸಂಬಂಧಪಟ್ಟಂತ ಒಂದು ಹೆಲ್ತ್ ಸ್ಕೀಮ್ ಇದು, ಹೆಲ್ತ್ ಇನ್ಶೂರೆನ್ಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ, ಇದು ಕೂಡ ನಮ್ಮಲ್ಲಿದೆ. ಇದಲ್ಲದೆ ಪ್ರೈವೇಟ್ ನೀವು ಸೆಗ್ಮೆಂಟ್ ನೋಡಬೇಕಂದ್ರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ರಿಲಯನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ಆದಿತ್ಯ ಬಿರ್ಲಾ ಇದೆ, ಬಜಾಜ್ ಅಲಿಯನ್ಸ್ ಇದೆ, MD ಇಂಡಿಯಾ ಅಂತಿದೆ, ಪ್ಯಾರಾಮೌಂಟ್ ಅಂತಿದೆ, ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಅಂತಿದೆ. ಸೊ ಇವೆಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಒಂದು ನಾನು ಮತ್ತೊಂದು ವಿಷಯ ಬಹಳ ಒತ್ತಿ ಹೇಳ್ಬೇಕಂತಂದ್ರೆ, ನಾವು ಬಡ ರೋಗಿಗಳಿಗೆ, ಪೂರ್ ಪೀಪಲ್ಗೆ, ಸೊ 50% ಡಿಸ್ಕೌಂಟ್ ಆನ್ ಬೆಡ್ ಚಾರ್ಜಸ್ ಅವರು ಅಡ್ಮಿಟ್ ಆದರೆ, ಪ್ಲಸ್ 25% ಇನ್ವೆಸ್ಟಿಗೇಷನ್ಸ್, ಯಾವುದೇ ಒಂದು ಅವರು ತಪಾಸಣೆ ಒಳಗೋದ್ರೆ ಅದರ ಮೇಲೆ 25%, ಬೆಡ್ ಚಾರ್ಜ್ ಮೇಲೆ 50%. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಅವರು ಯಾವುದೇ ಒಂದು ಕ್ಯಾಟಗರಿಯಲ್ಲಿ, ಅವ್ರ ಕಡೆ ಒಂದು BPL ಕಾರ್ಡ್ ಇದೆಯೋ ಇಲ್ಲ ಗೊತ್ತಿಲ್ಲ, ಆಯುಷ್ಮಾನ್ ಭಾರತ ಕಾರ್ಡ್ ಇದೆಯೋ ಇಲ್ಲ ಗೊತ್ತಿಲ್ಲ, ESI, ESS ಯಾವುದೇ ಇಲ್ದಿದ್ರು ಕೂಡ ನಾವು ಎಲ್ಲ ಜನರಿಗೆ, ಎಲ್ಲ ಜನರಿಗೆ 50% ಆನ್ ಬೆಡ್ ಚಾರ್ಜ್, 25% ಇನ್ವೆಸ್ಟಿಗೇಷನ್ ನಾವು ಡಿಸ್ಕೌಂಟ್ ಕೊಡ್ತೇವೆ. ಇದಲ್ಲದೆ BPL ಕಾರ್ಡ್ ಹೋಲ್ಡರ್ಗೆ ಕೂಡ ನಾವು ಅಡಿಷನಲ್ 10% ರಿಯಾಯಿತಿ ಕೊಡ್ತೀವಿ.
1: ಸರ್, ಈಗ ಮುಂದಿನ ದಿನಗಳಲ್ಲಿ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯನ್ನ ಇನ್ನಷ್ಟು ಅಭಿವೃದ್ಧಿಪಡಿಸುವ ತಮ್ಮ ಕನಸುಗಳು ಹಾಗೆ ಯೋಜನೆಗಳ ಬಗ್ಗೆ, ಜನರಿಗೆ ಇನ್ನೂ ಒಂದು ಉತ್ತಮ ಸೇವೆಯನ್ನ ನೀಡಲು ತಾವು ಯಾವೆಲ್ಲ ಒಂದು ಹೊಸ ಯೋಜನೆಗಳನ್ನ ರೂಪಿಸಿಕೊಂಡಿದ್ದೀರಾ ಅಂತ.
2: ನಾವು ಅಲ್ಲಿ ಜನರ ಫೀಡ್ಬ್ಯಾಕ್ ತಗೊಂಡಾಗ ಬಹಳಷ್ಟು ಜನರು, ಸರ್ ಬ್ರಾಡರ್ ಸ್ಪೆಷಾಲಿಟಿ ಅಂತ ನೀವು ಶುರು ಮಾಡಿದ್ದೀರಾ, ಅದ್ರ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಕೂಡ ಸ್ಟಾರ್ಟ್ ಮಾಡಿ ಅಂತ ನಮ್ಮಲ್ಲಿ ಅಲ್ಲಿ ಬಹಳ ಒಂದು ಮನವಿಗಳು ಬಂದು ಫೀಡ್ಬ್ಯಾಕ್ ಅಲ್ಲಿ ಪೇಷಂಟ್ಸ್ ಎಲ್ಲ ಮೆನ್ಷನ್ ಮಾಡ್ತಾ ಇದ್ರು. ಸೊ ಅದರ ಒಂದು ದ್ಯೋತಕವಾಗಿ ನಾವು ಮುಂದಿನ ದಿನದಲ್ಲಿ ಫುಲ್ ಫ್ಲೆಜ್ ಕಾರ್ಡ್ ಡಿಪಾರ್ಟ್ಮೆಂಟ್, ಈಗ ವಿಸಿಟಿಂಗ್ ಬರ್ತಾ ಇದ್ದಾರೆ, ಬಟ್ ನಮ್ಮದೇ ಒಂದು ಸಪ್ರೇಟ್ ಕ್ಯಾತ್ಲೆ ಮಾಡೋದಾಯ್ತು. ಪ್ಲಸ್ ನ್ಯೂರೋ ಸರ್ಜರಿ, ಮನಿ ಬಹಳಷ್ಟು ಪೇಷಂಟು ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡು ಬರ್ತಾರೆ, ತಲೆಯಲ್ಲಿ ರಕ್ತಸ್ರಾವ ಆಗುತ್ತೆ, ಅವಾಗೆಲ್ಲ ನಾವು MRI ಸ್ಕ್ಯಾನಿಂಗ್ ಬೇಕಾಗುತ್ತೆ, ಸಂಬಂಧಪಟ್ಟಂತ ಏನು ನ್ಯೂರೋ ಸರ್ಜನ್ಸ್ ಬೇಕಾಗುತ್ತೆ. ಸೊ ಅದು ಒಂದು ಬೇಡಿಕೆ ಇದೆ ಅಲ್ಲ ಜನರದ್ದು, ಅದು ಒಂದು ಸ್ಟಾರ್ಟ್ ಮಾಡುವಂತ ಒಂದು ನಾವು ಯೋಜಿಸಿಕೊಂಡಿದ್ದೇವೆ. ಇದಲ್ಲದೆ ನಮ್ಮ ಏನು ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳ್ತೇವೆ ನಮ್ಮ ಹಾಸ್ಪಿಟಲ್, ಆರೋಗ್ಯ ದಾಸೋಹ ಕಾರ್ಡು. ಸೊ ಇದನ್ನ ಇನ್ನೂ ಜಾಸ್ತಿ ಜನರಿಗೆ ನಾವು ಹಂಚಿ ಅದರ ಏನು ಫೆಸಿಲಿಟೀಸ್, ಅದ್ರ ಪ್ರಿವಿಲೇಜ್ ಏನೇನಿದೆ ಆ ಕಾರ್ಡ್ ಅಲ್ಲಿ, ಅದು ತಗೊಂಡ್ರೆ ಏನಾಗುತ್ತೆ ಅದ್ರ ಬಗ್ಗೆ ನಾವು ಜಾಸ್ತಿ ನಾವು ರಿಜಿಸ್ಟ್ರೇಷನ್ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅಟ್ಲೀಸ್ಟ್ ನಾವು ಮಂತ್ಲಿ 2,000-3,000

0: ಆರೋಗ್ಯ ದಾಸ ಕಾರ್ಡ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಸುತ್ತಮುತ್ತಳರಿಗೆ ಆ ಆರೋಗ್ಯ ದಾಸ ಕಾರ್ಡಿನ ಒಂದು ಲಾಭ ಪಡ್ಕೊಳ್ಬೇಕಂತ ಒಂದು ಮನವರಿಕೆ ಮಾಡುವಂತ ಒಂದು ಯೋಜನೆ ಬಹಳ ಹಾಕೊಂಡಿದ್ವಿ. ಇದಲ್ಲದೆ ಇನ್ನೂ ಹೆಚ್ಚಿನ ಸರ್ಕಾರಿ ಯೋಜನೆಗಳಿದಾವೆ, ವಿಮೆಗಳು ಇನ್ಶೂರೆನ್ಸ್ ಇದಾವೆ, ಪ್ಲಸ್ ಇನ್ನೂ ಬಹಳ ಪ್ರೈವೇಟ್ ಇನ್ಶೂರೆನ್ಸ್ ಇದಾವೆ. ಸೊ ಅವೆಲ್ಲವನ್ನು ನಾವು ನಮ್ಮ ಆಸ್ಪತ್ರೆ ಎಂಪನೆಲ್ ಮಾಡಬೇಕು ಅಂತ ಒಂದು ಯೋಜನೆ ಹೊಂದಿದ್ದೇವೆ.
1: ಸರ್, ಈಗ ಆಧುನಿಕ ಆರೋಗ್ಯ ಸೇವೆಯಲ್ಲಿ ತಂತ್ರಜ್ಞಾನ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಸರ್, ಈಗ ರೋಗಿಗಳನ್ನ ಒಂದು ಆಧುನಿಕ ಆರೋಗ್ಯ ಸೇವೆಯಲ್ಲಿ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ಕೊಳ್ಳಲಾಗ್ತಾ ಇದೆ ಸರ್, ಈಗ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ?
0: ನೋಡಿ, ಈಗ ತಾವೆಲ್ಲ ಕೇಳ್ತಾ ಇರಬಹುದು ಎಲ್ಲ ಕಡೆ AI ಅಂತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿ ಅಂತ ಹೇಳ್ತೀವಿ ನಾವು. ಸೊ ವಿ ಹ್ಯಾವ್ ಟು ಗೋ ವಿತ್ ವರ್ಲ್ಡ್. ನಾವು ಹಳಬರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ನಮ್ಮ ಜಗತ್ತು, ನಮ್ಮ ದೇಶ, ನಮ್ಮ ಸಮಾಜ ಮುಂದುವರುತ್ತೆ, ನಾವು ತಂತ್ರದಲ್ಲಿ ಅದನ್ನು ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ಇದರ ನಿಮಿತ್ತದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಅಲ್ಲಿ ನಿಖರ ಒಂದು ರೋಗ ನಿರ್ಣಯ ಅಂದರೆ ಪ್ರಿಸೈಸ್ ಡಯಾಗ್ನೋಸಿಸ್ ಆ್ಯಂಡ್ ಪ್ರಿಸೈಸ್ ಟ್ರೀಟ್ಮೆಂಟ್ ಸಂಬಂಧ ನಾವು CT ಸ್ಕ್ಯಾನ್, MRI, ಅಲ್ಟ್ರಾಸೌಂಡ್ ಆಧುನಿಕ ಅನ್ನುವ ಸಾಧನಗಳನ್ನು ಇಟ್ಟುಕೊಂಡಿದ್ದೇವೆ. ಪ್ಲಸ್ ಉತ್ತಮ ಚಿಕಿತ್ಸೆ ಇನ್ನೂ ಜಾಸ್ತಿ ಡಿಸ್ಟಿಲೈಷನ್ ಅಂತ ಹೇಳ್ತೀವಿ ಅದು. ಆಮೇಲೆ ಎಲ್ಲ ನಮ್ಮ ಆಸ್ಪತ್ರೆ ಏನು ಮೆಡಿಕಲ್ ರೆಕಾರ್ಡ್ಸ್ ಇರ್ತವೆ, ಪೇಷಂಟ್ದು OPD ಕಾರ್ಡ್ ಇರ್ಬೋದು ಅಥವಾ IPD ಕಾರ್ಡ್ ಇರ್ಬೋದು, ಹೊರ ರೋಗಿ ಮತ್ತು ಒಳ ರೋಗಿಗಳ, ಅವೆಲ್ಲ ಅವ್ರ ಏನು ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅವನ್ನೆಲ್ಲ ಡಿಸ್ಟಿಲೈಸ್ ಮಾಡ್ತಾ ಇದ್ದೀವಿ. ಸೊ ಮುಂಚೆ ಎಲ್ಲ ಅವನ ಪೇಪರಲ್ಲಿ ಹಾಕಿ ಒಂದು ರೂಮಲ್ಲಿ ಇಟ್ಬಿಡ್ತಾ ಇದ್ದೀವಿ. ಸೊ ಅವನ್ನೆಲ್ಲ ಈಗ ಸ್ಕ್ಯಾನ್ ಮಾಡಿ ಡಿಸ್ಟಿಲೈಸ್ ಮಾಡಿದರೆ ನಾವು ಬಹಳಷ್ಟು ವರ್ಷವರೆಗೆ ಆ ಪೇಷಂಟ್ ರೋಗಿಯ ಏನು ಕಾಯಿಲೆ ಇದೆ ಅವರೆಲ್ಲ ಡೀಟೇಲ್ಸ್ ಎಲ್ಲ ನಾವು ಒಂದು ಕಂಪ್ಯೂಟರ್ ಮುಖಾಂತರ ನಾವು ಸೇವ್ ಮಾಡೋದು. ಸೊ ಡಿಸ್ಟಿಲೇಷನ್ ಆಫ್ ಮೆಡಿಕಲ್ ರೆಕಾರ್ಡ್ ಸೆಕ್ಷನ್ ಅಂತ ಹೇಳ್ತೀವಿ. ಪ್ಲಸ್ ಟೆಲಿಮೆಡಿಸಿನ್ ಅಂತೆ, ಟೆಲಿಮೆಡಿಸಿನ್ ಅಂದರೆ ನಮ್ದು ಇಲ್ಲೇ ನಮ್ಮ ಡಾಕ್ಟರ್ ಇಲ್ಲೇ ಕೂತಿರ್ತಾರೆ, ನಮ್ಮ ಹಾಸ್ಪಿಟಲ್ ಕೂತಿರ್ತಾರೆ, ಒಂದೊಡ್ಡ ಸ್ಕ್ರೀನ್ ಇರುತ್ತೆ. ಸೊ ಬೇರೆ ಊರಲ್ಲಿ ಅಲ್ಲಿ ಸುತ್ತಮುತ್ತ ಕಿನೆ ಅಂತಿದೆ, ಮಚ್ಚೆ ಅಂತಿದೆ, ದೇಸೂರ್ ಅಂತಿದೆ, ಅಕ್ಕಡ ಗರ್ಲ್ ಗುಂಜಿ ಅಂತಿದೆ, ಸುಮಾರು ಬಹಳಷ್ಟು ಹಳ್ಳಿಗಳಿವೆ ಅಲ್ಲಿ ಬಹಳ ಆರೋಗ್ಯದಿಂದ ವಂಚಿತರಾಗಿದ್ದಾರೆ. ಸೊ ನಾವು ನಮ್ಮ ಆಸ್ಪತ್ರೆ ಕುಲ್ಲೇ ಕೂತು ಅವರಿಗೆ ಟ್ರೀಟ್ಮೆಂಟ್ ಕೊಡುವ ಒಂದು ವ್ಯವಸ್ಥೆ, ಅದು ಟೆಲಿಮೆಡಿಸಿನ್ ಅಂತ ಹೇಳ್ತೀವಿ, ಅದು ಕೂಡ ನಾವು ಇಟ್ಕೊಂಡಿದ್ದೀವಿ. ಪ್ಲಸ್ ಏನು 24/7 ಲ್ಯಾಬೊರೇಟ್ರಿ, 24/7 ಏನು ಫಾರ್ಮಸಿ, ಔಷಧಾಲಯ ಕೂಡ ನಾವು ಅದನ್ನು ಕೂಡ ಡಿಜಿಟಲ್ ಮಾಡ್ತಾ ಇದ್ದೀವಿ. ಅಂದ್ರೆ ಕೈಲಿ ಬರೋದು ಕೊಡೋದೇನಿಲ್ಲ, ಟೈಪ್ ಮಾಡಿಬಿಟ್ರೆ ಅದು ಪ್ರಿಸ್ಕ್ರಿಪ್ಷನ್ ಆಟೋಮೆಟಿಕ್ ಫಾರ್ಮಸಿ ಅಂಗಡಿ ಹೋಗುತ್ತೆ. ಅಲ್ಲಿ ಫಾರ್ಮಸಿ ಅಂಗಡಿ ಪೇಷಂಟ್ ಡೀಟೇಲ್ಸ್ ಟೈಪ್ ಮಾಡಿದ್ರೆ ಈ ರೋಗಿಗೆ ಏನೆಲ್ಲ ಮೆಡಿಸಿನ್ ಬರೆದಿದ್ದಾರೆ ಡಾಕ್ಟರು ಮೆಡಿಕಲ್ ಶಾಪ್ ಅಲ್ಲಿ ಗೊತ್ತಾಗುತ್ತೆ ನಮ್ಮ ಆಸ್ಪತ್ರೆ ಮೆಡಿಕಲ್. ಸೊ ಅವ್ರು ಇಮಿಡಿಯೇಟ್ಲಿ ಹಾಕ್ತಾರೆ. ಸೊ ಈ ತರ ನಾವು ಸಮಯ ಉಳಿಸ್ಲಿಕ್ಕಾಯ್ತು, ಪ್ಲಸ್ ಆದಷ್ಟು ಒಂದು ಆಧುನೀಕರಣ ಮತ್ತು ತಂತ್ರಜ್ಞಾನ ಅಳವಡಿಸ್ಕೊತಾ ಇದೆ.
1: ಸರ್, ಈಗ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳ ಸುರಕ್ಷತೆಯನ್ನ ಹೆಚ್ಚಿಸುವುದಕ್ಕಾಗಿ ಯಾವ ಒಂದು ಕ್ರಮಗಳನ್ನ ಕೈಗೊಂಡಿದ್ದೀರಾ ಅಂತ?
0: ನಿಜವಾಗಿ ಇದು ಬಹಳ ಒಳ್ಳೆ ಪ್ರಶ್ನೆ. ರೋಗಿಯ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಗುಣಮುಖರಾಗಿ ಮಾಡು ಹೋಗುದಲ್ಲದೆ ಅವ್ರ ಆಸ್ಪತ್ರೆ ಇರೋ ಎಷ್ಟು ಸುರಕ್ಷಿತವಾಗಿರ್ತಾರೆ ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಮೆನಿ ಕೇಸ್ ಅಲ್ಲಿ ಆಗಿದೆ, ಮೇ ಬಹಳ ಒಂದು ಇದು ನಾವು ಒಂದು ಸ್ಥಿತಿಯಲ್ಲಿ ನೋಡಿದ್ದೀವಿ. ಪೇಷಂಟ್ಸ್ ಏನೋ ಬರ್ತಾರೆ, ಬಂದಾಗ ಅಲ್ಲಿ ಆಸ್ಪತ್ರೆ ಏನೋ ಅನಾಹುತ ಆಗಿಬಿಡುತ್ತೆ ಅವರಿಗೆ. ಪೇಷಂಟ್ ಏನೋ ನಿಮೋನಿಯಾ ಟ್ರೀಟ್ಮೆಂಟ್ ಬಂದಿರ್ತಾರೆ, ಟೈಫಾಯ್ಡ್ ಟ್ರೀಟ್ಮೆಂಟು, ಬೆಡ್ ಮೇಲೆ ಬಿದ್ದರು ಅಥವಾ ಕಾಲ್ ಸ್ಲಿಪ್ ಜಾರಿ ಬಿದ್ದರು, ಏನೋ ಈ ಥರ ಆಗುತ್ತೆ. ಸೊ ಇವುಗಳ ಸುರಕ್ಷತೆ ಬಗ್ಗೆ ನಾವು ಬಹಳ ಒಂದು ಕ್ರಮಗಳು ಕೈಗೊಂಡಿದ್ದೀವಿ. ಮೊದಲನೇ ಹೇಳಬೇಕಂದ್ರೆ ಪೇಷಂಟ್ ಐಡೆಂಟಿಫಿಕೇಷನ್ ಟ್ಯಾಗ್ ಅಂತ ಹೇಳ್ತೀವಿ, ಏನು ಕೈಗೆ ಬ್ರೆಸ್ಲೆಟ್ ಅಥವಾ ಬಳೆ ಬರುತ್ತಲ್ಲ ಆ ಥರ ಟ್ಯಾಗ್ ಹಾಕಿರ್ತೀವಿ. ಸೊ ವಿ ಕ್ಯಾನ್ ಐಡೆಂಟಿಫೈ ದ ಪೇಷಂಟ್ ವೆರಿ ಈಸಿಲಿ, ಇಸ್ ಕಾಲ್ ಪೇಷಂಟ್ ಐಡೆಂಟಿಫಿಕೇಷನ್ ಟ್ಯಾಗ್ ಅಂತೀವಿ. ನೆಕ್ಸ್ಟ್ ಔಷಧಿಗಳು ಸರಿಯಾದ ರೋಗಿಗೆ ಅಂದ್ರೆ ಪ್ರಿಸ್ಕ್ರಿಪ್ಷನ್ ಯಾವುದು ಮಿಸ್ ಮ್ಯಾಚ್ ಆಗಬಾರ್ದು ಆ ಪೇಷಂಟ್. ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ಒಂದೇ ಹೆಸರು ಒಂದೇ ಸರ್ನೆ ಬರೋದು ಬಹಳ ಜನ ಪೇಷಂಟ್ ಇರ್ತಾರೆ, ಸೊ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಒಂದು ಸಪರೇಟ್ ಒಂದು ID ಕ್ರಿಯೇಟ್ ಮಾಡಿ ಅದನ್ನ ಅವರಿಗೆ ಒಂದು ಕೊಡುವಂತ ವ್ಯವಸ್ಥೆ. ಪ್ಲಸ್ ಪೇಷಂಟು ಅಥವಾ ಬಂದರೆ ನಮ್ಮ ನರ್ಸಿಂಗ್ ಸ್ಟಾಫ್ ಇರ್ಬೋದು, ನಮ್ಮ ವೈದ್ಯರ ಸಿಬ್ಬಂದಿ ಇರ್ಬೋದು ಅಥವಾ ಅಲ್ಲಿ ಸಪೋರ್ಟ್ ಸ್ಟಾಫ್ ಯಾರಾದ್ರೂ ಕೂಡ ಒಂದು ಸೋಂಕು ನಿಯಂತ್ರಣ ಇನ್ಫೆಕ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ, ಅದಕ್ಕಾಗಿ ಬಹಳಷ್ಟು ನಾವು ಒತ್ತು ಕೊಡ್ತಾ ಇದ್ದೀವಿ. ಕೈಗಳ ಸ್ವಚ್ಛತೆ ಇರ್ಬೋದು, ಸ್ಯಾನಿಟೈಸರ್ ಬಳಕೆ ಇರ್ಬೋದು, ಅಥವಾ ನಮ್ಮ ಏನಿದು CDC ಅಟ್ಲಾಂಟ ಅಂತ ಹೇಳ್ತೀವಿ ಅಥವಾ WHO ವಿಶ್ವ ಆರೋಗ್ಯ ಸಂಸ್ಥೆ ಅವರೇನೊಂದು ಮಾರ್ಗಸೂಚನೆ ಕೊಟ್ಟಿದ್ದಾರೆ ಇನ್ಫೆಕ್ಷನ್ ಕಂಟ್ರೋಲ್, ಅವೆಲ್ಲ ನಾವು ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡ್ತೀವಿ. ಪ್ಲಸ್ ಫಾಲ್ ರಿಸ್ಕ್ ಅಸೆಸ್ಮೆಂಟ್ ಇದೆ, ಅಂದ್ರೆ ರೋಗಿ ಹಾಸಿಗೆ ಕೆಳಗಡೆ ಬಿದ್ದರೆ ಏನಾಗುತ್ತೆ, ಸೊ ಅದಕ್ಕೆ ಏನಂತ ಅಗತ್ಯ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸೊ ಫಾಲ್ ರಿಸ್ಕ್ ಅಸೆಸ್ಮೆಂಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಅಗ್ನಿ ಸುರಕ್ಷತೆ ಅಂತಿದೆ ನಮ್ಮಲ್ಲಿ, ಫೈರ್ ಸೇಫ್ಟಿ ಅಂತಿದೆ. ಸೊ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಫೈರ್ ಸೇಫ್ಟಿ ನಾವು ಡೆಮೋನ್ಸ್ಟ್ರೇಷನ್ ಕೊಟ್ಟಿದ್ದೀವಿ. ಕಳೆದ ವಾರದಲ್ಲಿ ನಾವು ಎಲ್ಲ ನಮ್ಮ ಸಪೋರ್ಟ್ ಸ್ಟಾಫ್, ಅದು ಡಾಕ್ಟರ್ಸ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು ಅಥವಾ ನಮ್ಮ ಆಯಾಗಳು ಇರ್ಬೋದು, ಎಲ್ಲರೂ ಕೂಡ ಫೈರ್ ಸೇಫ್ಟಿ ಅದರ ಬಗ್ಗೆ ನಾವು ಒಂದು ಡೆಮೋನ್ಸ್ಟ್ರೇಷನ್ ಕೊಟ್ಟು ಮಾಡಿದ್ದೀವಿ. ಈಗ ಅಕಸ್ಮಾತ್ವಾಗಿ ಫೈರ್ ಬಂದರೆ ಏನು ನಾವೆಲ್ಲ ಕ್ರಮ ತಗೋಬೇಕು, ಯಾವ ಥರ ಎಕ್ಸಿಟ್ ಆಗಬೇಕು, ಅಲ್ಲಿ ಯಾವ ಥರ ಪೇಷಂಟನ್ನು ತಾವು ಹೊರಗಡೆ ಹಾಕಬೇಕು ಅದರೆಲ್ಲ ಮಾಡಿದ್ದೇವೆ. ಪ್ಲಸ್ ಯಾವುದೇ ಒಂದು ಆಮೇಲೆ ಎಲ್ಲ ಕಡೆ CCTV ಕ್ಯಾಮ್ರಾ ಇದಾವೆ. ಸೊ ಇತ್ತಿತ್ತಲಾಗಿ ನೋಡಿ ಬಹಳ ಒಂದು ಆಸ್ಪತ್ರೆಯಲ್ಲಿ ಅವ ಚಿಕ್ಕ ಮಗುವನ್ನು ಕಳವು ಮಾಡೋದು ಅಥವಾ ಪೇಷಂಟು ಅವ್ರ ಸಂಬಂಧಿಕರದ್ದು ಒಂದು ದುಡ್ಡು ತೊಗೊಳ್ ಸುಮಾರು ಅಲ್ಲೆಲ್ಲ ಕೇಳ ಬರ್ತಾ ಇರ್ತೀವಿ ಇಂಥ ವಿಷಯ. ಸೊ ಇವನ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ಸುಸ್ಥಿತಿ CCTV ಕ್ಯಾಮ್ರಾ ಇಡಿದೆ 24/7. ಪ್ಲಸ್ ಏನು ಸೆಕ್ಯೂರಿಟಿ ಗಾರ್ಡ್ಸ್ 24/7 ಶಿಫ್ಟ್ ವೈಸ್ ಬರ್ತಾರೆ ಅವರು, ಅಂದ್ರೆ ಅರೌಂಡ್ ದ ಕ್ಲಾಕ್. ಯೂಶಲಿ ಕೇಳಿ ಬೇರೆ ಒಂದು ಆಸ್ಪತ್ರೆಯಲ್ಲಿ ಸಾಯಂಕಾಲ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಅಷ್ಟು ಇರೋದಿಲ್ಲ, ಮಾರ್ನಿಂಗ್ ಅಷ್ಟೇ ಪೀಕ್ ಅವ್ರಲ್ಲಿ ಅಷ್ಟೇ ಇರ್ತಾರೆ. ಬಟ್ ನಮ್ದು ಆ ಥರ ಇಲ್ಲ, ಮಾರ್ನಿಂಗ್ ಅಷ್ಟೇ, ಅದ್ರ ತಕ್ಕನೆ ಈವ್ನಿಂಗ್ ಕೂಡ ನಾವು ಸೆಕ್ಯೂರಿಟಿ ಗಾರ್ಡ್ಗಳನ್ನೆಲ್ಲ ಇದನ್ನು ಮಾಡಿ ಡೆಪ್ಯೂಟ್ ಮಾಡಿದ್ದೇವೆ. ಪ್ಲಸ್ NABH ಅಂತ ಹೇಳ್ತೀವಿ, NABH ಏನೊಂದು ಅವರು ನಮಗೆ ಮಾರ್ಗಸೂಚಿ ಕೊಟ್ಟಿದ್ದಾರೆ, ಏನು ಮಾನದಂಡ ಕೊಟ್ಟಿದ್ದಾರೆ, ಅವೆಲ್ಲ ನಾವು ಪಾಲಿಸ್ತೀವಿ.
1: ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಕೇಲಿ ಸೆಂಟರ್ನರಿ ಚಾರಿಟೇಬಲ್ ಹಾಸ್ಪಿಟಲ್ ಮತ್ತು MRC ಯಳ್ಳೂರ್ ರೋಡ್ ಬೆಳಗಾವಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಸರ್, ಈಗ ಆಸ್ಪತ್ರೆಯಲ್ಲಿ ರೋಗಿಗಳು ಅಥವಾ ಅವರ ಕುಟುಂಬದವರು ದೂರು ಅಥವಾ ಏನಾದರೂ ಸಲಹೆ ನೀಡುವಂತಹ ವ್ಯವಸ್ಥೆ ಏನಾದರೂ ಇದೆಯಾ ಸರ್? ಈಗ ಬಂದಿರುವ ದೂರುಗಳನ್ನ ಯಾವ ರೀತಿ ಪರಿಶೀಲನೆ ಮಾಡಲಾಗುತ್ತೆ, ಹಾಗೇನೆ ಆ ಸಮಸ್ಯೆಗೆ ಪರಿಹಾರವನ್ನ ಯಾವ ರೀತಿ ನೀಡಲಾಗುತ್ತೆ ಅಂತ?
1: ಡೆಫಿನೆಟ್ಲಿ ರೋಗಿಗಳು ಯಾವಾಗ ನಮಗೆ ದೂರುಗಳು ಕೊಡ್ತಾರೆ ಅಥವಾ ಅವ್ರ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ, ಸಲಹೆ ಹೇಳ್ತಾರೆ, ನಾವು ಯೂಶಲಿ ಅವನ್ನೆಲ್ಲ ವಿ ಟೇಕ್ ಇನ್ ಎ ವೆರಿ ಪಾಸಿಟಿವ್ ಮ್ಯಾನರ್ ಫೀಡ್ಬ್ಯಾಕ್ ಎಲ್ಲ, ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಸೊ ವಿ ಕಾಲ್ ರೈಟ್ಸ್ ಆಫ್ ದ ಪೇಷಂಟ್, ಪೇಷಂಟ್ ರೋಗಿಗಳ ಹಕ್ಕು ಅಂತ ಹೇಳ್ತೀವಿ ನಾವು. ಅದನ್ನು ನಾವು ಡೆಫಿನೆಟ್ಲಿ ಬಹಳ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಗೌರವತಾಗಿ ನಾವು ನೋಡ್ಕೋತೀವಿ. ಮತ್ತು ನಮ್ಮ ಆಸ್ಪತ್ರೆಗೆ ಏನು ನಮ್ಮ ಸಿಬ್ಬಂದಿಯವರಿಗೇನು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ, ಅಂದರೆ ಯಾವ ಥರ ತಾವು ಕಮ್ಯುನಿಕೇಷನ್ ಮಾಡಬೇಕು, ಯಾವ ಥರ ಪೇಷಂಟ್ ಜೊತೆ ಬಿಹೇವ್ ಮಾಡಬೇಕು, ಅವ್ರು ಯಾವ ಥರ ನೀವು ಒಂದು ಮಾರ್ಗದರ್ಶನ ಕೊಡಬೇಕು. ಕೆಲವೊಂದು ಪೇಷಂಟ್ ಬಂದ ತಕ್ಷಣ ದೊಡ್ಡ ಆಸ್ಪತ್ರೆ ನೋಡಿದ ತಕ್ಷಣ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಎಲ್ಲಿ ಡಾಕ್ಟರ್ ಇದ್ದಾರಪ್ಪ, ಯಾವ ಫ್ಲೋರ್ ಇದೆ ಗೊತ್ತಾಗಲ್ಲ. ಸೊ ಅವ್ರ ಜೊತೆ ತಾವು ಯಾವ ಥರ ಬಿಹೇವಿಯರ್ ಮಾಡಬೇಕು, ಯಾವ ಥರ ತಮ್ಮ ಮಾತಿನ ದಾಟಿ ಇರ್ಬೋದು. ಸೊ ಅದಕ್ಕೆಲ್ಲ ನಮ್ಮ ಎಲ್ಲ ಆಸ್ಪತ್ರೆಗಳನ್ನು ಟ್ರೈನಿಂಗ್ ಕೊಟ್ಟಿದ್ವಿ, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಎಲ್ಲ ಇವನ್ ಆಯಾಗಳು ಹಿಡಿದು ನರ್ಸಿಂಗ್ ಸ್ಟಾಫ್, ಲ್ಯಾಬ್ ಟೆಕ್ನಿಷಿಯನ್ಸ್, ಡಾಕ್ಟರ್ಸ್ ಆ್ಯಂಡ್ ಸಪೋರ್ಟ್ ಸ್ಟಾಫ್. ಸಪೋರ್ಟ್ ಸ್ಟಾಫ್ ಅಂದರೆ ಅಡ್ಮಿಷನ್ ಸ್ಟಾಫ್ ಬಂತು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಬಯೋಮೆಡಿಕಲ್ ವೇಸ್ಟ್ ಡಿಪಾರ್ಟ್ಮೆಂಟ್, ಮತ್ತು ಏನು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಎಲ್ಲರೂ ಕೂಡ ನಾವು ಕೊಟ್ಟಿದ್ದೀವಿ ತಾವು ಪೇಷಂಟ್ ಜೊತೆ ಯಾವ ಥರ ಬಿಹೇವ್ ಮಾಡಬೇಕಂತೆ. ಈಗ ಪೇಷಂಟ್ ಗೊತ್ತಾಗಲ್ಲ, ಬಂದ ತಕ್ಷಣ ಅವ್ರು ಯಾರು ಬೇಕಾದ್ರೂ ಕೇಳ್ಬೋದು ಅವರು ಎಲ್ಲಿ ತಮಗೆ ಮಾಹಿತಿ ಬೇಕಾದರೆ. ಈ ಥರ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಇಟ್ಕೊಂಡಿದ್ವಿ. ಪ್ಲಸ್ ನಾವು ಯಾವುದೇ ಒಂದು ಚಿಕಿತ್ಸೆ ಕೊಡೋದಾಯಿತು, ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಡೋದಾದ್ರೆ ಅವರಿಗೆ ಅದರ ವೆಚ್ಚಗಳ ಬಗ್ಗೆ ಎಷ್ಟು ಅಂದಾಜು ಎಷ್ಟು ಖರ್ಚಾಗುತ್ತೆ ಅಪ್ರಾಕ್ಸಿಮೇಟ್ ಒಂದು ಇದನ್ನು ಹೇಳ್ತೀವಿ, ಇಷ್ಟಾಗುತ್ತೆಪ್ಪ ಖರ್ಚು ಇದು ಅಂತೇಳಿ. ಸೊ ಅದು ಒಂದು ಪೇಷಂಟ್ ಹೇಳಬೇಕಾಗುತ್ತೆ. ಯಾವುದೇ ಪೇಷಂಟ್ ಸರ್ ಆಯ್ತು ಟ್ರೀಟ್ಮೆಂಟ್ ಕೊಡ್ತೀವಿ ಎಷ್ಟು ಖರ್ಚಾಗುತ್ತೆ ಸರ್ ನಮಗೆ ಅಂತ ಒಂದು ಬಹಳ ಒಂದು ಆಂಗ್ಸೈಟಿ ಇರುತ್ತೆ ಅವ್ರಿಗೆ. ಸೊ ಅದನ್ನು ಹೇಳಿಕೆ ನಾವು ಒಂದು ಟೀಮ್ ರೆಡಿ ಮಾಡಿದ್ವಿ. ನಮ್ಮಲ್ಲಿ ಜನಸಂಪರ್ಕ ವಿಭಾಗದ ಅಧಿಕಾರಿಗಳಿದ್ದಾರೆ, PRO ಅಂತ ಹೇಳ್ತೀವಿ, ಪಬ್ಲಿಕ್ ರಿಲೇಷನ್ ಆಫೀಸರ್, ಪ್ಲಸ್ ಕ್ರೆಡಿಟ್ ಸೆಲ್ ಅಂತ ಇದೆ ನಂದು, ಅಲ್ಲಿ ಕೂಡ ಒಂದು ಇಬ್ಬರು ಮೂರು ಟ್ರೈನಿಂಗ್ ಮಾಡಿದ್ವಿ. ಯಾವುದೇ ಒಂದು ಪೇಷಂಟ್ ಬಂದರೆ ಅವರಿಗೆ ಒಂದು ಅಂದಾಜು ನೀವು ಕೊಡಬೇಕು, ಇಷ್ಟು ಖರ್ಚಾಗಬಹುದು, ಅದು ಕಡಿಮೆ ಆಗ್ಬೋದು ಜಾಸ್ತಿ ಆಗ್ಬೋದು, ಅದು ಬೇರೆ ಮಾತು, ಅದೊಂದಿದೆ. ಮತ್ತು ವಿ ಹ್ಯಾವ್ ಕೆಪ್ಟ್ ಸಜೆಷನ್ ಬಾಕ್ಸ್, ಅಲ್ಲಿ ಸಜೆಷನ್ ಬಾಕ್ಸ್ ಫೀಡ್ ಬಾಕ್ಸ್ ಬಾಕ್ಸ್ ಇಟ್ಟಿದ್ವಿ ಪ್ರತಿ ವಾರ್ಡಲ್ಲಿ, ಪ್ರತಿ ಫ್ಲೋರ್ಲ್ಲಿ ಇಟ್ಟಿದ್ದೀವಿ. ಸೊ ಪೇಷಂಟ್ ಅವರು ಗೌಪ್ಯವಾಗಿ ಯಾರಿಗೂ ಹೇಳದೇನೆ ಆ ಸಜೆಷನ್ ಬಾಕ್ಸಲ್ಲಿ ಅದನ್ನು ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ತಮ್ಮ ಫೀಡ್ಬ್ಯಾಕ್ ಕೊಡ್ಬೋದು. ಪ್ಲಸ್ ನಾವು ಸಹಾಯವಾಣಿ ಇಟ್ಟಿದ್ದೀವಿ, ಟೋಲ್ ಫ್ರೀ ನಂಬರ್ ಅಂತಿದ್ದೀವಿ ಸಹಾಯವಾಣಿ. ಸೊ ದೇರ್ ಆಲ್ಸೋ ದೇ ಕ್ಯಾನ್ ಕಂಪ್ಲೇಂಟ್ ಆರ್ ದೇರ್ ಆಲ್ಸೋ ದೇ ಕ್ಯಾನ್ ಅಪ್ರಿಷಿಯೇಟ್ ಅವರ್ ಸರ್ವಿಸಸ್, ಬೋತ್ ಆರ್ ವೆಲ್ಕಮ್. ಪ್ಲಸ್ ಈಗಾಗಲೇ ಹೇಳಿದ್ದೀನಿ PRO ಕಚೇರಿ ಇರುತ್ತೆ, ಮತ್ತು ಆದಷ್ಟು ನಾವು ನಮ್ಮ PRO ಏನು ಮಾಡ್ತಾರೆ ಸಾಯಂಕಾಲ ಇನ್ನೇನು ಡಿಸ್ಚಾರ್ಜ್ ಆಗಬೇಕಾದ್ರೆ ಪೇಷಂಟು ತಾವು ಖುದ್ದಾಗಿ ಅವ್ರ ಹತ್ರ ಹೋಗಿ ಅವರಿಗೆ ಕೇಳ್ತಾರೆ ಆಸ್ಪತ್ರೆ ನಿಮ್ಗೆ ಹೆಂಗೆ ಯಾವ ಥರ ಅನಿಸ್ತು, ಏನಾದರೂ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ, ಏನಾದರೂ ಸಮಸ್ಯೆ ಇದೆಯಾ, ಅದು ಟಾಯ್ಲೆಟ್ ರೂಮ್ ಇರ್ಬೋದು ಅಥವಾ ಪೇಷಂಟ್ ಬೆಡ್ ಚೇಂಜ್ ಮಾಡೋದಿರ್ಬೋದು ಅಥವಾ ಔಷಧ ಕೊಡೋದಿರ್ಬೋದು, ನರ್ಸಿಂಗ್ದು ಏನಾದರೂ ತೊಂದರೆ ಇದೆಯಾ, ಸಪೋರ್ಟ್ ಸ್ಟಾಫ್ ತೊಂದರೆ, ಈ ಥರ ಪರ್ಸ್ನಲಾಗಿ ಅವ್ರಿಗೆ ಹೋಗಿ ಡಿಸ್ಚಾರ್ಜ್ ದಿವಸ ಹೋಗಿ ಅವ್ರ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೋತಾರೆ. ಸೊ ಇವೆಲ್ಲ ನಾವು ಫೆಸಿಲಿಟೀಸ್ ಇಟ್ಟಿದ್ದೇವೆ, ಅವರ ಕುಂದು ಕೊರತೆ ದೂರುಗಳನ್ನು ಆಲಿಸಿ ನಮ್ಮನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ.
0: ಸರ್, ಈಗ ಕೇಲಿ ಸೆಂಟರ್ನರಿ ಚಾರಿಟೇಬಲ್ ಆಸ್ಪತ್ರೆ ಒಂದು ಸುಸಜ್ಜಿತ ಒಂದು ವೈದ್ಯ ತಂಡದೊಂದಿಗೆ ಇಷ್ಟೆಲ್ಲ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಇಷ್ಟೆಲ್ಲ ಒಂದು ಆರೋಗ್ಯ ಸೇವೆಯನ್ನ ನೀಡ್ತಾ ಇದೆ. ಈಗ ಸರ್, ಒಂದು ಗುಣಮಟ್ಟದ ಆರೋಗ್ಯ ಸೇವೆಯನ್ನ ನೀಡೋದಕ್ಕೆ ಇವಾಗ ವೈದ್ಯರು, ವೈದ್ಯರ ಜೊತೆಗೆ ದಾದಿಯರು, ನರ್ಸ್ಗಳು ಎಲ್ಲರೂ ಒಟ್ಟಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಅನ್ನೋದಾದ್ರೆ ಯಾವ ರೀತಿ ಒಂದು ನಿರ್ವಹಿಸಬೇಕು ಅಂತ ಸರ್?
1: ಅದೇ ಇದು ಹಾಸ್ಪಿಟಲ್ ಆಕ್ಚುಲಿ ನೋಡಿ, ಇದು ಟೀಮ್ ವರ್ಕ್ ಅಂತ ಹೇಳ್ತೀವಿ ನಾವು, ತಂಡದವಾಗ. ಅಲ್ಲಿ ಡಾಕ್ಟರ್ ಒಬ್ಬರೇ ಕೆಲಸ ಇಲ್ಲ. ಫಸ್ಟ್ ಪೇಷಂಟ್ ಬಂದ ತಕ್ಷಣ ಅಲ್ಲಿ ಅವ್ರ ಸೆಕ್ಯೂರಿಟಿ ಗಾರ್ಡ್ಗೆ ಭೇಟಿ ಆಗ್ಬೋದು, ಅಥವಾ ಪಬ್ಲಿಕೇಷನ್ ಆಫೀಸರ್ಗೆ ಭೇಟಿ ಆಗ್ಬೋದು, ಅಥವಾ ಯಾರೋ ಒಂದು ಹಾಸ್ಪಿಟಲ್ ಸಿಬ್ಬಂದಿ ಭೇಟಿ ಆಗ್ಬೋದು. ಸೊ ಅವ್ರನ್ನ ಯಾವ ಥರ ಅವರು ಪೇಷಂಟ್ನ ಬರಮಾಡ್ಕೊಳ್ತಾರೆ, ಅವ್ರಿಗೆ ಏನು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ತಾರೆ, ಸೊ ಅಲ್ಲಿಂದ ಶುರು ಆಗುತ್ತೆ. ಸೊ ಡಾಕ್ಟರ್ ಬರೋದು ಲಾಸ್ಟ್, ಫಸ್ಟ್ ಬಂದ ತಕ್ಷಣ ನಾನ್ ಏನೋ ಸಪೋರ್ಟ್ ಸ್ಟಾಫ್ ಅಂತಿದ್ದು. ಸೊ ಅವರು ಮಾಡ್ಕೋತಾರೆ ಫಸ್ಟ್, ಅಲ್ಲಿಂದ ರೇಷನ್ ಕೌಂಟ್ರಲ್ಲಿ ನೋಂದಣಿ ಮಾಡೋದು, ಅಲ್ಲಿ ಅಲ್ಲಿ ಆ ಥರ ಇರಬೇಕಂತೆ. ಅಲ್ಲಿಂದ ನೆಕ್ಸ್ಟು ಟ್ರೀಟ್ಮೆಂಟ್, ಯಾವ ಕೊಠಡಿಗೆ ಹೋಗ್ಬೇಕು ಅವರು, ಅದನ್ನ ನಾವು ಮಾರ್ಗದರ್ಶನ ಕೊಡ್ತೀವಿ. ಅಲ್ಲಿ ವೈದ್ಯರು ಟ್ರೀಟ್ಮೆಂಟ್, ವೈದ್ಯರು ಅವರು ಏನು ಅವರು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನೋಡಿ, ಲಕ್ಷಣ ನೋಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಇವೆಲ್ಲ ಹೆಲ್ಪ್ ಮಾಡೋಕ್ಕೂ ನಮ್ಮ ನರ್ಸಿಂಗ್ ಸ್ಟಾಫ್ ಎಲ್ಲ ಇರ್ತಾರೆ. ಇದಾದಮೇಲೆ ಅದು ಮೆಡಿಕಲ್ ಶಾಪಲ್ಲಿ ಹೋಗಿ ಅವರು ಅದನ್ನ ಮಾತ್ರ ಪರ್ಚೇಸ್ ಮಾಡಬೇಕು. ಸೊ ಅಲ್ಲಿ ಆ ಥರ ಮಾಡಬೇಕು. ಸೊ ಈ ಥರ ಎಲ್ಲ ಒಂದು ಡಾಕ್ಟರ್ ಅಷ್ಟೇ ಅಲ್ಲ, ಸಪೋರ್ಟ್ ಸ್ಟಾಫ್ ಇರ್ಬೋದು, ಡಾಕ್ಟರು, ನರ್ಸಸ್ಸು, ಪ್ಲಸ್ ಟೆಕ್ನಿಷಿಯನ್, ಅವ್ರ ಪೇಷಂಟ್ಗೆ ಏನಾದರೂ ನಾವು ಪ್ರಯೋಗಶಾಲೆ ಲ್ಯಾಬೊರೇಟ್ರಿಗೆ ಏನಾದರೂ ಯಾವುದೋ ರಕ್ತ ಮತ್ತು ಮೂತ್ರ ತಪಾಸಣೆಗೆ ನಾವು ಕಳಿಸ್ಬೇಕಂದ್ರೆ ಅಲ್ಲಿ ಯಾವ ಥರ ಅವ್ರಿಗೆ ಹೋಗಲಿಕ್ಕೆ ಒಂದು ಏನು ಮಾರ್ಗದರ್ಶನ ಕೊಡಬೇಕು, ಪ್ಲಸ್ ಅಲ್ಲಿ ಲ್ಯಾಬೊರೇಟ್ರಿಲಿ ಯಾವ ಥರ ಅವರು ಪೇಷಂಟ್ ಜೊತೆ ಇರಬೇಕು. ಸೊ ಎಲ್ಲ ಕೂಡಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಡಾಕ್ಟರ್ಸ್, ನರ್ಸಸ್, ಟೆಕ್ನಿಷಿಯನ್ಸ್ ಅಂಡ್ ಸಪೋರ್ಟ್ ಸ್ಟಾಫ್, ಇಸ್ ಎ ಟೀಮ್ ವರ್ಕ್ ಕಂಪ್ಲೀಟ್.
0: ಖಂಡಿತ ಸರ್. ಸರ್, ಇನ್ನು ತಾವು ಒಬ್ಬ ವೈದ್ಯರಾಗಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳು ಯಾವ್ಯಾವ ಅಂತ?
1: ಇದಕ್ಕಿಂತ ಮುಂಚೆ ನಾನು ಸುಮಾರು 24 ವರ್ಷ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮಧುಮೇಹ ಕೇಂದ್ರದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನಾನು ನೋಡಿದ ಪ್ರಕಾರ ಇತ್ತೀಚಿನ ದಿನದಲ್ಲಿ ಬಿಕಾಸ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಮಾನಸಿಕ ಒತ್ತಡ ಇರ್ಬೋದು, ಮಾನಸಿಕ ಒಂದು ಉದ್ವೇಗ ಇರ್ಬೋದು, ಅಥವಾ ಖಿನ್ನತೆ ಇರ್ಬೋದು, ಅಥವಾ ಅವ್ರದ್ದು ಪ್ರೊಫೆಷನಲ್ ಅಲ್ಲಿ ಪರ್ಸನಲ್ ಪ್ರೊಫೆಷನಲ್ ವೃತ್ತಿಪರ ಒಂದು ಒತ್ತಡ ಇರ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ಒಂದು ಕೌಟುಂಬಿಕ ಸಮಸ್ಯೆ ಇರ್ಬೋದು, ಇವೆಲ್ಲ ನೋಡಿದ್ರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ಜೀವನ ಶೈಲಿ ಸಂಬಂಧಪಟ್ಟಂಥ ರೋಗಗಳು ಅವು ಬಹಳ ಆಗ್ತಾ ಇದೆ ಆಕ್ಚುಲಿ. ಅದು ಮಧುಮೇಹ, ಶುಗರ್ ಇರ್ಬೋದು, ಬಿ ಪಿ ರಕ್ತದೊತ್ತಡ ಅಂತ ಹೇಳ್ತೀವಿ, ಆಮೇಲೆ ಕಾರ್ಡಿಯಾಕ್ ಡಿಸೀಸ್ ಹೃದಯ ಸಂಬಂಧಪಟ್ಟ ರೋಗಗಳು, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ರಕ್ತದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗೋದು, ಅಲ್ಲದೆ ಸ್ಟ್ರೋಕ್ ಅಂತ ಹೇಳ್ತೀವಿ, ಪಾರ್ಶ್ವವಾಯು ಹೊಡೆಯುವುದು, ಪ್ಲಸ್ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಕೂಡ, ಇವೆಲ್ಲ ಜೀವನ ಶೈಲಿಗೆ ಸಂಬಂಧಪಟ್ಟಂತ ರೋಗಗಳು ಇತ್ತೀಚೆಗೆ ಬಹಳ ಆಗ್ತಾ ಇದಾವೆ. ಇವೆಲ್ಲ ರೋಗಗಳು ಮುಂಚೆ 50 ವಯಸ್ಸು ಆದ್ಮೇಲೆ ಬರ್ತಾ ಇದ್ವಿ, ಬಟ್ ಇತ್ತೀಚೆಗೆ ನೋಡ್ತಾ ಇದ್ದೇವೆ ನಾವು 20, 25, 30 ವರ್ಷ ಹುಡುಗರೆಲ್ಲ ಇವೆಲ್ಲ ಕಾಯಿಲೆಗೆ ಬರ್ತಾ ಇದ್ದೀವಿ, ಎಷ್ಟೊಂದು ಜನ ತಾವು ವರ್ಕ್ ಪ್ಲೇಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಸಾಯ್ತಿದ್ದಾರೆ. ಸೊ ಇವೆಲ್ಲ ಹೇಳ್ಬೇಕಂದ್ರೆ ಒಂದು ನಮ್ಮ ಏನು ಒಂದು ಜೀವನ ಶೈಲಿ ಬಹಳ ಕೆಟ್ಟ ಹೋಗಿದೆ ಆಕ್ಚುಲಿ. ಅದು ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇರ್ಬೋದು, ಅಥವಾ ಏನು ನಾವು ಒಂದು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಇವೆಲ್ಲ ಕಾರಣ ಆಗುತ್ತೆ. ಸೊ ನಾನು ಹೇಳೋದಂದ್ರೆ ಇವನು ಸರಿಯಾಗಿ ಮಾಡ್ಕೊಂಡ್ರೆ, ಒಂದು ಆರೋಗ್ಯ ಪದ್ಧತಿ, ವ್ಯಾಯಾಮ ಮತ್ತು ನಿಯಮಿತ ಟೈಮಲ್ಲಿ ವೈದ್ಯರನ್ನು ಕಂಡ್ರೆ.
0: ಸರ್, ಈಗ ಆರಂಭದ ಹಂತದಲ್ಲಿಯೇ ಈ ಒಂದು ಆರೋಗ್ಯ ಸಮಸ್ಯೆಗಳನ್ನ ಪತ್ತೆ ಹಚ್ಚೋದು ಎಷ್ಟು ಮುಖ್ಯವಾಗುತ್ತೆ ಸರ್?
1: ಬಹಳ ಮುಖ್ಯ ಆಕ್ಚುಲಿ. ನೋಡಿ, ಯಾವಾಗಾದ್ರೂ ಒಂದು ಗಾಡಿ, ಕಾರ್ ಅಥವಾ ಬೈಕ್ ತೊಗೊಂಡ್ರೆ ಅವ್ರು ಕೊಟ್ಟಿರ್ತಾರೆ ಕಾರ್ ಪರ್ಚೇಸ್ ಆದ್ಮೇಲೆ, ಸರ್ ಫಸ್ಟ್ ಸರ್ವಿಸ್ ನಿಮ್ದು ಒಂದು ತಿಂಗಳ ಆದ್ಮೇಲೆ ಇದೆ, ಸೆಕೆಂಡ್ ಸರ್ವಿಸ್ 3 ಆದ್ಮೇಲೆ ಕೊಟ್ಟಿರ್ತಾರೆ. ಸೊ ಎಷ್ಟು ನಾವು ಗಾಡಿ ಎಷ್ಟು ಕರೆಕ್ಟ್ನಿಟ್ಟಾಗಿ ತೊಗೊಂಡಿರ್ತೀವಿ, ಏ 1 ಆಯ್ತಪ್ಪ ನನ್ನ ಗಾಡಿ ನಾನು ಸರ್ವಿಸ್ ತೊಗೋಬೇಕಂತ, ಗಾಡಿ ಏನು ಆಗಿರಲ್ಲ ಸರ್ವಿಸ್ ತೊಗೊಂಡಂತೆ, ಅದೇ ಕೂಡ ಸೆಕೆಂಡ್ ಸರ್ವಿಸ್ ತರ್ಡ್ ಸರ್ವಿಸ್ ಬರ್ತೇವೆ. ಸೊ ಇದೇ ತರ ಮನುಷ್ಯ ಕೂಡ ಅವನು ಆರೋಗ್ಯವಂತ ಇದ್ರೂ ಕೂಡ 40 ಮೇಲ್ಪಟ್ಟ ಆದ ತಕ್ಷಣ ತಾನೇ ಖುದ್ದಾಗಿ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಸ್ಕ್ರೀನಿಂಗ್ ಅಂದ್ರೆ ಯಾವುದು ಕಾಯಿಲೆ ಬಂದಿಲ್ಲ ಬಟ್ ಕಾಯಿಲೆ ಬರುವ ಚಾನ್ಸಸ್ ಇದೆ, ಲಕ್ಷಣಗಳು ಇದಾವೆ. ಸೊ ಅವಾಗ ಅವರು ಖುದ್ದಾಗಿ ಬಂದು ವಾಲಂಟರಿಯಾಗಿ ರಕ್ತ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ರಕ್ತ ಪರೀಕ್ಷೆ ಅದು ಮಧುಮೇಹಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಸಂಬಂಧಪಟ್ಟಿರ್ಬೋದು, ಥೈರಾಯ್ಡ್ ಸಮಸ್ಯೆಗೆ ಸಂಬಂಧಪಟ್ಟಿರ್ಬೋದು, ಅಥವಾ ರಕ್ತಹೀನತೆ ಹಿಮೋಗ್ಲೋಬಿನ್ ಇರ್ಬೋದು, ಅಥವಾ ಏನು ಇದು ಹಾರ್ಟ್ ಡಿಸೀಸ್ ತಕ್ಕ, ಇವೆಲ್ಲ ತಾವಾಗಿ ಖುದ್ದು ಮುಂದೆ ಬಂದರೆ ಆಗುತ್ತೆ ಅದು. ಸೊ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ನಾವು ಸ್ಕ್ರೀನಿಂಗ್ ಮೀನ್ಸ್ ದೇ ಆರ್ ನಾಟ್ ಪೇಷಂಟ್, ಪೇಷಂಟ್ಸ್ ಅಲ್ಲ, ಅಪರೆಂಟ್ಲಿ ಹೆಲ್ದಿ, ಮೇಲ್ನೋಟಕ್ಕೆ ಅವರು ಹೆಲ್ದಿ ಕಾಣ್ತಿದ್ದಾರೆ ಬಟ್ ಒಳಗೆ ಸಮಸ್ಯೆ ಇರ್ಬೋದು. ಸೊ ಅವರಿಗೆ ನಾವು ಎಕ್ಸಿಕ್ಯೂಟಿವ್ ಪ್ಯಾಕೇಜ್ ಅಂತ ಕೂಡ ರೆಡಿ ಮಾಡಿದ್ದೀವಿ ನಾವು. ಅಂದರೆ ಸ್ಕ್ರೀನಿಂಗ್ ಪ್ಯಾಕೇಜಸ್ ಸುಮಾರು, ಈಗ ಗರ್ಭಿಣಿಯರಿಗೆ ಯಾವ ಥರ ಸ್ಕ್ರೀನಿಂಗ್ ಪ್ಯಾಕೇಜು, 20-30 ಯುವಕರಿಗೆ ಯಾವ ಥರ ಒಂದು ಟೆಸ್ಟ್ ಯಾವ ಥರ ಮಾಡಬೇಕು, 40 ಮೇಲ್ಪಟ್ಟವರಿಗೆ ಯಾವ ಟೆಸ್ಟ್ ಮಾಡಬೇಕು, ಇವೆಲ್ಲ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಿ ನಾನು ನಮ್ಮ ಉಪನ್ಯಾಸದಲ್ಲಿ ಏನು ಹೇಳ್ತೀವಿ ಅಂದರೆ, ಜನರಿಗೆ ಅಥವಾ ಪೇಷಂಟ್ಸ್ಗೆ ತಾವು ತಮ್ಮ ಬರ್ತ್ಡೇ ಇಟ್ಟು ಹಬ್ಬದ ದಿನ ಬೆಳಗ್ಗೆ ನೀವು ಎಲ್ಲ ಟೆಸ್ಟ್ ಮಾಡ್ಕೊಡ್ರಿ, ಎಲ್ಲ ಟೆಸ್ಟ್ ಮಾಡ್ಕೊಡ್ರಿ, ಪ್ಯಾಕೇಜ್ ಫುಲ್ ಪ್ಯಾಕೇಜ್ ಟೆಸ್ಟ್ ಮಾಡ್ಕೊಡ್ರಿ, ಅವೆಲ್ಲ ನಂಬರ್ಸ್ ಕರೆಕ್ಟ್ ಇದ್ರೆ ಅವತ್ತು ಬರ್ತಡೇ ಆಚರಿಸ್ಕೊಡ್ರಿ, ಇಲ್ಲದಿದ್ರೆ ಆ ನಂಬರ್ಸ್ ಕರೆಕ್ಟ್ ಬರೋವರೆಗೂ ನೀವು ಒಂದು ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇರ್ಬೋದು, ಅಥವಾ ನಿಯಮಿತ ಕಾಲದಲ್ಲಿ ಡಾಕ್ಟರ್ ಭೇಟಿ ಆಗೋದಿರ್ಬೋದು, ಅದನ್ನ ಸರಿಪಡಿಸಿಕೊಂಡು ಆರೋಗ್ಯವಂತರಾಗಿ ನಿಮ್ಮ ಹುಟ್ಟುಹಬ್ಬ ಆಚರಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇರ್ತೇವೆ.
0: ಖಂಡಿತ ಸರ್. ಸರ್, ಈಗಾಗಲೇ ತಾವು ತಿಳಿಸಿದ್ರಿ ಉತ್ತಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಯಾವ ಕ್ರಮಗಳನ್ನು ಅನುಸರಿಸಬೇಕು, ಸ್ವಲ್ಪ ವಿವರವಾಗಿ ತಿಳಿಸೋದಾದ್ರೆ.
1: ಎಕ್ಸಾಕ್ಟ್ ಅದನ್ನ ಹೇಳಿದೆ ನಾನು. ಉತ್ತಮ ಆರೋಗ್ಯ ಕಾಪಾಡ್ಕೋಕೆ ಬಂದರೆ ಯಾವುದಾದ್ರೂ ಕಾಯಿಲೆ ಬಂದ ತಕ್ಷಣ ವೈದ್ಯರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಆಸ್ಪತ್ರೆಗೆ ಹೋಗದಾಗೆ ಅಥವಾ ಯಾವುದೇ ಕಾಯಿಲೆ ಬರೋದಾಗ ನೋಡ್ಬೇಕಂತಂದ್ರೆ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ನಿಯಮಿತ ವ್ಯಾಯಾಮ ಅಟ್ಲೀಸ್ಟ್ ನಾವೇನು ಹೇಳ್ತೇವೆ 45-60 ಪ್ರತಿದಿನ, 6 ಎ ವೀಕ್ ನಾವು ವಾಕಿಂಗ್ ಮಾಡಬೇಕು. ಪ್ಲಸ್ ಆಹಾರ ಪದ್ಧತಿಯಲ್ಲಿ ನೀವು ಏನೇ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಸ್ ಬಂದಾವೆ ತಿಂದು ಬೇಡನಲ್ಲ, ಬಟ್ ಅವನು ಹತೋಟಿಯಲ್ಲಿ ಇರಬೇಕು. ಒನ್ಸ್ ಇನ್ ಮಂತ್ ಆರ ಪ್ರತಿ ಆ ಥರ ತಿನ್ನಿ. ಆಮೇಲೆ ನಿತ್ಯ ಊಟದ ಪದ್ಧತಿಯಲ್ಲಿ ಜಾಸ್ತಿ ಹಸಿರು ತರಕಾರಿ, ನೀರು ಮತ್ತು ನಾರಿನಂಶ ಅಂತ ಒಂದು ಪದಾರ್ಥ ಊಟ ಮಾಡಬೇಕು. ಆಯಿಲ್ ಚೆನ್ನಾಗಿರೋಂಥ ಯೂಸ್ ಮಾಡಬೇಕು. ಪ್ಲಸ್ ಜಾಸ್ತಿ ನಾನ್ ವೆಜ್ ತಿನ್ಬೇಡ ಅಂತ ಹೇಳಲ್ಲ, ನಾನ್ ವೆಜ್ ತಿನ್ನಲೇಬೇಕು, ಅದು ಪ್ರೋಟೀನ್ ಯುಕ್ತ ಇರುತ್ತೆ. ಸೊ ಆದಷ್ಟು ವೈಟ್ ಮೀಟ್ ಚಿಕನ್ ತಿನ್ಬೋದು, ರೆಡ್ ಮೀಟ್ಗಿಂತ ಕೆಂಪು ಮಾಂಸಕ್ಕಿಂತ. ಪ್ಲಸ್ ಇದೇನು ಮೈದಾರ ಸಹಿತ ಏನು ಆಹಾರ ಇರ್ತವೆ ಬೇಕರಿ ಐಟಮ್, ನಾನು ಐಮ್ ನಾಟ್ ಟೆಲಿಂಗ್ ನಾಟ್ ಟು ಇಟ್, ಬಟ್ ಮೈದಾ ಪದಾರ್ಥ ಇದ್ದಂಥ ಸ್ವೀಟ್ ಇದ್ದಿದ್ದು ಜಾಸ್ತಿ ಸಾಲ್ಟ್ ಇದ್ದಂಥ ಏನು ಪದಾರ್ಥ ಅವನು ಹತೋಟಿಯಲ್ಲಿ ಇಡಬೇಕು. ನಿಯಂತ್ರಣ, ಯು ಟು ರೆಸ್ಟ್ರಿಕ್ಟ್ ದಿಸ್ ಕೈಂಡ್ ಆಫ್ ಫುಡ್ಸ್ ಆ್ಯಂಡ್ ಈಟ್ ಫ್ರೂಟ್ಸ್ ಆಫ್ ಆಲ್ ಕಲರ್ಸ್, ವೆಜಿಟೇಬಲ್ಸ್ ಆಫ್ ಆಲ್ ಕಲರ್ಸ್, ಎಲ್ಲ ಬಣ್ಣದ ನಾನು ತರಕಾರಿಗಳು, ಎಲ್ಲ ಬಣ್ಣದ ಹಣ್ಣುಗಳನ್ನು ತಿನ್ಬೇಕಂತ ಹೇಳ್ತೀವಿ. ಪ್ಲಸ್ ಆದಷ್ಟು ಯೋಗ ಧ್ಯಾನ ಮಾಡಿದರೆ ನಾವು ನಮ್ಮ ಮಾನಸಿಕ ಒತ್ತಡ, ಮಾನಸಿಕ ಏನು ಒಂದು ಕುಂದು ಖಿನ್ನತೆ ಐತಿ ಅವನ್ನ ಹೋಗಲಾಡಿಸಬಹುದು.
0: ಖಂಡಿತ ಸರ್. ಸರ್, ಇನ್ನು ಕೊನೆಯದಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೊಸದಾಗಿ ಕಾಲಿಡ್ತಾ ಇರುವಂತಹ ಯುವ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಗೆ ತಾವು ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ನೋಡಿ, ನಮ್ಮ ವೈದ್ಯರು ಎಷ್ಟೋ ಜನ ಹೊರಗೆ ಬರ್ತಿದ್ದಾರೆ, ಸುಮಾರು ಮೆಡಿಕಲ್ ಕಾಲೇಜ್ ಆಗಿದೆಯಲ್ಲ, ಬಟ್ ಎಲ್ಲರೂ ಏನು ಇತ್ತಿತ್ತಲಾಗಿ ಬಹಳ ಕಮರ್ಷಿಯಲ್ ಆಗ್ತಿದ್ದಾರೆ. ಜನರು ಕೂಡ ಜನರ ಮನಸ್ಥಿತಿನೂ ಚೇಂಜ್ ಆಗಿದೆ, ವೈದ್ಯರ ನೋಡುವ ರೀತಿನೂ ಚೇಂಜ್ ಆಗಿದೆ, ಪ್ಲಸ್ ವೈದ್ಯರು ಕೂಡ ಲಿಟಲ್ ಕಮರ್ಷಿಯಲ್ ಆಗ್ತಿದ್ದಾರೆ. ಸೊ ಇತ್ತಿದ್ದ ಯುವ ಜನರಿಗೆ ನಾನು ಹೇಳೋದಂದ್ರೆ, ಡೋಂಟ್ ಫಾಲ್ ಬಿಹೈಂಡ್ ಮನಿ, ಕಮರ್ಷಿಯಲ್ ಆಗಬೇಡಿ. ಸೊ ಅವರಿಗೆ ಒಂದು ನಾನು ಒಂದು ಸಂದೇಶ ಕೊಡಬ ಬಯಸ್ತೇನೆ ಅಂದರೆ, ಇದು ಒಂದು ಉದ್ಯೋಗವಲ್ಲ, ಇಸ್ ನಾಟ್ ಏನೋ ವರ್ಕ್, ಇದು ಒಂದು ಸೇವೆ ಅಂತ ತಿಳ್ಕೋಬೇಕು ತಾವು. ಆ ಥರ ಒಂದು. ಆಮೇಲೆ ಪ್ರತಿಯೊಬ್ಬ ರೋಗಿಯನ್ನು ಕರುಣೆ, ಗೌರವ ಮತ್ತು ಸಹಾನುಭೂತಿಯನ್ನು ನೋಡಬೇಕು. ಹೊಸ ಹೊಸ ತಂತ್ರಜ್ಞಾನ ಬರ್ತವೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಚಿಕಿತ್ಸೆ ವಿಧಾನಗಳು ಬರ್ತವೆ, ಇವೆಲ್ಲ ತಾವು ಕಲ್ಕೋತಿರ್ಬೇಕು ನಾವು. ಅಂದರೆ ಮೆಡಿಕಲ್ ಇಸ್ ಕಾಲ್ಡ್ ಪ್ರೊಫೆಷನ್ಸ್ ಕಾಲ್ಡ್ ಪ್ರಾಕ್ಟೀಸಿಂಗ್. ನಾವು ಪ್ರತಿದಿನ ಏನಾದರೂ ಹೊಸದು ಕಲಿತಾ ಇರ್ತೇವೆ, ಅದಕ್ಕಾಗಿ ನಾವು ಕಾನ್ಫರೆನ್ಸ್ ಮಾಡ್ತೀವಿ, CME ಮಾಡ್ತಾ ಇರ್ತೀವಿ. ಸೊ ಈಗಿನ ಯುವ ಇದ್ದರು ಎಷ್ಟೇ ಅವರು ಕಲಿತರೂ ಕೂಡ ಇತ್ತೀಚೆಗೆ ಏನು ಚೇಂಜ್ ಆಗ್ತಿರ್ತಾವೆ, ಟ್ರೀಟ್ಮೆಂಟ್ಸಲ್ಲಿ ಚೇಂಜ್ ಆಗ್ತಿರ್ತವೆ, ಇನ್ವೆಸ್ಟಿಗೇಷನ್ ಚೇಂಜ್ ಆಗ್ತಿರ್ತವೆ, ಪ್ಲಸ್ ಏನು ಒಂದು ಇನ್ಸ್ಟ್ರಕ್ಷನ್ ಕೊಡೋದು, ಸಲಹೆ ಕೊಡೋದು ಚೇಂಜ್ ಆಗಿದೆ, ಅವನ್ನೆಲ್ಲ ತಾವು ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ. ಪ್ಲಸ್ ರೋಗಿಯ ಸುರಕ್ಷತೆ ಇಂಪಾರ್ಟೆಂಟು, ಕ್ವಾಲಿಟಿ ಟ್ರೀಟ್ಮೆಂಟ್, ಯಾವುದೇ ಒಂದು ಒಂದು ಒತ್ತಡಕ್ಕೆ ಒಳಗಾಗಿ ಟ್ರೀಟ್ಮೆಂಟ್ ಕಾಂಪ್ರಮೈಸ್ ಮಾಡ್ಕೋಬೇಡ್ರಿ, ಯು ಶುಡ್ ಆಲ್ವೇಸ್ ಗಿವ್ ಕ್ವಾಲಿಟಿ ಟ್ರೀಟ್ಮೆಂಟ್ ಅಂತೇಳಿ. ಪ್ಲಸ್ ನೈತಿಕ ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ, ಪ್ರಾಮಾಣಿಕತೆ, ಸಿನ್ಸಿಯರಿಟಿ ಅಂತ ಹೇಳ್ತೀವಿ, ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಿ, ಮತ್ತು ಯು ವರ್ಕ್ ಎಸ್ ಎ ಟೀಮ್ ಅಂತ ಹೇಳ್ತೀವಿ. ಯಾರೇ ಒಬ್ಬರು ಟೀಮ್, ಯು ಒಂದು ಕ್ಲಿನಿಕ್ ಅಂದ್ರೆ ನೀವು ಒಬ್ಬರೇ ಇರಬೇಡಿ, ಅಲ್ಲಿ ಸಿಸ್ಟರ್ಸು, ನರ್ಸಸ್ಸು, ಟೆಕ್ನಿಷಿಯನ್ನು, ಆಮೇಲೆ ಸಮಾಲೋಚನೆ, ಕೌನ್ಸಿಲಿಂಗ್ ಮಾಡೋರು, ಈ ಥರ ಟೀಮ್ ಬಿಲ್ಡ್ ಮಾಡಿ ನೀವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಿ ಅಂತ ಹೇಳ್ತೀನಿ. ಅಲ್ಲದೆ ಡಾಕ್ಟರ್ ತಾವು ಸ್ವಂತ ಕೂಡ ದೇ ಶುಡ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಎಷ್ಟೊಂದು ಡಾಕ್ಟರು ಹೃದಯ ರೋಗ ತಜ್ಞ ಡಾಕ್ಟರ್ನೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ, ಎಷ್ಟೋ ಡಾಕ್ಟರ್ಗೆ ಲಕ್ವ ಆಗಿದೆ, ಏನೇನು ಆಗ್ತಿರ್ತಾವೆ, ರೋಟ್ರಫ್ ಆಕ್ಸಿನ್ ಆಗ್ತಾ ಇದೆ ವೀಕೆಂಡ್ಸಲ್ಲಿ. ಸೊ ಡಾಕ್ಟರ್ ತಾವು ಕೂಡ ತಮ್ಮದು ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಯಾವುದೇ ಒತ್ತಡಕ್ಕೆ ಹೋಗಬಾರ್ದು, ಇಷ್ಟೇ ಪೇಷಂಟ್ ರಿಸ್ಟ್ರಿಕ್ಟ್ ಮಾಡಿರಿ. ಆಮೇಲೆ ಚಿನ್ನ ಚಿನ್ನ ಹೊತ್ತಾಗಿ ತಮ್ಮ ಕುಟುಂಬಕ್ಕೆ ಸಮಯ ಕೊಡಬೇಕು, ಫ್ಯಾಮಿಲಿ ಸಮಯ ಕೊಡಬೇಕು, ಮಕ್ಕಳಿದ್ರೆ ಮಕ್ಕಳಿಗೆ ಹೆಣ್ಣು ತಿಂತಿದ್ರಿ. ಸೊ ಈ ಥರ ಎಲ್ಲ ಒಂದು ನಾವು ಸಮಗ್ರವಾಗಿ ಏನು ಹೊಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಇಂಟಿಗ್ರೇಟೆಡ್ ಆಗಿ ಮಾಡಿದ್ರೆ ಕೂಡ ಅದು ಒಳ್ಳೇದಾಗುತ್ತೆ, ತಮ್ಮ ವೃತ್ತಿಯು ಕೂಡ ಪ್ಲಸ್ ವೈಯಕ್ತಿಕವಾಗಿ ಅಂತ ಹೇಳಕ್ ಬಯಸ್ತೀನಿ.
0: ಖಂಡಿತ ಸರ್. ಸರ್, ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯ ಕಾರ್ಯವೈಖರಿ, ಜನಸೇವೆಯ ಧ್ಯೇಯ, ಗುಣಮಟ್ಟದ ಒಂದು ಆರೋಗ್ಯ ಸೇವೆಗಳು ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪಿಟಲ್ ಮತ್ತು MRC ಯಳ್ಳೂರ್ ರೋಡ್ ಬೆಳಗಾವಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 0831 2486286.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255200 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026, ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467 993.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಭಾಗದ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್, ಅಶ್ಮಿತಾ ಚೆಲಿಹಾ ಲಗ್ಗೆ. ವಾರ್ತೆಗಳ ವಿವರ. ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ಲೋಕಸಭೆ ಇಂದು ಈ ಮಸೂದೆಯನ್ನು ಅನುಮೋದಿಸಿದ್ದು, ರಾಜ್ಯಸಭೆ ಸೋಮವಾರ ಮಸೂದೆಯನ್ನು ಅಂಗೀಕರಿಸಿತ್ತು. ಲೋಕಸಭೆಯಲ್ಲಿ ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಸದನ ಸೇರಿದಾಗ ಕೇಂದ್ರ ಎಂಎಸ್ಎಂಇ ಸಚಿವ ಜಿತಿನ್ ರಾಮ್ ಮಾಂಜಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006 ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಮಸೂದೆಯು ಪಾವತಿ ವಿಳಂಬವನ್ನು ಪರಿಹರಿಸುವ ಮತ್ತು ವಿವಾದ ಪರಿಹಾರವನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿದೆ. ಮಸೂದೆಯ ಪ್ರಕಾರ ಪ್ರತಿಯೊಂದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವು ವ್ಯಾಪಾರ ಸ್ವೀಕಾರ ರಿಯಾಯಿತಿ ವ್ಯವಸ್ಥೆಯಲ್ಲಿ ಎಂಎಸ್ಎಂಇಗಳಿಂದ ಸರಕು ಅಥವಾ ಸೇವೆಗಳ ಖರೀದಿಗಾಗಿ ಎಲ್ಲಾ ಇನ್ವಾಯ್ಸ್ಗಳನ್ನು ಇತ್ಯರ್ಥಪಡಿಸಬೇಕು. ವಿವಾದದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಿಫಲವಾದರೆ 30 ಮಧ್ಯಸ್ಥಿಕೆಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳು ಪೂರ್ಣಗೊಂಡ ದಿನಾಂಕದಿಂದ 90 ತೀರ್ಪು ನೀಡಬೇಕು. 6 ಹೆಚ್ಚು ಕಾಲ ಪ್ರಕರಣ ಬಾಕಿ ಇದ್ದರೆ ನೀಡಲಾದ ಮೊತ್ತದ ಕನಿಷ್ಠ 50% ಪೂರೈಕೆದಾರರಿಗೆ ಪಾವತಿಸಬೇಕು. ಮಸೂದೆ ಅಂಗೀಕರಿಸಿದ ನಂತರ ಪೀಠಾಸೀನ ಅಧಿಕಾರಿ ದಿಲೀಪ್ ಸೈಕಿ ಅವರು ಸದನ ನಡೆಸಲು ಪ್ರಯತ್ನಿಸಿದರು. ಸದನ ಕಾರ್ಯನಿರ್ವಹಿಸಲು ಅನುಮತಿಸುವಂತೆ ಪ್ರತಿಭಟನಾ ನಿರತ ಸದಸ್ಯರಿಗೆ ಮನವಿ ಮಾಡಿದರು. ಪದೇ ಪದೇ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳನ್ನು ತಂದು ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಇದು ಸದನದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತದೆ ಎಂದು ಹೇಳಿದರು. ಗದ್ದಲ ಮುಂದುವರೆದಂತೆ ಸೋಮವಾರ ಬೆಳಗ್ಗೆ 11 ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಆಗಸ್ಟ್ 9 ಕ್ವಿಟ್ ಇಂಡಿಯಾ ಚಳವಳಿಯ 84

0: ಪಾಕಿಸ್ತಾನದಿಂದ ಆಮದಾಗುವ ಅಥವಾ ರಫ್ತು ಮಾಡುವ ಎಲ್ಲ ಸರಕುಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನು ಶೇಕಡ 200ಕ್ಕೆ ಹೆಚ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ, ಅಟ್ಟಾರಿ ಚೆಕ್ಪೋಸ್ಟ್ ಮುಚ್ಚಲಾಗಿದೆ, ವೀಸಾಗಳನ್ನು ನಿರ್ಬಂಧಿಸುವುದು ಸೇರಿದಂತೆ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಸಚಿವ ಎಸ್ ಜೈಶಂಕರ್ ಹೇಳಿದರು. ಭಾರತೀಯ ರೈಲ್ವೆಯು ಪ್ರತಿ ವರ್ಷ ಸುಮಾರು 58 ಕೋಟಿ ಊಟಗಳನ್ನು ಪೂರೈಸುತ್ತಿದೆ. ಆಹಾರ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಸರಾಸರಿ ಶೇಕಡ 0.008% ಮಾತ್ರ ದೂರುಗಳು ದಾಖಲಾಗಿವೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಕಳೆದ 3 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಐಆರ್ಸಿಟಿಸಿಯ ಸೂಕ್ತ ದಂಡ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ತಿಳಿಸಿದರು. ಈ ಕ್ರಮಗಳಲ್ಲಿ 5 ಕೋಟಿ ರೂಪಾಯಿಗೂ ಹೆಚ್ಚು ದಂಡ ವಿಧಿಸುವುದು, ಶೋಕಾಸ್ ನೋಟಿಸ್ ನೀಡುವುದು, ಒಪ್ಪಂದಗಳನ್ನು ರದ್ದುಗೊಳಿಸುವುದು, ಆಹಾರ ಗುಣಮಟ್ಟ ಮತ್ತು ನೈರ್ಮಲ್ಯ ಉಲ್ಲಂಘನೆಗಾಗಿ ಪರವಾನಗಿದಾರರನ್ನು ವಜಾಗೊಳಿಸುವುದು ಸೇರಿದೆ ಎಂದು ಅವರು ತಿಳಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಇಂದು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ ಉಂಟಾದ ಕಾರಣ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇಂದು ಬೆಳಗ್ಗೆ ಸದನ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹುತಾತ್ಮರ ಗೌರವಾರ್ಥವಾಗಿ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ರಕ್ಷಣೆ, ಗೃಹ ವ್ಯವಹಾರಗಳು, ವಾಣಿಜ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಸದನದಲ್ಲಿ ಮಂಡಿಸಲಾಯಿತು. ಬಳಿಕ ಪ್ರತಿಪಕ್ಷಗಳ ಗದ್ದಲದ ನಡುವೆ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯಲ್ಲಿ ಕಲಾಪ ನಡೆಸಿದರು. ಕೆಲವು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿದರು. ಆದಾಗ್ಯೂ ನಿರಂತರ ಘೋಷಣೆಗಳಿಂದಾಗಿ ಸಭಾಪತಿಯವರು ಸದನವನ್ನು ಮೊದಲು ಮಧ್ಯಾಹ್ನದವರೆಗೆ, ನಂತರ ಸೋಮವಾರದವರೆಗೆ ಮುಂದೂಡಿದರು. ವಿರೋಧ ಪಕ್ಷದ ಸದಸ್ಯರ ಅಡ್ಡಿಗಳ ನಡುವೆಯೂ ಸಂಸತ್ತಿನ ಎರಡೂ ಸದನಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಶಾಸಕಾಂಗ ವ್ಯವಹಾರಗಳು ನಡೆಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭೆ ಮತ್ತು ಎಂಎಸ್ಎಂಇ ಮಸೂದೆಯನ್ನು ಅಂಗೀಕರಿಸಿದೆ. ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಗದ್ದಲ ಮತ್ತು ಘೋಷಣೆ ಕೂಗುವಿಕೆಯಿಂದಾಗಿ ಎರಡೂ ಸದನಗಳಲ್ಲಿ ಚರ್ಚೆಗಳು ಸೀಮಿತವಾಗಿವೆ ಎಂದು ಹೇಳಿದರು. ವಿಶೇಷ ಅಧಿವೇಶನದ ಮೂಲಕ ಮಳೆಗಾಲದ ಅಧಿವೇಶನವನ್ನು ವಿಸ್ತರಿಸುವ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವೀನ ಮತ್ತು ಸುಸ್ಥಿರ ಶಿಕ್ಷಣ ವ್ಯವಸ್ಥೆಗಳನ್ನು ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಬಲವಾದ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಭುವನೇಶ್ವರದಲ್ಲಿಂದು ನಡೆದ 13ನೇ ಬ್ರಿಕ್ಸ್ ಶಿಕ್ಷಕರ ಸಚಿವರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ಅನಿಶ್ಚಿತತೆಗಳು, ಹವಾಮಾನ ಬದಲಾವಣೆ ಮತ್ತು ತ್ವರಿತ ತಾಂತ್ರಿಕ ಪ್ರಗತಿಯಂತಹ ಜಾಗತಿಕ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಶಿಕ್ಷಣ ವ್ಯವಸ್ಥೆ ಸಜ್ಜುಗೊಳ್ಳಬೇಕು ಎಂದು ಹೇಳಿದರು. ಭವಿಷ್ಯದ ಪೀಳಿಗೆಗಳು ಉದಯೋನ್ಮುಖ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ರಾಷ್ಟಗಳ ವೈವಿಧ್ಯತೆಯು ಅದರ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ. ಶಿಕ್ಷಣದಲ್ಲಿ ಜ್ಞಾನ, ಉತ್ತಮ ಅಭ್ಯಾಸಗಳು ಮತ್ತು ನವೀನ ವಿಧಾನಗಳನ್ನು ವಿನಿಮಯ ಮಾಡಿಕೊಳ್ಳಲು ಅಪಾರ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಮೊದಲ ಜಾಗತಿಕ ದಕ್ಷಿಣ ಚಲನಚಿತ್ರೋತ್ಸವ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿದೆ. ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NFDC ಮತ್ತು ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ NFAI, ಬ್ರೆಜಿಲ್, ರಷ್ಯಾ, ವಿಯೆಟ್ನಾಂ ಸೇರಿದಂತೆ ಹಲವು ದೇಶಗಳೊಂದಿಗೆ ಪರಸ್ಪರ ಒಪ್ಪಂದ ಮತ್ತು ಮಾತುಕತೆಗಳನ್ನು ನಡೆಸಿ ಭಾರತದಲ್ಲಿ ಮೊದಲ ಜಾಗತಿಕ ಚಿತ್ರೋತ್ಸವ ನಡೆಸಲು ತೀರ್ಮಾನಿಸಲಾಗಿದೆ. ಪ್ರಸ್ತಾವಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ವ್ಯಕ್ತವಾಗಿರುವ ಹಲವು ದೇಶಗಳ ಆಕ್ಷೇಪಣೆಗಳನ್ನು ಭಾರತ ತಳ್ಳಿಹಾಕಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಪ್ರಸ್ತಾವಿತ ವಿದೇಶಿ ಕೊಡುಗೆ ವಿಧೇಯಕ ಭಾರತದ ಶಾಸನಾಂಗದ ತೀರ್ಮಾನಕ್ಕೆ ಸಂಬಂಧಪಟ್ಟಿದ್ದು ದೇಶದ ಆಂತರಿಕ ವಿಷಯವಾಗಿದೆ ಎಂದು ಹೇಳಿದರು. ವಿದೇಶಿ ಬಂಡವಾಳವನ್ನು ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ನಿಯಂತ್ರಿಸುತ್ತಿವೆ ಎಂದು ಜೈಸ್ವಾಲ್ ತಿಳಿಸಿದರು. ಭಾರತದ ಶೆಟ್ಲರ್ಗಳಾದ ರಕ್ಷಿತಾ ರಾಮರಾಜ್ ಮತ್ತು ಅಶ್ಮಿತಾ ಚೆಲ್ಹಾ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ತಲುಪಿದ್ದಾರೆ. ರಕ್ಷಿತಾ ಭಾರತದವರೇ ಆದ ತಾನ್ವಿ ಶರ್ಮಾ ವಿರುದ್ದ ಜಯಿಸಿದರೆ ಅಶ್ಮಿತಾ ಅಗ್ರ ಶ್ರೇಯಾಂಕದ ಹೀನಾ ಅಖೇಚಿಯವರಿಗೆ ಆಘಾತ ನೀಡಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ರಕ್ಷಿತಾ ಮತ್ತು ಅಶ್ಮಿತಾ ನಾಳೆ

ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಕೇರಳಂನ ಉತ್ತರ ಭಾಗದ 4 ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಿಸಿದ್ದು, ಕೋಯಿಕ್ಕೋಡ್, ಕಣ್ಣೂರು, ವಯನಾಡ್ ಮತ್ತು ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದೆ. ಇತರೆ 6 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 456 ಅಂಕಗಳು ಇಳಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 78,499 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 65 ಅಂಕಗಳ ಇಳಿಕೆ ಕಂಡು ದಿನದ ಅಂತ್ಯಕ್ಕೆ 24,571 ಅಂಕಗಳು ದಾಖಲಾಗಿವೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ವಾಯುವ್ಯದಲ್ಲಿರುವ ನೊಂಥಂಬುರಿ ಪ್ರಾಂತ್ಯದಲ್ಲಿ 14 ವರ್ಷದ ವಿದ್ಯಾರ್ಥಿಯೊಬ್ಬ ಗುಂಡು ಹಾರಿಸಿ 7 ಜನರನ್ನು ಹತ್ಯೆ ಮಾಡಿದ್ದಾನೆ. ಘಟನೆಯಲ್ಲಿ 23 ಜನರು ಗಾಯಗೊಂಡಿದ್ದು, ಈ ಪೈಕಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಗುಂಡು ಹಾರಿಸಿದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಡೆಬಿರೆನ್ಸ್ ನೊಂಥಂಬುರಿ ಪ್ರೌಢಶಾಲೆಯ 5 ಸಿಬ್ಬಂದಿಯನ್ನು ಕೊಂದಿದ್ದಾನೆ. ಇದಕ್ಕೂ ಮುನ್ನ ಆತ ಮನೆಯಲ್ಲಿ ತನ್ನ ಇಬ್ಬರು ಅಜ್ಜಿಯರನ್ನು ಹತ್ಯೆ ಮಾಡಿದ್ದಾನೆ. ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಮೊದಲ ದಿನ ಅವರು ವಿಜಯಂಪುರಂನ ಸೆಲ್ಯುಲಾರ್ ಜೈಲು ರಾಷ್ಟೀಯ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಗೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಿಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್, ಅಶ್ಮಿತಾ ಚಲಿಹಾ ಲಗ್ಗೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆ

0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
1: ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣಾವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

your voice. I am singing song.

0: Schlaps.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
2: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026, ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಲುಧ್ವನಿ ಇದು 90.4 FM KLE ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರ KLE ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ವಸಂತ್ ಎಂ ಗಾಣಿಗೇರ್ ಅವರು, ವಿಶ್ವವಿದ್ಯಾಲಯ ಮುಖ್ಯಸ್ಥರು ತರಕಾರಿ ವಿಜ್ಞಾನ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ನಿಂದ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಡಾಕ್ಟರ್ ಸರ್. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ಕಾರ. ನಾನು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಪ್ರಾಧ್ಯಾಪಕ, ತರಕಾರಿ ತಜ್ಞ. ಇವತ್ತು ವೇಣು ಧ್ವನಿಯಲ್ಲಿ, ಬೆಳಗಾವಿಯ ನಮ್ಮ KLE ಸೊಸೈಟಿಯ ವೇಣು ಧ್ವನಿಯಲ್ಲಿ ರೇಡಿಯೋ ಮುಖಾಂತರವಾಗಿ ರೈತ ಬಾಂಧವರಿಗೆ ಹಾಗೂ ಆಹಾರ ಸೇವಿಸತಕ್ಕಂಥ ಪ್ರತಿಯೊಬ್ಬ ಗ್ರಾಹಕರಿಗೆ ವಿಶೇಷವಾಗಿ ಈ ಒಂದು ಕ್ಯಾಬೇಜು, ಕಾಲಿಫ್ಲವರು, ನವಿಲುಕೋಸು, ಬ್ರೊಕ್ಕಲಿ ಎಂಬಂತಕ್ಕಂಥ ಪ್ರಮುಖವಾದ ವಾಣಿಜ್ಯ ತರಕಾರಿ ಬಗ್ಗೆ ಸೂಕ್ಷ್ಮವಾಗಿ ನಾನು ತಂತ್ರಜ್ಞಾನದ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಈ ತರಕಾರಿಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಆದ್ಯತೆಯ ಮೇರೆಗೆ ತಾವು ಪ್ರತಿನಿತ್ಯದಲ್ಲಿ ಆಹಾರವನ್ನು ಸೇವಿಸಬೇಕಾದ್ರೆ ಎಲ್ಲರೂ ಪ್ರತಿಯೊಬ್ಬರು ಈ ತರಕಾರಿ ಸೇವನೆ ಮಾಡಬೇಕಂಥೇಳಿ ಈಗಾಗಲೇ ನಾನು ಅನೇಕ ಇದೇ ಒಂದು ವೇಣು ಧ್ವನಿ ಮುಖಾಂತರವಾಗಿ ನಾನು ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೇನೆ. ಇವತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ತರಕಾರಿಗಳೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಕರ್ನಾಟಕದಲ್ಲಿ ಈ ಕೃಷಿ ಫೆರಸ್ ಅಂತಕ್ಕಂಥ ಕುಟುಂಬಕ್ಕೆ ಸೇರಿದಂಥ ತರಕಾರಿಗಳಾದ ಕ್ಯಾಬೇಜು, ಕಾಲಿಫ್ಲವರು, ನವಿಲುಕೋಸು ಅಂತಕ್ಕಂಥ ತರಕಾರಿಗಳನ್ನು ವಾಣಿಜ್ಯವಾಗಿ ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೆ. ತಮ್ಮಲ್ಲಿ ವಿಶೇಷವಾಗಿ ಇವತ್ತು ಹೇಳಬೇಕಂತಂದರೆ ಈ ಒಂದು ಸಂದರ್ಭದಲ್ಲಿ ಮನುಷ್ಯನಿಗೆ ಬರತಕ್ಕಂಥ ಅನೇಕ ಕಾಯಿಲೆಗಳನ್ನು ಗುಣಮುಖ ಮಾಡ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ಈ ಒಂದು ಕ್ಯಾಬೇಜು, ಕಾಲಿಫ್ಲವರ್, ನವಿಲುಕೋಸಲ್ಲಿದೆ ಅಂಥೇಳಿ ಸಂಶೋಧನೆಯಲ್ಲಿ ನಿರ್ಧರಿಸಲ್ಪಟ್ಟಿದೆ. ವಿಶೇಷವಾಗಿ ಇವತ್ತು ನಾನು ಈ ಕ್ಯಾಬೇಜ್ ಅಂತ ಅಂದರೆ ವಿಟಮಿನ್ ಸಿ, ಇ ಮತ್ತು ಡೈಟರಿ ಫೈಬರ್ಸ್ ಅಕ್ಕಂಥ ಮತ್ತು ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಅಂತಕ್ಕಂಥ ಮುಖ್ಯವಾದ ಖನಿಜಾಂಶಗಳನ್ನು ಒಳಗೊಂಡಂಥ ಈ ಕ್ಯಾಬೇಜ್ ಅಂತ ಹೇಳ್ಬೋದು. ಇನ್ನು ಕಾಲಿಫ್ಲವರು, ತಾವೆಲ್ಲ ಹೂವಿನ ಆಕಾರ ಇರತಕ್ಕಂಥ ಕಾಲಿಫ್ಲವರ್ ನೋಡಿರ್ಬೋದು. ಈ ಕಾಲಿಫ್ಲವರು ವಿಟಮಿನ್ B6, ವಿಟಮಿನ್ ಸಿ, ಫೋಲಿಯೇಟು, ಪೊಟ್ಯಾಷಿಯಮು, ಮ್ಯಾಗ್ನೀಷಿಯಮು, ಫಾಸ್ಫರಸ್ಸು, ಮ್ಯಾಗ್ನೀಷಿಯಮ ಅನ್ನು ಒಳಗೊಂಡಂಥದ್ದು. ಇಲ್ಲಿ ತಾವು ಕೇಳ್ಬೋದು ಈ ಬ್ರೊಕ್ ಈಗ ವಿಶೇಷವಾಗಿ ಈ ಕ್ಯಾಬೇಜು ಕಾಲಿಫ್ಲವರ್ನಿಂದ ಮನುಷ್ಯನಿಗೆ ಆರೋಗ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಖಂಡಿತವಾಗಿ ಇವುಗಳ ಸೇವನೆಯಿಂದ ನಮ್ಮ ದೇಹದ ಪಚನ ಕ್ರಿಯೆ ಹೆಚ್ಚಾಗ್ತಾ ಇದೆ. ರಕ್ತ ಸಂಚಾರ ಪ್ರತಿಯೊಂದು ಲೋಮನಾಳಗಳಲ್ಲಿ ಸಂಚರಿಸಿ ಇವತ್ತು ನಮ್ಮ ಒಂದು ಮೆದುಳಿಗೆ ರಕ್ತ ಸಂಚಾರವನ್ನು ಸರಾಗವಾಗಿ ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ತಾ ಇದ್ದವು. ಅದರ ಜೊತೆಗೆ ನಮ್ಮ ದೇಹದಲ್ಲಿ ರಕ್ಷಣಾ ಅಂದರೆ ಆಂಟಿಬಾಡೀಸ್ ಅಂತ ಪ್ರತಿಕಾಯಗಳನ್ನು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯಗಳಲ್ಲಿದ್ದಾವೆ. ಆಮೇಲೆ ಬ್ಲಡ್ ಶುಗರ್ಸ್ ಇವತ್ತು ಹೆಚ್ಚಾದಾಗ ಡಯಾಬಿಟಿಕ್ ಅಂತ ಹೇಳ್ತಾ ಇದ್ದೀವಿ ಇವತ್ತು ಶುಗರ್ ಪೇಷೆಂಟ್ಸ್ಗಳು, ಇವುಗಳನ್ನು ತಿನ್ನೋದ್ರಿಂದ ಅಟ್ಲೀಸ್ಟ್ ಇವುಗಳ ಬ್ಲಡ್ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಗೊಳ್ಳದೆ ಶಮನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಈ ತರಕಾರಿಗಿದೆ. ಇನ್ನು ವಿಶೇಷವಾಗಿ ನವಿಲುಕೋಸು ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನವಿಲುಕೋಸು ನಮ್ಮ ಒಂದು ಹಾರ್ಟಿಗೆ ಸಂಬಂಧಪಟ್ಟಿದ್ದ, ಹೃದಯಕ್ಕೆ ಬಂದಂಥ ಕಾಯಿಲೆಗಳಿಗೆ ರಾಮವಾನ ಅಂತ ಹೇಳ್ಬೋದು. ಅಂಥ ಒಂದು ಸಾಮರ್ಥ್ಯ ಇವತ್ತು ನವಿಲುಕೋಸಿಗಿದೆ. ಬಹಳ ಜನರಲ್ಲಿ ನೋಡ್ತಾ ಇದ್ದೀವಿ ನವಿಲುಕೋಸನ್ನು ಯಾರು ಮನೆಯಲ್ಲಿ ಪಲ್ಲೆಗಳನ್ನು ಮಾಡ್ತಾ ಇಲ್ಲ. ತಾಯಂದರಲ್ಲಿ ಈ ವೇದಿಕೆ ಮುಖಾಂತರ ನಾವು ವಿನಂತಿ ಮಾಡ್ಕೊಂಡು ಏನಪ್ಪಾ ಅಂತಂದರೆ ತಮ್ಮ ಆಹಾರದಲ್ಲಿ ತಮ್ಮ ಒಂದು ಕಾಯಿಪಲ್ಯ ಒಂದು ಏನು ತಾವು ಬಾಜಾರದ ಹೋಗಿ ಸಂತೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ನವಿಲು ಕೋಸುಗಳ ಬಗ್ಗೆ ಹೆಚ್ಚು ಹೆಚ್ಚು ತಾವು ತಿನ್ನಬೇಕು. ಈಗ ಖಾದ್ಯಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲರೂ ಕಾಯಿಪಲ್ಯ ಪಲ್ಯಗಳನ್ನು ಮಾಡೋದಲ್ಲ, ಅನೇಕ ವಿಶೇಷವಾದ ತರಕಾರಿಗಳ ಆಧರಿಸಿದ ಉತ್ಪನ್ನಗಳನ್ನು ಪದಾರ್ಥಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಐತೆ. ಇವತ್ತು ನಾನು ಕರ್ನಾಟಕದ ತರಕಾರಿಯ ಅವಿಭಾಜ್ಯ ಒಂದು ಜಿಲ್ಲೆಯಪ್ಪ ಅಂತಂದ್ರೆ ಬೆಳಗಾವಿ ಅಂತ ಹೇಳ್ಬೋದು. ಈ ಬೆಳಗಾವಿಯಲ್ಲಿ ನಾವು ಸುತ್ತು ಕಡೆ ನೋಡಿದಾಗ ಮುಂಗಾರಿ ಅಂದರೆ ಜೂನ್ ಜುಲೈ ತಿಂಗಳಿಂದ, ಹಿಂಗಾರಿ ಅಕ್ಟೋಬರ್ ನವೆಂಬರ್ ತಿಂಗಳಿಂದ ಮತ್ತು ಜನವರಿ ಫೆಬ್ರವರಿ ತಿಂಗಳಲ್ಲಿ ಸಹಿತ ಈ ಕ್ಯಾಬೇಜು, ಕಾಲಿಫ್ಲವರು, ನವಿಲುಕೋಸುಗಳನ್ನು ಕಾಣ್ಬೋದು. ತಾವು ಇನ್ನೂ ನೋಡಿರ್ಬೋದು ಬ್ರೊಕೊಲಿ ಅಂತಕ್ಕಂಥದ್ದು, ಇದು ಕ್ಯಾನ್ಸರ್ಗೆ ಒಂದು ದೊಡ್ಡ ಒಂದು ಔಷಧಿ ಉಣರ್ತಕ್ಕಂಥ ಒಂದು ತರಕಾರಿ ಅಂತ ಹೇಳ್ಬೋದು. ಅದನ್ನು ಸಹಿತ ನಾವು ಈ ಚಳಿಗಾಲದಲ್ಲಿ ನಾವು ಬ್ರೊಕೊಲಿಯನ್ನು ಸಲ್ಲಿಕ್ಕೆ ಬೆಳಿಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ನಾನು ಆಗಲೇ ಹೇಳಿದೆ ಈ ಕೃಷಿ ಫೆರಸ್ ಅಂತಕ್ಕಂಥ ಒಂದು ಗುಂಪಿನ ಸದಸ್ಯರ ಇರತಕ್ಕಂಥ ಈ ಎಲ್ಲ ತರಕಾರಿಗಳನ್ನು ನಮ್ಮ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ವಾಣಿಜ್ಯವಾಗಿ ಬೆಳೀತಾ ಇದ್ದಾರೆ. ಇಲ್ಲಿ ನಾವು ಕರಿಭೂಮಿಯಲ್ಲಿ ಹೆಚ್ಚು ನಮ್ಮ ರೈತ ಬಾಂಧವರು ನಮ್ಮ ಬೆಳಗಾವಿ ಜಿಲ್ಲೆಯ ಅನೇಕ ತಾಲೂಕುಗಳಲ್ಲಿ ಸಹಿತ ಇದನ್ನು ನಾವು ಕಾಣ್ತಕ್ಕಂಥದ್ದು ವಿಶೇಷ ಒಂದು ವಾಡಿಕೆ ಅಂತ ಹೇಳ್ಬೋದು. ಯಾಕಂದರೆ ಬಹಳ ಜನಕ್ಕೆ ಏನಾಗ್ತಾ ಇದೆಯಪ್ಪ ಅಂದ್ರೆ ಇದನ್ನು ಹೇಗೆ ಬೆಳಿಬೇಕು ಅನ್ನೋದು ಸ್ವಲ್ಪ ಒಂದು ತಂತ್ರಜ್ಞಾನದ ಅವಶ್ಯಕತೆ ತಮಗಿದೆ. ಯಾಕಂದರೆ ರೈತ ಬಾಂಧವರು ಮುಂಗಾರಿಯಲ್ಲಿ ಬೆಳೀಲಿ, ಹಿಂಗಾರಿಯಲ್ಲಿ ಬೆಳೀಲಿ ಮತ್ತು ಜನವರಿಲಿ ಅಂದರೆ ಹೆಚ್ಚು ಕಮ್ಮಿ ಈ ಒಂದು ಬೇಸಿಗೆಯ ಬರೋಕ್ಕಿಂತ ಪೂರ್ವದಲ್ಲಿ ರೈತ ಬಾಂಧವರು ತಂತ್ರಜ್ಞಾನ ಅಳವಡಿಸಿ ಅನೇಕ ತಳಿಗಳನ್ನು ತಾವು ಬೆಳೀಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಕ್ಯಾಬೇಜ್ನಲ್ಲಿ ತಳಿಗಳು ಬೇರೆ ವಿಭಿನ್ನವಾಗಿರ್ತವೆ. ಅಲ್ಲಿ ಅಲ್ಪಾವಧಿ ತಳಿ, ಮಧ್ಯಮ ತಳಿ, ದೀರ್ಘಾವಧಿ ತಳಿ ಅಂತ ಹೇಳ್ಬೋದು. ಹಾಗೆ ಕಾಲಿಫ್ಲವರಲ್ಲಿ ಇರ್ತಕ್ಕಂಥ ತಳಿಗಳನ್ನ ಅವಲೋಕನ ಮಾಡಿದಾಗ ಅಲ್ಲಿ ಅಲ್ಪಾವಧಿ ತಳಿ, ಮಧ್ಯಮ ತಳಿ, ದೀರ್ಘಾವಧಿ ತಳಿ ಅಂತ ಬರ್ತಾ ಇದಾವು. ಹಾಗೂ ನೂಲ್ಕಲ್ದಲ್ಲಿ ಇರ್ತಕ್ಕಂಥ ತಳಿಗಳು ಹಾಗೆ ಇದಾವು. ಇವೆಲ್ಲ ನೋಡಿದ್ರೆ ನಮಗೆ ನಾವು ನಾಟಿ ಮಾಡಿದ ಸಸಿಗಳನ್ನು ನಾಟಿ ಮಾಡಿದ 65 ಹಿಡಿದು 90-90 ದಿನಗಳಲ್ಲಿ ನಾವು ಕಟಾವು ಮಾಡಲಿಕ್ಕೆ ಬರ್ತಕ್ಕಂಥ ಇವು ಪ್ರಮುಖವಾದ ಈ ಕೃಷಿ ಫರೆಕ್ ಸಂಬಂಧಪಟ್ಟ ತರಕ ಅಂತ ಹೇಳ್ಬೋದು. ಇನ್ನು ಬಹಳ ಮಂದಿ ನಾವು ವಾತಾವರಣ ಬಗ್ಗೆ ತೆಗೆದುಕೊಂಡಾಗ ಅತ್ಯುತ್ತಮ ವಾತಾವರಣ ಈ ಒಂದು ಬೆಳಗಾವಿ ಅಂತೂ ಧಾರವಾಡದಲ್ಲಿದೆ. ಯಾಕಂದ್ರೆ ಹೆಚ್ಚು ಚಳಿಗಾಲ ಅಲ್ಲದೆ ಮಧ್ಯಮ ಚಳಿಗಾಲ ಇರತಕ್ಕಂಥ 20-32 ಡಿಗ್ರಿ ಸೆಲ್ಸಿಯಸ್ ಇರತಕ್ಕಂಥ ಒಂದು ಉಷ್ಣ ಪ್ರದೇಶದಲ್ಲಿ ಸಹಿತ ನಾವು ಸರಾಗವಾಗಿ ಈ ತರಕಾರಿ ಬೆಳೆಯಕ್ಕೆ ಸಾಧ್ಯವಾಗ್ತಾ ಇದೆ. ಮಣ್ಣಿನಲ್ಲಿ ವಿಧಗಳಂದ್ರೆ ಅನೇಕ ಮಣ್ಣುಗಳಲ್ಲಿ ಸಹಿತ ಇರ್ಬೋದು, ಕೆಂಪು ಮಣ್ಣು ಇರ್ಬೋದು, ಗೋಡು ಮಣ್ಣು ಇರ್ಬೋದು, ಆಮೇಲೆ ಫಲವತ್ತತೆ ಮಣ್ಣು ಇರ್ಬೋದು, ಮಣ್ಣನ್ನು ಆಧರಿಸಿ ಸಹಿತ ಈ ತರಕಾರಿಯನ್ನು ವಾಜ್ಯವಾಗಿ ಬೆಳೆಯಲಿಕ್ಕೆ ಸಾಧ್ಯವಿದೆ. ಇನ್ನು ರೈತ ಬಂಧುರಲ್ಲಿ ವಿಶೇಷವಾಗಿ ಇಲ್ಲಿ ಕಾಳಜಿ ವಹಿಸಬೇಕಾಗಿದೆ. ಬಹಳ ರೈತ ಬಂಧುರಿಗೆ ಗೊತ್ತಿರಲಿ, ನಮ್ಮ ಬೆಳಗಾವಿ ಇರತಕ್ಕಂಥ ಅನೇಕ ಮಣ್ಣುಗಳಲ್ಲಿ ಕಪ್ಪು ಮಣ್ಣು ಹೆಚ್ಚು ಹೇರಳವಾಗಿ ಕಾಣ್ತಾ ಇದೆ. ಈ ಕಪ್ಪು ಮಣ್ಣು ಎಲ್ಲಿ ಶುಗರ್ ಕೇನ್ ಅಂತಕ್ಕಂಥ ಬೆಳೆಯನ್ನು ವಾಣಿಜ್ಯವಾಗಿ ಬೆಳೀತಕ್ಕಂಥ ರೈತ ಬಾಂಧವರು ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ನೀರುಗಳನ್ನು ನಿಂದಿರಿಸಿ ಆ ನೀರಿನಲ್ಲಿ ನಿಂದಿರಿಸಿದಂಥ ಕರೆ ಭೂಮಿಯಲ್ಲಿ ಇವತ್ತು ಸೌಳು ಪ್ರಮಾಣ ಜಾಸ್ತಿ ಕಾಣ್ತಾ ಇದೆ. ಈ ಸೌಳಿಗೆ ಯೋಗ್ಯವಾದ ತರಕಾರಿಗಳಂದರೆ ಕ್ಯಾಬೇಜು, ಕಾಲಿಫ್ಲವರ್ ಮತ್ತು ನೂಲ್ಕೋಲ್ ಅಂತ ಹೇಳ್ಬೋದು. ನಾನು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕರಿಗೆ ಮಾತಾಡ್ತಾ ಇದ್ದೇನೆ. ನನ್ನ ಒಂದು ಸಂಶೋಧನೆ ಗಂಗಾವತಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅನೇಕ ಸೌಳು ಭೂಮಿಗೆ, ಅನೇಕ ಸೌಳು ಅಂದರೆ 2-4, 4-6, 6-8 ಡೆಸಿಸೈಮನ್ ಮೀಟರ್ ಇರತಕ್ಕಂಥ ಅತ್ಯುತ್ತಮವಾದ ಅತಿ ಶೀಘ್ರವಾಗಿರ್ತಕ್ಕಂಥ ಲವಣಾಂಶಗಳ ಭೂಮಿಯಲ್ಲಿ ಸಹಿತ ನಾನು ಈ ಸಂಶೋಧನೆಗಳನ್ನು ಕೈಗೊಂಡೆ. ಅಲ್ಲಿ ವಿಶೇಷವಾಗಿ ನಾನು ಹೇಳಬೇಕಪ್ಪ ಅಂದ್ರೆ ಈ ಕ್ಯಾಬೇಜ್ ಅಂತಕ್ಕಂಥ ಒಂದು ವಾಣಿಜ್ಯ ತರಕಾರಿ ನಿಮಗೆ 6-8 ಡೆಸಿಸೈಮನ್ ಮೀಟರ್ ಇರತಕ್ಕಂಥ ಉಪ್ಪಿನ ಅಂಶದಲ್ಲಿ, ಅಂದ್ರೆ ನಾ ಹೇಳಿದ್ನಲ್ಲ ಈ ಉಪ್ಪಿನ ಭೂಮಿ ಇದ್ರೆ ಸಹಿತ ಇದು ಸರಾಗವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗೆ ಸಹಿತ ನೀವು 4-5 ಡೆಸಿಸೈಮನ್ ಮೀಟರ್ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಸೌಳು ಭೂಮಿಯಲ್ಲಿ ಈ ಒಂದು ಕಾಲಿಫ್ಲವರ್ ಅನ್ನು ಬೆಳೆಯಲಿಕ್ಕೆ ಸಾಧ್ಯ ಐತೆ. ಇನ್ನು ನೋಲ್ಕೋಲು ನಾವು ಬೀಟ್ರೂಟ್ ಅಂತ ಹೇಳ್ತಾ ಇದ್ವಿ, ಇಡೀ ಒಂದು ಪ್ರಪಂಚಕ್ಕೆ ಗೊತ್ತಿದ್ದ ವಿಷಯ, ಹೆಚ್ಚು ಸೌಳು ಇರ್ತಕ್ಕಂಥ ಭೂಮಿಗೆ ಬೀಟ್ರೂಟ್ ಅಥವಾ ಶುಗರ್ ಬೀಟ್ ಅಂತ ಬರ್ತಾ ಇದೆ. 8-10-12 ಡೆಸಿಸೈಮನ್ ಮೀಟರ್ ಇದ್ದ ಸಹಿತ ಸರಾಗವಾಗಿ ಬರ್ತಕ್ಕಂಥ ತರಕಾರಿ ಅಂದ್ರೆ ಬೀಟ್ರೂಟ್ ಅಂತ ಹೇಳ್ತಾ ಇದ್ವಿ. ಈ ಬೀಟ್ರೂಟ್ಗೆ ಅನುಗುಣವಾಗಿ ನಮ್ಮ ಒಂದು ನವಿಲುಕೋಸು ಸಹಿತ 6-8 ಡೆಸಿಸೈಮನ್ ಮೀಟರ್ ಒಳಗೆ ಉಪ್ಪಿನ ಬೆಳೆಗಳಲ್ಲಿ ಬರ್ತಕ್ಕಂಥ ವಿಶೇಷತೆಯನ್ನು ಕಾಣ್ತಾ ಇದ್ದೇವೆ. ಇನ್ನು ಬಹಳಷ್ಟು ಜನಕ್ಕೆ ಗೊತ್ತಿರಲಿ, ಯಾಕಂದ್ರೆ ಈ ಎಲೆಕೋಸು ಅಂತ ಹೇಳ್ತಾ ಇದ್ದೀವಿ, ಕ್ಯಾಬೇಜ್ ಅಂದರೆ ಎಲೆಗೊಂದು ಎಲೆಗಳಿಂದ ಮಾರ್ಪಟ್ಟಕ್ಕಂಥದ್ದು ಎಲೆಕೋಸು, ಹೂಗಳಿಂದ ಮಾರ್ಪಟ್ಟದ್ದು ಕಾಲಿಫ್ಲವರು, ಅದಕ್ಕೆ ಹೂಕೋಸು, ನವಿಲುಗಂಧ ಅದು ಎಲೆಗಳಿಂದ ತುಂಬಿಕೊಡ್ತಕ್ಕಂಥದ್ದು ಒಂದು ತರಕಾರಿ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಏನಂದ್ರೆ ಈ ತಳಿಗಳಲ್ಲಿ ಬಹಳಷ್ಟು ಕ್ಯಾಬೇಜ್ ಬೆಳೀಲಿಕ್ಕೆ ಬಹಳಷ್ಟು ಅವಕಾಶವಾದ ತಳಿಗಳಿದಾವು. ಇವತ್ತು ಒಂದು ಸರ್ಕಾರದಿಂದ ಬಿಡುಗಡೆ ಅಂತ ಅನೇಕ ತಳಿಗಳನ್ನ ಅವಲೋಕನ ಮಾಡಿದಾಗ ಫ್ರೈಡ್ ಆಫ್ ಇಂಡಿಯಾ ಅಂತಕ್ಕಂಥದ್ದು, ಇದು ರಾಜ್ಯದಲ್ಲಿ ಜನಪ್ರಿಯವಾದ ತಳಿ. ಇದು 70-90 ದಿನಗಳಲ್ಲಿ ಕೊಯ್ಲಿಗೆ ಬರ್ತಾ ಇದೆ. ಮತ್ತು ಇಲ್ಲಿ ಗಡ್ಡೆಗಳು ಅಂದ್ರೆ ನಾವು ಹೆಡ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಈ ಗಡ್ಡೆಗಳು ಮಧ್ಯಮ ಗಾತ್ರವಾಗಿದ್ದು ಸ್ವಲ್ಪ ಚಪ್ಪಟೆ ಆಕಾರದಲ್ಲಿ ಇರ್ತತಿ. ಇನ್ನು ಗೋಲ್ಡನ್ ಎಕರೆ ಅಂತಕ್ಕಂಥದ್ದು, ಇದು ಬೇಗನೆ ಕಟಾವು ಬರ್ತಕ್ಕಂಥದ್ದು, ಬಿತ್ತಿದ 70-80 ದಿನಗಳಲ್ಲಿ ಕೊಯ್ಲಿಗೆ ಬರ್ತಕ್ಕಂಥದ್ದು. ಗಡ್ಡೆಗಳು ದುಂಡಾಗಿದ್ದು ಸಾಧಾರಣ ಮತ್ತು ಮಧ್ಯಮ ಗಾತ್ರದಾಗಿರ್ತವೆ. ಇನ್ನು ವಿಶೇಷವಾಗಿ ದೀರ್ಘಾವಧಿ ತಳಿ ಅಂದರೆ ಅರ್ಲಿ ಡ್ರಮ್ ಹೆಡ್ ಅಂತಕ್ಕಂಥದ್ದು, ಇದು ಸಹಿತ ಚಪ್ಪಟೆ ಆಕಾರದ್ದು, ಕೊಯ್ಲಿಗೆ ಬೇಗ ಬರ್ತಕ್ಕಂಥ ತಳಿ. ಇನ್ನು ಇವೆಲ್ಲ ಅಲ್ಪಾವಧಿ ತಳಿಗಳಾದರೆ ದೀರ್ಘಾವಧಿ ತಳಿಗಳು ಲೇಟ್ ಡ್ರಮ್ ಹೆಡ್ ಅಂತ ಹೇಳ್ತಾ ಇದ್ದೀವಿ. 100-120 ದಿನ ಕೊಯ್ಲಿಗೆ ಬರ್ತಕ್ಕಂಥ ಗಡ್ಡೆಗಳು ದೊಡ್ಡವಾಗಿದ್ದು ಚಪ್ಪಟೆ ಆಕಾರದ ಇರ್ತವೆ. ಇನ್ನು ಚಳಿಗಾಲಕ್ಕೆ ಬಹಳ ಸೂಕ್ತವಾದದ್ದು ಲೇಟ್ ಡ್ರಮ್. ಮತ್ತು ಇನ್ನೊಂದು ಡ್ಯಾನಿಶ್ ಬಾಲ್ ಹೆಡ್ ಅಂತಕ್ಕಂಥ ತಳಿ 100-120 ದಿನಗಳಿಗೆ ಕಟಾವಿಗೆ ಬರ್ತಾ ಇದೆ. ಅತಿ ದೊಡ್ಡದ್ದು ಇರ್ತವೆ, ಉತ್ತಮವಾದ ಗಾತ್ರಗಳನ್ನು ಹೊಂದಿರ್ತವೆ ಇಲ್ಲಿ. ಇದು ಅಲ್ಲದೆ ಇನ್ನು ವಿಶೇಷವಾಗಿ ಈ ಒಂದು ಅನೇಕ ಕಂಪನಿಗಳು ಸಹಿತ ಇವತ್ತು ಇವುಗಳನ್ನು ಅನೇಕ ಹೈಬ್ರಿಡ್ ತಳಿಗಳನ್ನು ರೈತರಿಗೆ ಅನುಕೂಲ ಅಲ್ಲಲ್ಲಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅವು ಸಹಿತ ಬಹಳ ಉತ್ತಮವಾಗಿದ್ದವು. ಯಾಕಪ್ಪ ಅಂತಂದರೆ ಅನೇಕ ಹೈಬ್ರಿಡ್ ತಳಿಗಳು ಇವತ್ತು ಮಾರುಕಟ್ಟೆಗೆ ಬಂದು ರೈತರ ಒಂದು ವಾಣಿಜ್ಯಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥದ್ದು ಮತ್ತು ಹೆಚ್ಚು ಗಾತ್ರ ಮತ್ತು ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಇನ್ನು ವಿಶೇಷವಾಗಿ ಬಹಳ ಮಂದಿ ರೈತರು ಈ ಬಿತ್ತನೆ ಮಾಡ್ತಕ್ಕಂಥ ಕ್ರಮಗಳನ್ನು, ವೈಜ್ಞಾನಿಕ ಕ್ರಮಗಳನ್ನು ತಿಳ್ಕೊಬೇಕಾಗುತ್ತೆ. ಇವುಗಳನ್ನು ತಂದಂಥ ಈ ಅತ್ಯುತ್ತಮವಾದ ಹೈಬ್ರಿಡ್ ಮತ್ತು ತಳಿಗಳನ್ನು ಸಸಿ ಮಡಿ ಮಾಡಿ ತಯಾರಿಕೆ ಮಾಡಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಪ್ರತಿಯೊಂದು ಹೆಕ್ಟರ್ಗೆ ಅಂದರೆ 2.5 ಎಕರೆ ಒಂದು ಭೂ ಪ್ರದೇಶದಲ್ಲಿ ನಾವು ಒಂದು ಎತ್ತರವಾದ ಸಸಿ ಮಡಿಗಳನ್ನು ಅಂದರೆ 10 ಸೆಂಟಿಮೀಟರ್ ಭೂಮಿಯಿಂದ ಇರತಕ್ಕಂಥ ಸಸಿ ಮಡಿಗಳನ್ನು 7.5 ಮೀಟರ್ ಉದ್ದ, 1.5 ಮೀಟರ್ ಅಗಲಿರ್ತಕ್ಕಂಥ ಈ ಒಂದು ಎತ್ತರವಾದ ಸಸಿ ಮಡಿಗಳನ್ನು ನಾವು ಸಿದ್ಧತೆ ಮಾಡ್ಕೋಬೇಕು. ಪ್ರತಿ ಮಡಿಗೂ ಸಹಿತ 30 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ, 0.5 ಕಿಲೋಗ್ರಾಂ ಇವತ್ತು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಸಂಯುಕ್ತ ಗೊಬ್ಬರಗಳಾದಂಥ 15-15 ಆಗಲಿ, 17-17 ಆಗಲಿ, 19-19 ಆಗಲಿ ಇರ್ತಕ್ಕಂಥ ಈ ಒಂದು 0.5 ಕೆಜಿ ಗೊಬ್ಬರವನ್ನು, ಸಂಯುಕ್ತ ಗೊಬ್ಬರವನ್ನು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಆ ಸಸಿ ಮಡಿಯಲ್ಲಿ ನಾವು ಪೂರೈಸ್ತಕ್ಕಂಥ ಯಾವುದೇ ತಳಿಗಳನ್ನು ಹೈಬ್ರಿಡ್ ಇರ್ಬೋದು ಅಥವಾ ಸರ್ಕಾರದಿಂದ ಬಿಡುಗಡೆಯಂಥ ತಳಿಗಳನ್ನು ಬಿತ್ತನೆ ಮಾಡಬೇಕು. ಮತ್ತು ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಂದು ಸಸಿಗಳನ್ನಿಗೆ ನಾವು 1 ಗ್ರಾಮ್ ಕಾರ್ಬನ್ ಡೈಜಿಮ್ನಿಂದ ಉಪಚರಿಸಬೇಕು. ಯಾಕಂದರೆ ಇವಾಗ ನಾವು ಬೀಜಗಳನ್ನು ಬಿತ್ತುವ ಮುಂದೆ ಉಪಚಾರ ಮಾಡೋದರಿಂದ ಅನೇಕ ರೋಗಗಳನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಬಹಳ ಮಂದಿ ಗೊತ್ತಿರಲಿ, ಇನ್ನು ಪ್ರೋಟ್ರೇ ಅಂತ ಬಂದಿದೆ ಇವತ್ತು ವೈಜ್ಞಾನಿಕವಾಗಿ. ಪ್ರೋಟ್ರೇಟ್ಗಳಲ್ಲಿ ಸಹಿತ ಇವತ್ತು ನಮ್ಮ ಬೆಳಗಾವಿ ಸುತ್ತಿರತಕ್ಕಂಥ ಪ್ರೈವೇಟ್ ನರ್ಸರಿಯಲ್ಲಿ ಸಹಿತ ನಾವು ಹೇಳಿದಂಥ ಬೀಜಗಳನ್ನಾಗಲಿ ಹೈಬ್ರಿಡನ್ನು ಕೊಟ್ಟರೆ ಅವರೇ ನಮಗೆ ಸಸಿಗಳನ್ನು ಕೋಕೋಪಿಟ್ನಲ್ಲಿ ಮಾಡಿ ತಮ್ಮ ಆರೈಕೆಯಲ್ಲಿ ಸುಭದ್ರವಾದ ಆರೋಗ್ಯಯುತವಾದ ಸಸಿಗಳನ್ನು ಸಹಿತ ಇವತ್ತು ಪೂರೈಕೆ ಮಾಡೋದು ವಾಡಿಕೆ ಆಗ್ತಾ ಇದೆ. ಇದನ್ನು ಅವರು 50-60 ರೂಪಾಯಿಗೆ ಒಂದು ಟ್ರೇ ಕೊಡಬಹುದು. ಕೆಲವು ಮಂದಿ ಚೆನ್ನಾಗಿ ಬೆಳೆಸಿದ್ದಪ್ಪ ಅಂದರೆ 70 ರೂಪಾಯಿ ತನ ಇವತ್ತು ನಮಗೆ ಸಿಗ್ತಾ ಇದ್ದಾವೆ. ಒಂದು ಟ್ರೇ ಅಂದ್ರೆ 98 ಅಥವಾ 110 ಸಸಿಗಳನ್ನು ಒಂದು ಟ್ರೇದಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಇಲ್ಲಿ ವಿಶೇಷವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಸಸಿ ಮಾಡಿ ಮಾಡಬೇಕಾತಂದ್ರೆ ಸ್ವಲ್ಪ ಅದಕ್ಕೆ ಶಗ್ನಿ ಗೊಬ್ಬರವನ್ನು ಆಯ್ಕೆ ಮಾಡಿ ಹಾಕಿ ಅಟ್ಲೀಸ್ಟ್ ನಾವು ಬಿತ್ತನೆ ಮಾಡಬೇಕಾದ್ರೆ ಈ ನಾಟಿ ಮಾಡುವ ಒಂದು ಪದ್ಧತಿಯನ್ನು ನಾವು ಚೆನ್ನಾಗಿ ರೂಢಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಬಹಳ ಮಂದಿ ರೈತರಿಗೆ ಗೊತ್ತಿರಲಿ, ನಾವು ಬೆಳೆಯಸಿರಿ ಮೊಳಕೆ ಕಾಣುವಂತೆ ಈ ಸಸಿ ಮಡಿಯಲ್ಲಿ ಆರೋಗ್ಯಯುತವಾದ ಸಸಿಗಳನ್ನು ಬೆಳೆಸಿದಾಗ ನಾವು ಬೆಳೆದ ಒಂದು 21-30 ದಿನಗಳ ನಂತರ ಇವುಗಳನ್ನು ನಾವು ಬಹಳಷ್ಟವಾಗಿ ಸ್ವಲ್ಪ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಮತ್ತು ಮುಖ್ಯ ಒಂದು ಕ್ಷೇತ್ರಕ್ಕೆ ನಾವು ನಾಟಿ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ವಿಶೇಷವಾಗಿ ಬಹಳ ಮಂದಿ ರೈತರಿಗೆ ರಸಗೊಬ್ಬರ ಬಳಕೆ ಬಂದಾಗ ಬಹಳಷ್ಟು ಜನಕ್ಕೆ ನಾವು ರಸಗೊಬ್ಬರ ಅಂದ್ಕೊಳ್ಳೆ ಒಂದು ಯೂರಿಯಾ ಗೊಬ್ಬರ ಮತ್ತು ಸ್ವಲ್ಪ ಡಿ ಎ ಪಿ ಗೊಬ್ಬರವನ್ನು ಕೊಟ್ಟು ಮುಗಿಸಿಬಿಡ್ತಾ ಇದ್ದಾರೆ. ಇದು ಹಾಗಲ್ಲ. ಯಾವುದೇ ಇವತ್ತು ಕೃಷಿ ಫೆರೆಕ್ಸಿಗೆ ಸಂಬಂಧಪಟ್ಟಂಥ ಎಲೆಕೋಸ್ ಆಗಲಿ ಹೂಕೋಸ್ ಆಗಲಿ ನೋಲ್ಕೋಲಾಗಲಿ ಇವು ಹೆಚ್ಚಾಗಿ ಊಟ ಮಾಡ್ತಕ್ಕಂಥ ತರಕಾರಿಗಳು, ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಇವುಗಳಿಗೆ ನಾವು ಈ ರಸಗೊಬ್ಬರ ಬಳಕೆ ಮಾಡಬೇಕಾಗುತ್ತೆ. ಬಿತ್ತಕ್ಕಿಂತ ಪೂರ್ವದಲ್ಲಿ ನಾವು ಮಣ್ಣಿಗೆ 1.25 ಟನ್ ಅಂದರೆ 2.5 ಎಕರೆಗೆ ಅಂದರೆ 1 ಎಕರೆಗೆ 10 ಟನ್ ಒಂದು ಕೊಟ್ಟಿಗೆ ಗೊಬ್ಬರನ ಹಾಕಬೇಕಾಗುತ್ತೆ. ಬಿತ್ತನೆ ಬೀಜ ಕಾಲಿಫ್ಲವರು 825-1,000 ಗ್ರಾಮ್ ಅಂದರೆ 1 ಕೆಜಿವರೆಗೆ ನಾವು ಬಿತ್ತನೆ ಮಾಡಿದಂಥ ಸಸಿಗಳನ್ನು ಉಪಯೋಗ ಮಾಡಬೇಕಾಗುತ್ತೆ. ಇನ್ನು ನನಗೆ ರಸಗೊಬ್ಬರ ಬಗ್ಗೆ ಬಳಕೆ ಮಾಡ್ತಕ್ಕಂಥ ಒಂದು ವೈಜ್ಞಾನಿಕ ಸಲಹೆ ಕೊಡ್ತಾ ಇದ್ದೇನೆ. ಏನಪ್ಪ ಅಂದ್ರೆ ಇವತ್ತು ನಮ್ಮ ಒಂದು ಶಿಫಾರಸು ಪ್ರಕಾರ ಸಾರಜನಕ ರಂಜಕ ಪೊಟಾಷ್ ಅಂದ ತಕ್ಷಣ 150 ಕಿಲೋಗ್ರಾಮು ಸಾರಜನಕ, 100 ಕಿಲೋಗ್ರಾಮು ರಂಜಕ, 125 ಕಿಲೋಗ್ರಾಮು ಪೊಟಾಷ್ ಎರಡು ಅಂದರೆ ಕ್ಯಾಬೇಜ್ ಕಾಲಿಫ್ಲವರ್ ಕೊಡಬೇಕಂತ ಶಿಫಾರಸು ಮಾಡ್ತಾ ಇದ್ವಿ. ಈಗ ಒಂದು ಸಂಶೋಧನೆಯ ಮುಖಾಂತರವಾಗಿ ರೈತ ಬಾಂಧವರಲ್ಲಿ ನಂದು ಕಳಕಳಿ ಮನವಿದೆ. ಏನಪ್ಪಾ ಅಂತಂದ್ರೆ ನೀವು ಕೊಡ್ತಕ್ಕಂಥ ಈ ಶಿಫಾರಸು ಮಾಡಿದ ಸಾರಜನಕ ರಂಜಕ ಪೊಟಾಷ್ ಗೊಬ್ಬರದ ಅಲ್ಲಿ 33% ಅಂದರೆ ಸಾರಜನಕವನ್ನು, 66% ರಂಜಕವನ್ನು ಮತ್ತು 66% ಪೊಟಾಷ್ ಗೊಬ್ಬರವನ್ನು ಬಿತ್ತಕ್ಕಿಂತ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಮಣ್ಣಿನಲ್ಲಿ ಹಾಕಿ ಇವತ್ತು ನಾವು ಈ ಒಂದು ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತೆ. ಈ ನಾಟಿ ಮಾಡಿದ ಸಸಿಗಳಿಗೆ ನೀರನ್ನು ಹಾಕಿ ಅವುಗಳನ್ನು ಚೆನ್ನಾಗಿ ಲಾಲನೆ ಪಾಲನೆ ಮಾಡಬೇಕಾಗುತ್ತೆ. ಅದರಲ್ಲಿ ವಿಶೇಷವಾಗಿ ರೈತ ಬಾಂಧವರು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು. ಕೆಲವೊಂದು ತಳಿಗಳನ್ನು 45 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ, ಇನ್ನು ಕೆಲವು 60 ಸೆಂಟಿಮೀಟರ್ ಬೋದು ಸಾಲುಗಳಲ್ಲಿ ನಾಟಿ ಮಾಡ್ತಾ ಇದ್ದಾರೆ. ಗಿಡದಿಂದ ಗಿಡಕ್ಕೆ ನಾವು 30 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿದ ತಕ್ಷಣ ಪ್ರತಿಯೊಂದು ಸಾಲು ಬೋದು ಸಾಲುಗಳಿಗೆ ನೀರನ್ನು ನಾವು ಹಾಯ್ಕಬೇಕಾಗುತ್ತೆ. ಆಗಲೇ ನಾನು ಹೇಳ್ತಾ ಇದ್ದೆ, ರೈತ ಬಂದರು ಮಾಡ್ತಕ್ಕಂಥ ಒಂದು ಅರೆ ತಪ್ಪು ತಿಳುವಳಿಕೆಯಿಂದ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರಗಳನ್ನು ಕೊಟ್ಟಾಗ ಆ ಯೂರಿಯಾ ಗೊಬ್ಬರವು ಸಾರ್ವಜನಿಕ ಇರತಕ್ಕಂಥ ಯೂರಿಯಾ ಗೊಬ್ಬರವು ಸರಾಗವಾಗಿ ಬೆಳೆಗಳಿಗೆ ಹೋಗುವುದಿಲ್ಲ. ಅದು ಒಂದು ವರ್ಟಲೈಸೇಷನ್ ಅಂತ ಹೇಳ್ತೀವಿ, ಆವಿಯಾಗಿ ಬಾಷ್ಪೀಕರಣ ಆಗಿ ಹೋಗ್ಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ಭೂಮಿಯಲ್ಲಿ ಒಳಗಿಂದ ಹರಿದು ನೀರಿನ ಜೊತೆಗೆ ಹರಿದು ಕೆಳಮಟ್ಟಕ್ಕೆ ಭೂಪ್ರದೇಶಕ್ಕೆ ಹೋಗುವಂಥ ಜಾಸ್ತಿ ಇರುತ್ತೆ. ಇನ್ನು ಕೆಲವು ಭೂಮಿಯಲ್ಲಿ ಹಿಡ್ಕೊಂಡು ಗೊಬ್ಬರಗಳನ್ನು ಬೆಳೆ ತೆಗೆದುಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ. ಅದಕ್ಕೋಸ್ಕರ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ ಈ ಒಂದು ಕ್ಯಾಬೇಜು ಕಾಲಿಫ್ಲವರ್ ಮತ್ತು ನವಿಲು ಕೋಸುಗಳಿಗೆ ಸರಾಗವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನು ಯಾವ ಹಂತದಲ್ಲಿ ಕೊಡಬೇಕು, ನಿರ್ಣಯಾತ್ಮಕವಾಗಿ ವೈಜ್ಞಾನಿಕವಾಗಿ ಮಾಡಬೇಕಂಥೇಳಿ ಒಂದು ಸಂಶೋಧನೆಯಿಂದ ಆಧಾರಿತ ಹೇಳ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, 150-125 ಕಿಲೋಗ್ರಾಮ್ ಸಾರ್ವಜನಿಕ ರಂಜಕ ಪೊಟಾಷನ್ನು, 33% ಸಾರ್ವಜನಿಕ ಅಂದರೆ 49.5 ಕೆಜಿ ಅಂದರೆ 50 ಕೆಜಿ ಯೂರಿಯಾ ಗೊಬ್ಬರವನ್ನು, 66% ರಂಜಕ ಅಂದಾಗ ಅದಕ್ಕೆ 66 ಕೆಜಿ ಇವತ್ತು ರಂಜಕವನ್ನು, ಮತ್ತು 66% ಪೊಟಾಷ್ ಅಂದಾಗ 83 ಕೆಜಿ ಪೊಟಾಷ್ ಗೊಬ್ಬರವನ್ನು ನಾವು ಮಣ್ಣಿಗೆ ಹಾಕಬೇಕಾಗುತ್ತೆ. ಇದನ್ನು ಸ್ವಲ್ಪ ವೈಜ್ಞಾನಿಕ ತಿಳ್ಕೊಬೇಕು, ಇಲ್ಲಾಂದ್ರೆ ನಾವು ಸುಮ್ಸುಮ್ನೆ ಬಹಳಷ್ಟು ಖರ್ಚು ಮಾಡಿ ರಸಗೊಬ್ಬರಗಳು ಬೆಳೆಗಳಿಗೆ ಸಿಗಲಾರ್ದಂಗೆ ಪೋಲು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಒಂದು 4 ವಾರದ ನಂತರ ಬೆಳೆಗಳನ್ನು ನಾಟಿ ಮಾಡಿದ 4 ವಾರಗಳ ನಂತರ ಉಳಿದ 33% ಸಾರ್ವಜನಿಕವನ್ನು ಅಂದರೆ 50 ಕೆಜಿ ಬಿತ್ತಿದ 40 ದಿವಸದಲ್ಲಿ ಕೊಟ್ಟಾಗ ಬೆಳೆಯು ತನ್ನಿಂದ ತಾನೇ ತೆಗೆದುಕೊಳ್ಳುತ್ತೆ. ಮತ್ತು ಇನ್ನು ವಿಶೇಷವಾಗಿ ತಾವು ಇಲ್ಲಿ ಗಮನವಹಿಸಬೇಕಾಗುತ್ತೆ, ಇದರ ಜೊತೆ ಬಹಳಷ್ಟು ಜನಕ್ಕೆ ಗೊತ್ತಿರಲಿ, ಒಂದು ಸಿಂಪರಣಿ ಅಂದ್ರೆ ಮೇಲ್ಮುಖವಾಗಿ ಬೆಳೆಯ ಒಂದು 4 ವಾರಗಳ ನಂತರ ಒಂದಿಷ್ಟು ಫೋಲಿಯರ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಸಿಂಪರಣಿ ದ್ರಾವಣ ಮುಖಾಂತರವಾಗಿ ನಾವು 4.5 ಕೆಜಿಯಷ್ಟು 19:19 ಈ ಸಂಯುಕ್ತ ಗೊಬ್ಬರವನ್ನು ಬೆಳೆಗೆ ಸಿಂಪರಣೆ ಮಾಡುವುದರಿಂದ ಬಹಳಷ್ಟು ನಾವು ರಸಗೊಬ್ಬರಗಳನ್ನು ನಾವು ಉಳಿತಾಯ ಮಾಡಿದಂತಾಗುತ್ತದೆ. ಆಮೇಲೆ ಇದ್ರಲ್ಲಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ಸಂಯುಕ್ತ ಗೊಬ್ಬರ ಇರತಕ್ಕಂಥದ್ದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಅದರಲ್ಲಿ 1 ಕೆಜಿ ಯೂರಿಯಾ, 1/2 ಕೆಜಿ ಸಲ್ಫೇಟ್ ಪೊಟ್ಯಾಶು, ಇವನನ್ನ ನಾವು ನೀರಿನಲ್ಲಿ ಕರಗಿಸಿ ನಾಟಿ ಮಾಡಿದ 20 ದಿನಗಳ 40 ದಿನಗಳ ಮತ್ತು 60 ದಿನಗಳ ನಂತರ ಗಿಡಗಳಿಗೆ ಸಿಂಪರಣೆ ಮಾಡುವುದರಿಂದ ಬೆಳೆಗಳು ಸರಾಗವಾಗಿ ಬಹಳಷ್ಟು ಚೆನ್ನಾಗಿ ಈ ಒಂದು ಸಿಂಪರಣೆ ಮಾಡ್ತಕ್ಕಂಥ ಗೊಬ್ಬರಗಳನ್ನು ಬಳಸಿ ಇನ್ನೂ ಹೆಚ್ಚು ಹೆಚ್ಚು ಹುಲಸಾಗಿ ಇವತ್ತು ಅವು ತಮ್ಮ ಗಾತ್ರದಲ್ಲಿ, ವಿನ್ಯಾಸದಲ್ಲಿ ಮತ್ತು ತೂಕದಲ್ಲಿ ಸಹಿತ ಹೆಚ್ಚು ಕ್ಯಾಬೇಜ್ ಆಗಲಿ ಕಾಲಿಫ್ಲವರ್ ಕೊಡ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ರೈತ ಬಾಂಧವರಲ್ಲಿ ಒಂದು ಕಳಕಳಿ ಮನವಿ, ತಾವು ಕೊಡ್ತಕ್ಕಂಥ ರಸಗೊಬ್ಬರಗಳು ಮಣ್ಣಿನಲ್ಲಿ ಅಷ್ಟೇ ಹಾಕದೆ ಒಂದು ಹೊರಮೈ ಸಿಂಪರಣೆ ಅಂತ ಹೇಳ್ತೀವಿ, ಫೋಲಿಯರ್ ಅಪ್ಲಿಕೇಶನ್ ಬೆಳೆಗಳಿಗೆ ಮೇಲು ಗೊಬ್ಬರವಾಗಿ ಕೊಟ್ಟು ಮೇಲು ಮುಖವಾಗಿ ಸಿಂಪರಣೆ ಮಾಡುವುದರಿಂದ ಹೆಚ್ಚು ಗೊಬ್ಬರಗಳನ್ನು ಬೆಳೆಗಳಿಗೆ ತೆಗೆದುಕೊಂಡು ಇನ್ನೂ ಹೆಚ್ಚು ಹೆಚ್ಚು ಒಂದು ಲಾಭಾಂಶ ಕೊಡ್ತಕ್ಕಂಥ ತರಕಾರಿ ಅಂದ್ರೆ ಕ್ಯಾಬೇಜ್ ಕಾಲಿಫ್ಲವರ್ಗಳನ್ನು ಬೆಳಿಲಿಕ್ಕೆ ಸಾಧ್ಯತೆ ಐತಿ. ಇನ್ನು ಬಹಳ ಮಂದಿ ರೈತರಿಗೆ ಇಲ್ಲ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಕ್ಕೆ ಆಗಲ್ಲಪ್ಪ ಅಂತಂದ್ರೆ ನಾಟಿ ಮಾಡುವ ಮೊದಲು ಪ್ರತಿಯೊಂದು 1.5 ಎಕರೆಗೆ 1 ಟನ್ ಅಂದ್ರೆ 10 ಕ್ವಿಂಟಲ್ ಹತ್ತು ಎರೆಹುಳದ ಗೊಬ್ಬರವನ್ನು 3 ದಿನಗಳ ಮೊದಲೇ ನಾವು ಭೂಮಿಯಲ್ಲಿ ಹಾಕಿ ನಾವು ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು 1/2 ಪ್ರಮಾಣದಲ್ಲಿ ಕೊಟ್ಟರು ಸಾಕು. ಇವುಗಳನ್ನು ಕೊಡುವುದರಿಂದ ನಮಗೆ 50% ಅಷ್ಟು ನಮಗೆ ರೈತರಿಗೆ ಈ ಒಂದು ರಾಸಾಯನಿಕ ಗೊಬ್ಬರಗಳಿಂದ ಲಾಭ ಆಗ್ತಾ ಇದೆ. ಅದರ ಜೊತೆಗೆ ಈ ಬಹಳಷ್ಟು ಇವತ್ತು ನಾವು ಈ ಅನುಜೀವಿ ಗೊಬ್ಬರಗಳಂತ ಹೇಳ್ತಾ ಇದ್ದೀವಿ ಮತ್ತು ಜೈವಿಕ ಗೊಬ್ಬರಗಳಂತ ಹೇಳ್ತಾ ಇದ್ದೀವಿ, ಅವುಗಳನ್ನು ಬೆಳೆಸಲಿಕ್ಕೆ ಅವುಗಳನ್ನು ಉಪಯೋಗ ಮಾಡಲಿಕ್ಕೆ ಮತ್ತು ತೋಟಗಾರಿಕೆ ವಿಶ್ವದ ತಂತ್ರಜ್ಞಾನವಿದೆ. ಇವತ್ತು ಇಲ್ಲಿ ಹತ್ತಿರವಾಗಿ ಅಜೋಸ್ಪರ್ಲಮ್ ಅಂತಕ್ಕಂಥ ACD 250 ಗ್ರಾಂ ಪ್ರತಿ 1 ಲೀಟರ್ ನೀರಿನಲ್ಲಿ ಕರಗಿಸಿ ಒಂದು ಸಸಿ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ 1/2 ತಾಸು ಅವುಗಳನ್ನು ಸಸಿಗಳನ್ನು ಆ ಒಂದು ಅಜೋಸ್ಪರ್ಲಮ್ದಲ್ಲಿ ನಾವು ನೆನೆಸಿ ಶಿಫಾರಸು ಮಾಡಿದ ಸಾರಜನಕದ ಪ್ರಮಾಣವನ್ನು 25% ನಾವು ಇಲ್ಲಿ ನಾವು ಕಡಿಮೆ ಮಾಡಬಹುದು. ನಾನು ಆಗಲಿನಿಂದ ಆ ರಸಗೊಬ್ಬರಗಳಲ್ಲಿ 25% ನಾವು 25 ಒಂದು ಸಾರ್ವಜನಿಕ ಇದ್ದಂಥ ರಸಗೊಬ್ಬರಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಈ ಅಜೋಸ್ಪರ್ಲ್ ಅಂತಕ್ಕಂಥ ACD 250 ಗ್ರಾಂ ಪ್ರತಿ ಲೀಟರ್ಗೆ ದಯವಿಟ್ಟು ರೈತ ಬಾಂಧವರು ಸಸಿಗಳು ನಾಟು ಮಾಡ್ಕೊಂತರಲ್ಲಿ ಈ ಒಂದು ದ್ರಾವಣದಲ್ಲಿ ಅದ್ದಿ ಸಸಿ ನಾಟಿ ಮಾಡುವುದರಿಂದ ನಮಗೆ ಗೊಬ್ಬರದಲ್ಲಿ ಖರ್ಚಿನಲ್ಲಿ ಲಾಭ ಆಗೋದ್ರ ಜೊತೆಗೆ ಸರಾಗವಾಗಿ ಸಾರ್ವಜನಿಕ ಗೊಬ್ಬರವು ಸಹಿತ ಇವತ್ತು ಈ ಬೇರುಗಳ ಮುಖಾಂತರವಾಗಿ ಈ ಸಸಿಗಳು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಬಹಳ ಮಂದಿಗೆ

ನಮ್ಮಲ್ಲಿ ಬೆಳಗಾವದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ. ಪ್ರತಿನಿತ್ಯ ಮಳೆಗಳು ಸ್ಟಾರ್ಟ್ ಆಗ್ತಂದ್ರೆ ತಿಂಗಳಗಂಟ್ಲಿ ಮಳೆ ಆಗ್ತಾ ಇದೆ. ರೈತರಿಗೆ ಈ ಕಳೆ ನಿಯಂತ್ರಣ ಮಾಡ್ತಕ್ಕಂತ ಕೆಲಸ ಬಹಳಷ್ಟು ಕಠಿಣವಾದಂಥದ್ದು. ಈ ಕಳೆಗಳ ನಿರ್ವಹಣೆ ಮಾಡಬೇಕಾದಂದ್ರೆ ನಾವು ಕಳೆಗಳ ಬರುವಕ್ಕಿಂತ ಪೂರ್ವದಲ್ಲಿ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಏಕದಳ ಮತ್ತು ದ್ವಿದಳ ಕಸಗಳು ಕಂಡು ಬಂದಲ್ಲಿ ಅಲೋಕ್ಲಾರ್ ಅಂತಕ್ಕಂಥದ್ದು ಅಲ್ಲಿ 1.5 ಲೀಟರ್ ಪ್ರತಿ ಹೆಕ್ಟರ್ಗೆ ಅಂದ್ರೆ 2.5 ಎಕರೆಗೆ 1.5 ಲೀಟರ್ ಅಲೋಕ್ಲೋರ್ ಆಗಲಿ ಅಥವಾ ಬಿಟೋಕ್ಲೋರ್ ಆಗಲಿ ಈ ಒಂದು ಕಳೆ ನಿರ್ವಹಣೆ ಸಿಕ್ಕಂತ ಕೆಮಿಕಲ್ಸ್ಗಳನ್ನ ಬಳಸುವುದರಿಂದ ಸರಾಗವಾಗಿ ನಾವು ಕಳೆ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯತೆ ಐತಿ. ದಯವಿಟ್ಟು ರೈತ ಬಂದು ಅರ್ಥ ಮಾಡ್ಕೋಬೇಕು, ಕಳೆಗಳನ್ನ ಬರೋಕ್ಕಿಂತ ಪೂರ್ವದಲ್ಲಿ ಈ ಸಿಂಪರಣೆ ಮಾಡ್ಕೋಬೇಕು. ಇವತ್ತು ನೀವು ಬೆಳೆಗಳನ್ನ ಹಚ್ಚಿ ಸಿಂಪರಣೆ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಈ ಕಳೆ ನಿಯಂತ್ರಣ ಮಾಡ್ತಕ್ಕಂತ ಕೆಮಿಕಲ್ಸ್ ಬಹಳ ಸೂಕ್ಷ್ಮ ಇರ್ತೈತಿ. ನಾವು ಹೆಚ್ಚುವರಿ ತಪ್ಪಾದಲ್ಲಿ ನಮ್ಮ ಬೆಳೆಗಳಿಗೆ ನಾಶ ಮಾಡ್ತಕ್ಕಂತ ಒಂದು ಸಂದೇಶ ಸಹಿತ ನಾವು ಕಂಡು ಬಂದಿದೆ. ಅದಕ್ಕೆ ರೈತ ಬಾಂಧವರು ಮುತುವರ್ಜಿ ವಹಿಸಿ ಬಹಳ ಮುನ್ನೆಚ್ಚರಿಕೆಯಿಂದ ಈ ಒಂದು ಕಳೆ ನಿಯಂತ್ರಣಗಳನ್ನು ತಮ್ಮ ಹೊಲದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಬಳಸಲಿಕ್ಕೆ ಸಾಧ್ಯವೈತಿ. ಇನ್ನು ಬಹಳ ಜನಕ್ಕೆ ಇರ್ತಕ್ಕಂಥದ್ದಂದ್ರೆ ಈ ಕಾಲಿಫ್ಲವರ್ ದಲ್ಲಿ ಅನೇಕ ತಳಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಕಾಲಿಫ್ಲವರ್ ದಲ್ಲಿ ತಮ್ಗೆ ಗೊತ್ತಿದ್ದ ಹಾಗೆ ಅರ್ಲಿ ಸ್ನೋಬಾಲ್ ಅಂತಕ್ಕಂತ ತಳಿ 60-80 ದಿವಸಕ್ಕೆ ಬರ್ತಕ್ಕಂಥದ್ದು ಕೊಯ್ಲಿ ಬರ್ತಕ್ಕಂಥದ್ದು. ಆಮೇಲೆ ಸ್ನೋಬಾಲ್ ಅಂತಕ್ಕಂಥ ಇದು ಮಧ್ಯಮವಾದ ತಳಿ 80-100 ದಿನಗಳಲ್ಲಿ ಕೊಯ್ಲಿ ಬರ್ತಾ ಇದೆ. ಆಮೇಲೆ ಇಲ್ಲಿ ಗಾತ್ರ ಹೇಗಿರುತ್ತೆ, ಹೂಕೋಶಿನ ಗಾತ್ರ ಮಧ್ಯಮವಾಗಿರುತ್ತೆ. ಅರ್ಲಿ ಬಾಲ್ ಸ್ನೋಬಾಲ್ ದಲ್ಲಿ ಚಿಕ್ಕದಾಗಿರುತ್ತೆ. ಲೇಟ್ ಸ್ನೋಬಾಲ್ ಅಂತಕ್ಕಂಥ ಇದು ದೀರ್ಘಾವಧಿ ತಳಿಯಾಗಿದ್ದು 100-120 ದಿನಗಳಿಗೆ ಹೂಕೋಸನ್ನು ಬಿಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಶಿಫಾರ್ಸ್ ಮಾಡಿದಂತ ಸಾರ್ವಜನಿಕ ರಂಜಕ ಪೊಟಾಶ್ ಆಗಲು ಹೇಳಿದೆ 150-100-125 ಕಿಲೋಗ್ರಾಂ ಶಿಫಾರಸ್ ಮಾಡಿದ ರಸಗೊಬ್ಬರ ಬಳಕೆ ಮಾಡಬೇಕು. ಅದರ ಬದಲಾಗಿ ನಾನು ಶಿಫಾರಸು ಮಾಡಿದ ನಮ್ಮ ಒಂದು ಸಂಶೋಧನೆಯನ್ನು ಸಹಿತ ತಮ್ಮಿದ್ರಿಗೆ ಬಹಳಷ್ಟು ನೀಟವಾಗಿ ನಾನು ತಿಳಿಸಿ ಹೇಳ್ಕೊಟ್ಟಿದ್ದೇನೆ. ಇನ್ನು ವಿಶೇಷವಾಗಿ ರೈತ ಬಾಂಧವರಲ್ಲಿ ಒಂದು ಕಳಕಳಿ ಮಣಿವೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಬೇವಿನ ಬೀಜದ ಕಷಾಯವನ್ನು ಸಹಿತ ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದ್ರೆ ಖರ್ಚು ಕಡಿಮೆ ಮಾಡುವುದು ನಮ್ಮ ಉದ್ದೇಶ, ಮೂಲಭೂತವಾದ ಒಂದು ಉದ್ದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಮ್ಮ ಮಳೆಗಾಲದಲ್ಲಿ ನಮ್ಮ ಈಗ ಒಂದು ಬೇಸಿಗೆ ಕಾಲದಲ್ಲಿ ಬೇವಿನ ಬೀಜಗಳ ಒಂದು ಕಾಲ ಇರ್ತೈತಿ. ಆ ಪರ್ವ ಕಾಲದಲ್ಲಿ ಈ ಬೇಜಿನ ಬೀಜಗಳನ್ನು ತಾವೆಲ್ಲ ಬಹಳಷ್ಟು ಹಿಡ್ಕೊಂಡು ಬಂದು ಅವುಗಳನ್ನ ಕಲ್ಲಿಂದಾಗಲಿ ಅಥವಾ ಮೂಲಗಳಿಂದ ಜಜ್ಜಿ ಮ್ಯಾಗ್ನಿ ಸಿಪ್ಪೆ ತೆಗೆದು ಆ ಒಳಗಿನ ಬೀಜಗಳನ್ನ ಪುಡಿ ಮಾಡಿ ಸಿಂಪರಣೆಗೆ ಈ ಕ್ಯಾಬೇಜಿ ಕಾಲ್ಫರ್ ಸಿಂಪರಣೆ ಮಾಡುವುದರಿಂದ ಅನೇಕ ನಾವು ಕೀಟಗಳನ್ನು ಇವತ್ತು ನಾವು ಇಲ್ಲಿ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ. ಈ ತಂದಂತ ಬೀಜಗಳನ್ನು ತಂದಂಥವುಗಳನ್ನು ಚೀಲಗಳಲ್ಲಿ ಇಟ್ಟು 1.5-2 ತಿಂಗಳವರೆಗೆ ಸಹಿತ ಶೇಖರಣೆ ಮಾಡಿ ಇಡಬಹುದು. ಅಥವಾ ಪುಡಿಗಳನ್ನು ಮಾಡಿ ಅದು ಪರಿವರ್ತನೆ ಮಾಡಿ ಸಹಿತ ನಾವು ಯೋಗ್ಯದಲ್ಲಿ ಇದನ್ನು ಸಿಂಪರಣೆ ಮಾಡಬಹುದು. ಇಲ್ಲಿ ವಿಶೇಷವಾಗಿ ನಾನು ಹೇಳಬೇಕಪ್ಪ ಅಂತಂದ್ರೆ 4.5 ಕಿಲೋಗ್ರಾಂ ಬೇವಿನ ಬೀಜದ ಪುಡಿಯನ್ನು 100 ಲೀಟರ್ ಸಿಂಪರಣೆಯಲ್ಲಿ ತಯಾರಿಸಿ ಮಾಡಿ ಔಷಧವಾಗಿ ಉಪಯೋಗಕ್ಕೆ ಸಾಧ್ಯವಾಗ್ತಾ ಇದೆ. 4 ಕೆಜಿ ಬೀಜದ ಪುಡಿಗೆ 20 ಲೀಟರ್ ನೀರನ್ನು ಸೇರಿಸುತ್ತಾ ಪ್ರತಿ ಒಂದು ರೋಲರ್ನಿಂದ ಮಲಾಮ್ ಸಹಿತ ನಾವು ಮಾಡಲಿಕ್ಕೆ ಮಾಡಿ ಪೇಸ್ಟ್ ಅಂತ ಹೇಳ್ತಾ ಇದ್ದೀವಿ. ಮಲಾಮ್ ಸಹಿತ ನಾವು ರೆಡಿ ಮಾಡಿಕೊಂಡು ಇಂಥ ಮಲಾಮ್ ತಯಾರಿಸಿ ಸಿದ್ಧತೆ ಮಾಡಿದಂಥದ್ದನ್ನು ರಬ್ಬರ್ ಯಂತ್ರದ ಮುಖಾಂತರ ಸಹಿತ ಬಳಸಲಿಕ್ಕೆ ಸಾಧ್ಯವಾಗ್ತೈತೆ. ಯಾಕಂದರೆ ಈ ಬೇವಿನ ಪುಡಿ ಬಹಳಷ್ಟು ಅನೇಕ ಕೀಟಗಳಿಗೆ ರಾಮಬಾಣ ಅಂತ ಹೇಳ್ಬೋದು. 20 ಲೀಟರ್ ನೀರು ಬೆರೆಸಿದ ಬೇವಿನ ಪುಡಿಯ ದ್ರಾವಣವನ್ನು 12 ತಾಸುಗಳಿಗೆ ಇಟ್ಟ ನಂತರ ಅವನ್ನ ನಾವು ಬಸಿದುಕೊಂಡು ನಾವು ಸಿಂಪರಣೆ ಮಾಡಲಿಕ್ಕೆ ಯೋಗ್ಯವಾಗ್ತಾ ಇದೆ. ಇನ್ನು ಕೆಲವೊಂದು ರೈತ ಬಾಂಧವರು ತಿಳುವಳಿಕೆ ಇದ್ದವರು ಹೆಚ್ಚಿಗೆ ಇವನ್ನ ಅರಿವೆಯಲ್ಲಿ ಗಂಟು ಕಟ್ಟಿ ಕಷಾಯವನ್ನು ಹಿಂಡಿ ಆ ಬಂದಂತ ಕಷಾಯದ ರಸವನ್ನು ಬೆಳಗ್ಗೆ ಸಿಂಪರಣೆ ಮಾಡ್ತಕ್ಕಂಥವತ್ತು ನಾವು ನೋಡ್ತಾ ಇದ್ದೀವಿ. ಇದು ವೈಜ್ಞಾನಿಕೆಯಿಂದ ಬಹಳ ಬಹಳ ಮುಖ್ಯವಾದದ್ದು. ಅದಕ್ಕೆ ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಹೆಚ್ಚು ಹೆಚ್ಚು ಖರ್ಚು ಮಾಡದೆ ಕ್ಯಾಬೇಜ್ ಕಾಲಿಫ್ಲವರ್ಗೆ ಇವತ್ತು ಬೇವಿನ ಕಷಾಯಗಳನ್ನು ಸಹಿತ ನಾವು ಮಾಡಿದ್ರಿಂದ ಅನೇಕ ನಾವು ಇವತ್ತು ಗಡ್ಡೆ ಕೊರೆಯುವ ಹುಳ ಆಗಿರ್ಬಹುದು, ಎಲೆಕೋಸು ತಿಗಣಿ ಆಗಿರ್ಬಹುದು, ಆಮೇಲೆ ಡೈಮಂಡ್ ಬ್ಯಾಕ್ ಮತ್ತು ಸಸ್ಯ ಏನಿರ್ಬಹುದು, ಸುಳಿ ಪೂಚೆ ಇರ್ಬಹುದು, ಕೊಂಡಲೆ ಹುಳ ಇರ್ಬಹುದು, ಇವೆಲ್ಲಗಳನ್ನ ನಾವು ಬಹಳಷ್ಟು ಹತೋಟಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಕಾಯಿಪಲ್ಯಗಳಲ್ಲಿ ಇನ್ನೊಂದು ಪ್ರಮುಖವಾದ ಕಾಯಿಪಲ್ಯ ಇದೆ, ಅದು ನವಿಲ್ ಕೋಸು ಅಂತ ಹೇಳ್ತಾ ಇದ್ವಿ. ಈ ನವಿಲ್ ಕೋಸು ಸಹಿತ ಡಯಾಬಿಟಿಕ್ಗೆ ಇವತ್ತು ರಾಮಬಾಣ. ನಮ್ಮ ಹೃದಯದ ಕಾಯಿಲೆಗೆ ಸಂಬಂಧಿಸಿದಂತ ರೋಗಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಈ ನವಿಲ್ ಕೋಸಿಗಿದೆ. ಮತ್ತು ಇದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಕ್ಯಾನ್ಸರ್ ರೋಗಕ್ಕೆ ಇದು ರಾಮಬಾಣ ಅಂತ ಹೇಳ್ಬೋದು. ಯಾಕಂದ್ರೆ ಗಡ್ಡೆ ಬಹಳ ದುಂಡವಾಗಿರುತ್ತೆ. ನಮ್ಮ ಜಾನಪದ ಒಂದು ಸಾಹಿತ್ಯದಲ್ಲಿ ಹೇಳ್ಬೋದು ಅಥವಾ ದೇಶಿ ಮಾತುಗಳಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಬಹಳ ತಾಯಂದಿರು ಈ ಒಂದು ಪಲ್ಯನ ಬಹಳ ಮಂದಿ ಮನೆಯಲ್ಲಿ ಗಂಡಸರು ಇಷ್ಟಪಡಲ್ಲ. ಅದಕ್ಕೆ ಅವರು ಬೇಳೆಯಲ್ಲಿ ಹಾಕಿ ಈ ಒಂದು ಗಡ್ಡೆ ಕೋಸನ್ನ ನವಿಲು ಕೋಸನ್ನ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಇದನ್ನ ಹೆಚ್ಚು ಹೆಚ್ಚು ಕೊಡುವುದರಿಂದ ಒಂದು ದೇಹದ ರಕ್ಷಣೆಗೆ ಆಂಟಿಬಾಡಿ ಪ್ರತಿಕಾಯಗಳನ್ನು ಇದು ಉತ್ಪತ್ತಿ ಮಾಡತಕ್ಕಂಥ ಶಕ್ತಿ ಇದೆ. ಅದಕ್ಕೆ ದಯವಿಟ್ಟು ಇದನ್ನು ಮಾಡಬಹುದು. ಇಲ್ಲಿ ವಿಶೇಷವಾಗಿ ನಾವು ಗಡ್ಡೆ ಕೋಸಿನ ತಳಿಗಳ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಅನೇಕ ಪ್ರೈವೇಟ್ ಕಂಪನಿಯಿಂದ ಬರ್ತಕ್ಕಂಥ ಬೀಜಗಳು ಎಚ್ಚೆತ್ತವಾಗಿ ಸಿಗ್ತಾ ಇದ್ದಾವೆ. ನಾವು ಯಾವುದೇ ಕಂಪನಿ ನಾವು ಶಿಫಾರಸು ಮಾಡ್ತಾ ಇಲ್ಲ. ನಿಮಗೆ ಅನುಕೂಲವಾದಂಥ ಕಂಪನಿಗಳನ್ನು ನೀವು ತೆಗೆದುಕೊಂಡು ಬೀಜಗಳನ್ನು ಹೋಗಿ ಅದೇ ಬೀಜಗಳನ್ನು ನೀವು ಪ್ರೈವೇಟ್ ನರ್ಸರಿಯಲ್ಲಾಗಲಿ ನಿಮ್ಮದೇ ನರ್ಸರಿಯಲ್ಲಿ ನಾನು ಹೇಳಿದ ಒಂದು ಮಾದರಿಯಲ್ಲಿ ಪೋಟ್ರೇದಲ್ಲಿ ಬೆಳೆಸಿ ಅಲ್ಲಿ ಕೋಕೋಪಿಟ್ ಅಂತ ಇರುತ್ತೆ, ಆ ಪೋಟ್ರೇದಲ್ಲಿ ಕೋಕೋಪಿಟ್ ಹಾಕಿ
ಬೀಜಗಳನ್ನು ಕಾರ್ಬನ್ ಡೈಆಕ್ಸೈಡ್ನಿಂದ ಉಪಚರಿಸಿ ಆ ಬೀಜಗಳನ್ನು ನೆಟ್ಟು 20-25 ದಿವಸ ಪ್ರತಿನಿತ್ಯ ನೀವು ನೀರು ಹಾಕಿ ಬೆಳೆಸಿದ್ರಪ್ಪ ಅಂತಂದ್ರೆ ನಮಗೆ ಸಸಿಗಳು ಸಿದ್ಧತೆ ಆಗ್ತೈತೆ ನಾಟಿ ಮಾಡಲಿಕ್ಕೆ. ಅದೇ ನಿಟ್ಟಿನಲ್ಲಿ ಇವತ್ತು ತಳಿಗಳ ಬಗ್ಗೆ ಅವಲೋಕನ ಮಾಡಿದಾಗ ವೈಟ್ ವಿಯನ್ ಅಂತಕ್ಕಂಥದ್ದು ಒಂದು ತಳಿದೆ. ಇದು ನಾಟಿ ಮಾಡಿದ 60-80 ದಿನಗಳು ಕಟಾವಿಗೆ ಬರ್ತಾ ಇದೆ ಗಡ್ಡೆ ಕೋಸದಲ್ಲಿ ನವಿಲು ಕೋಸದಲ್ಲಿ. ಇನ್ನು ಪರ್ಪಲ್ ವಿಯನ್ ಅಂತ ಬರ್ತಾ ಇದೆ 80-90 ದಿನಗಳಲ್ಲಿ ಕೊಯ್ಲಿಗೆ ಬರ್ತಾ ಇದೆ. ಇಲ್ಲಿ ಗಡ್ಡೆಗಳನ್ನು ತಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಈ ಗಡ್ಡೆಗಳು ಹೇಗಿರ್ತಾವಪ್ಪ ಅಂದ್ರೆ ತಿಳಿ ನೀರಿನ ಬಣ್ಣವನ್ನು ಹೊಂದಿರ್ತಾವೆ, ಮಧ್ಯಮದ ಗಾತ್ರವಾಗಿರ್ತಾವೆ. ಅದಕ್ಕೆ ಇಲ್ಲಿ ಶಿಫಾರಸು ಮಾಡಿದ ಗೊಬ್ಬರಗಳು ಸಹಿತ ಸೇಮ್ ಇದೆ. ಅದೇ 150-100-125 ಕಿಲೋಗ್ರಾಂ ಸಾರಜನಕ ರಂಜಕ ಪೊಟಾಷ್ಯ ಗೊಬ್ಬರ ಹಾಕ್ಲಿಕ್ಕೆ ನಾವು ರೈತರು ಶಿಫಾರಸು ಮಾಡ್ತಾ ಇದ್ದೀವಿ ವೈಜ್ಞಾನಿಕವಾಗಿ. ಆದರೆ ನಾನು ವಿಶೇಷವಾಗಿ ಆಗಲೇ ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಯವಿಟ್ಟು ರೈತ ಬಾಂಧವರು ಹೆಚ್ಚು ಫರ್ಟಿಲೈಜರ್ ಅನ್ನು ಬಳಸದೆ, ಹೆಚ್ಚು ಫರ್ಟಿಲೈಜರ್ ಹಾಕಿದ್ರೆ ನಮ್ಮಲ್ಲಿರುತ್ತೆ ಮನಸ್ಸಿನಲ್ಲಿ ಬಹಳ ಗಾತ್ರ ಬಂದುಬಿಡುತ್ತೆ ಅಂತೇಳಿ. ಅದು ಹಾಕಿದ ರಸಗೊಬ್ಬರಗಳು ಭೂಮಿಯಲ್ಲಿ ಪೋಲಾಗುತ್ತೆ, ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ, ಬಾಷ್ಪೀಕರಣ ಹೋಗ್ತಾ ಇದೆ, ಅಥವಾ ಭೂಮಿಗೆ ಸಿಗದಂತ ಪರ್ನಲ್ಲಿ ಒಳಗಡೆಯಿಂದ ತೇಲಿ ಹೋಗ್ತಾ ಇದೆ. ಇವೆಲ್ಲವನ್ನು ಬಿಡಬೇಕಾದ್ರೆ ನಾವು ಸಿಂಪರಣೆ ಮುಖಾಂತರವಾಗಿ ಕಾಂಪ್ಲೆಕ್ಸ್ ಫರ್ಟಿಲೈಜರ್ ಸಕ್ಕಂತ ಸಂಯುಕ್ತ ಗೊಬ್ಬರಗಳನ್ನ 19-19 ಗೊಬ್ಬರಗಳನ್ನ ನಾನು ಏನು ಇಷ್ಟೊತ್ತನ್ನು ಶಿಫಾರಸು ಮಾಡಿದ್ನಲ್ಲ ಆ ರಸಗೊಬ್ಬರಗಳನ್ನ ಹಂತ ಹಂತವಾಗಿ ಬಿತ್ತಿದ ಅಥವಾ ನಾಟಿ ಮಾಡಿದ 20-40 ದಿನಗಳಲ್ಲಿ ವ್ಯತಿರಿಕ್ತವಾಗಿ ಕೊಟ್ಟಾಗ ನಿಮಗೆ ಹೆಚ್ಚು ಹೆಚ್ಚು ರಸಗೊಬ್ಬರಗಳು ಪರಿಪೂರ್ಣವಾಗಿ ಬೆಳೆಗಳಿಗೆ ಸಿಕ್ಕು ನಿಮ್ಮ ಗಡ್ಡೆಗಳ ಗಾತ್ರ, ಹೂವಿನ ಗಾತ್ರ ಅಥವಾ ಗಡ್ಡೆ ಕೋಸಿನ ಗಾತ್ರ ಹೆಚ್ಚಾಗಿ ನೀವು ಸುಲಭವಾಗಿ ಹೆಚ್ಚು ಹೆಚ್ಚು ಉತ್ಪಾದನೆ ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ನಾವು ಇಲ್ಲಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಯಾವುದೇ ಒಂದು ತಳಿಗಳನುಸಾರವಾಗಿ ನಾವು ನಾಟಿ ಮಾಡಿದ ಬೆಳೆಗಳನ್ನು ಅದರ ಅನುಗುಣವಾಗಿ ಅವಧಿ ಅನುಗುಣವಾಗಿ ನಾವು ಕಟಾವು ಮಾಡಬೇಕಾಗುತ್ತೆ. ಹೆಚ್ಚು ಹೆಚ್ಚಾಗಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಕ್ಯಾಬೇಜ್ ಅಲ್ಲಿ ಕಲ್ಫರ್ ಅಲ್ಲಿ 20-25 ಟನ್ ಪ್ರತಿ ಹೆಕ್ಟೇರ್ಗೆ ನಾವು ಪಡೀಲಿಕ್ಕೆ ಸಾಧ್ಯ ಐತೆ. ಹಾಗೂ ಸಹಿತ ಕಾಲಿಫ್ಲವರ್ ಹಾಗೆ ಇದೆ. ಆಮೇಲೆ ನಾವು ಇವತ್ತು ಗಡ್ಡೆ ಕೋಸು ಸಹಿತ 20 ಟನ್ ಇಳುವರಿ ಪಡಿಬಹುದು. ಆದರೆ ಒಂದು ವಿಶೇಷವಾಗಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ತಾವು ಯಾವುದೇ ಬೀಜಗಳನ್ನು ಪಡೆದುಕೊಂಡ್ರೆ ಪ್ರಮಾಣೀಕರಿಸಿದ ಸಂಸ್ಥೆಗೆ ಮಾತ್ರ ಪಡೆಯಬೇಕು ದಯವಿಟ್ಟು. ಯಾಕಂದ್ರೆ ಇವತ್ತು ಬಿತ್ತಿದ ಬೆಳೆಯಲ್ಲಿ ಏನಾದರೂ ವ್ಯತ್ಯಾಸಪ್ಪ ಅಂತಂದ್ರೆ ರೈತರು ಕೈ ಸುಟ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅಂಗೀಕರಿಸಿದಂತ ಪ್ರಮಾಣೀಕರಿಸಿದಂತ ಸಂಸ್ಥೆಗಳಿಂದ ಕಂಪನಿಗಳಿಂದ ತಾವು ಹೆಚ್ಚು ತಗೋಬಹುದು. ತಾವು ತೆಗೆದುಕೊಂಡಂತ ಬೀಜಗಳನ್ನ ಡೇಟು ಮುಗಿದಿದೆ ಇಲ್ಲ ಅಂತ ಹೇಳಿ ತಾವು ಚೆಕಪ್ ಮಾಡಿ ಆ ಒಂದು ಪಾಕೆಟ್ನಲ್ಲಿ ಹಿಂದ್ಗಡೆ ಡೇಟ್ ಡಿಬಾರ್ ಡೇಟ್ ಇರ್ತೈತಿ, ಅದನ್ನ ರೈತ ಬಂದವರೆಲ್ಲ ಪರೀಕ್ಷೆ ಮಾಡಿ ತಮ್ಮ ಬೀಜಗಳನ್ನು ಪ್ರೈವೇಟ್ ನರ್ಸಿಗೆ ಕೊಡಬೇಕು. ಇಲ್ಲಾಂದ್ರೆ ಡೇಟ್ ಡಿಬಾರ್ ಆದಂತ ಕೆಲವು ಅಂಗಡಿಗಳ ಮಾರಾಟಗಾರರಲ್ಲಿ ಲಭ್ಯವಿತ್ತಪ್ಪ ಅಂತಂದ್ರೆ ಅದನ್ನ ಕೃಷಿ ನಿರ್ದೇಶಕರಿಗೆ, ಸಹಾಯಕ ನಿರ್ದೇಶಕರಿಗೆ ಕಂಪ್ಲೇಂಟ್ ಮುಖಾಂತರ ಕೊಡಬೇಕು. ಇಲ್ಲಪ್ಪ ಅಂತಂದ್ರೆ ಅವ್ರಲ್ಲಿ ಇದ್ದಂತವ್ರಿಗೆ ಮಾರಾಟಗಾರರು ಹೇಳಬೇಕು, ಇದು ಡೇಟ್ ಡಿಬಾರ್ ಆದಂತ ಬೀಜಗಳನ್ನು ದಯವಿಟ್ಟು ಕೊಡಕ್ ಹೋಗ್ಬೇಡ್ರಿ, ರೈತರಿಗೆ ಬಹಳಷ್ಟು ಹಾನಿಯಾಗುತ್ತೆ ಅಂತ ಹೇಳ್ಬೇಕು. ಅವರು ಎಚ್ಚೆತ್ತವಾಗಿ ಅದಕ್ಕೆ ಅನುಕ್ರಮವಾಗಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ರೈತ ಬಾಂಧವರಲ್ಲಿ ಕಳಕಳಿ ಮಣಿಮಿ, ತಾವು ಬೀಜಗಳನ್ನು ಪಡೆದುಕೊಳ್ಬೇಕಂತಂದ್ರೆ ಬಹಳಷ್ಟು ರೈತರಲ್ಲಿ ಒಂದು ಸರ್ವೆ ಮುಖಾಂತರವಾಗಿ ಯಾವುದು ಹೆಚ್ಚಿನ ಇಳುವರಿ ಬಂದಿರ್ತೈತಲ್ಲ, ಹೆಚ್ಚು ಪ್ರತಿ ಹೆಕ್ಟರ್ ಕೊಡ್ತಕ್ಕಂಥ ಇಳುವರಿ ಆಧರಿಸಿ, ಗಡ್ಡೆಗಳ ಆಧರಿಸಿ, ಗಾತ್ರಗಳನ್ನು ಆಧರಿಸಿ ತಾವು ಪಡ್ಕೋಬೇಕು. ಆಮೇಲೆ ರೋಗ ಮುಕ್ತವಾದಂತ, ಕೀಟ ಮುಕ್ತವಾದಂತ ಅಥವಾ ರಿಜಿಸ್ಟರ್ ನಿರೋಧಕ ಶಕ್ತಿ ಇರ್ತಕ್ಕಂತ ತಳಿಗಳನ್ನ ಅಥವಾ ಹೈಬ್ರಿಡ್ಗಳನ್ನ ಆಯ್ಕೆ ಮಾಡ್ಬೇಕಂತೇಳಿ ನೀಡ್ತಾ. ಇನ್ನು ವಿಶೇಷವಾಗಿ ಇದೊಂದು ಪ್ರತಿಯೊಂದು ಹೆಕ್ಟರ್ಗೆ ಒಂದು ಸರಾಸರಿ ನಾವು ನೋಡಿದಾಗ ಕ್ಯಾಬೇಜ್ ಅಲ್ಲಿ, ಕಾಲಿಫ್ಲವರ್ ನೋಲ್ಕೊಲ್ ಅಲ್ಲಿ ಇವತ್ತು ಮಾರುಕಟ್ಟೆ ಆಧರಿಸಿ ದರಗಳನ್ನ ಇವತ್ತು ಅವಲಂಬಿತವಾಗಿರ್ತೈತಿ. ಚಳಿಗಾಲದಲ್ಲಿ ಇವತ್ತು ಕ್ಯಾಬೇಜ್ ಕಲ್ಫ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ, ಅದೇ ಜನವರಿ ಫೆಬ್ರವರಿಯಲ್ಲಿ ಹೆಚ್ಚು ಲಾಭ ಬರ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಡಿಸೆಂಬರ್ದಲ್ಲಿ ತಾವು ನಾಟಿ ಮಾಡಿದ್ರಂದ್ರೆ ಜನವರಿ ಫೆಬ್ರವರಿಯಲ್ಲಿ ಕೊಡಬಹುದು. ಇನ್ನು ಕೆಲವು ಮಂದಿ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ಸ್ ಅಂದ್ರೆ ತಮ್ಮ ಒಂದು ಹಸಿರು ಮನೆಗಳಲ್ಲಿ ಸಹಿತ ಇವನ್ನ ಕ್ಯಾಬೇಜ್ ಕಲ್ಫ್ ಬೆಳೀತಾ ಇದ್ದಾರೆ, ಬ್ರೊಕೊಲಿನ ಬೆಳೀತಾ ಇದ್ದಾರೆ. ಬ್ರೊಕೊಲಿ ಇವತ್ತು ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆ ಆದಂತದ್ದಿದೆ. ನಾವು ಒಂದು ಹೊರವಲಯದಕ್ಕೆ ಅಂದ್ರೆ ಔಟ್ವರ್ಡ್ ಕಂಡೀಷನ್ಸ್ ಅಂತ ಹೇಳ್ತಾ ಇದೀವಿ, ಗ್ರೀನ್ ಹೌಸ್ ಪಾಲಿಸ್ ಬೆಳೆದ ಬ್ರೊಕೊಲಿಗಳನ್ನು ಸಹಿತ ನಾವು ಬಾಲ್ಕೋಟಿ ನೆಲದಲ್ಲಿ ಬೆಳೆದಿದ್ದೇವೆ ಅಂದ್ರೆ ಚಳಿಗಾಲದಲ್ಲಿ. ತಾವು ಸಹಿತ ಬ್ರೊಕೊಲಿಗಳನ್ನ ಓಪನ್ ಫೀಲ್ಡ್ನಲ್ಲಿ ಬೆಳೆದ್ರಪ್ಪ ಅಂದ್ರೆ ಅತ್ಯುತ್ತಮವಾದ ಮಾರುಕಟ್ಟೆ ಇದೆ. ಇದನ್ನು ಎಲ್ಲಾ ರೈತ ಬಾಂಧವರು ಸದುಪಯೋಗ ಪಡಿಸ್ಕೋಬೇಕು. ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರತಕ್ಕಂಥ ನನ್ನನ್ನು ಅಂದ್ರೆ ನನ್ನ ನಂಬರ್ ಕೊಡ್ತಾ ಇದ್ದೀನಿ ರೈತ ಬಾಂಧವರಿಗೆ, ದಯವಿಟ್ಟು ಬರ್ಕೊಳ್ಳಿ. ನನ್ನ ಹೆಸರು ಡಾಕ್ಟರ್ ವಸಂತೇಮ ಗಾಣಗೇರ್, ತರಕಾರಿ ತಜ್ಞ. 9990021631 ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9990021616 ಇದಕ್ಕೆ ತಾವು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ಒಂದು ತಾಂತ್ರಿಕ ಸಲಹೆಗಳನ್ನು ನೀಡ್ತಾ. ಇದು ಒಂದೇ ಅಲ್ಲದೆ ಅನೇಕ ಸಂಬಂಧಪಟ್ಟ ತೋಟಗಾರಿಕೆ ಸಂಬಂಧಿಸಿದಂತ ವಿಜ್ಞಾನಿಗಳನ್ನು ತಮಗೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಿಜ್ಞಾನಿಗಳನ್ನು ನಮ್ಮಲ್ಲಿ ವಿಶೇಷವಾಗಿ ವಿಜ್ಞಾನ ಒಣಂತಿದೆ, ಆದ್ದರಿಂದ ನಿಮಗೆ ಸಹಾಯವಾಣಿ ಮುಖಾಂತರವಾಗಿ ಪ್ರತಿಯೊಬ್ಬ ರೈತರು ತಮ್ಮ ಮನೆಯಲ್ಲಿಯೇ ಕೂತ್ಕೊಂಡು ತಮ್ಮ ಹೊಲದಲ್ಲಿಯೇ ಕ್ಷೇತ್ರದಲ್ಲಿ ಕೂತ್ಕೊಂಡು ಅನೇಕ ವಿಜ್ಞಾನಿಗಳನ್ನು ನೇರವಾಗಿ ಭೇಟಿ ಮಾಡ್ತಕ್ಕಂಥ ಸಂಪರ್ಕ ಮಾಡ್ತಕ್ಕಂಥ ಆ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ನನಗೆ ಅವಕಾಶ ಕೊಟ್ಟಂತ ವೇಣುಧ್ವನಿ ಕೆಯಲ್ಲಿ ಇರ್ತಕ್ಕಂಥ ರೇಡಿಯೋ ಎಲ್ಲ ಸಂಘಟಕರಿಗೆ ಮತ್ತು ಅಧಿಕಾರಿಗಳಿಗೆ ವಂದಿಸಿ, ತಮಗೂ ವಂದಿಸಿ ನನ್ನ ಮಾತು ಮುಗಿಸುತ್ತೆ.

ಎಂದೂ ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು ಮೆಲ್ಲುಸಿರೆ ಸವಿಗಾನ. ಕೇಳಿ ಮೊದಲ ಗೀತೆಯನ್ನ. 1965 ತೆರೆ ಕಂಡಂತಹ ಮಾವನ ಮಗಳು ಚಿತ್ರದ ಗೀತೆ ಇದು. ಗೀತೆ, ನಾನೇ ವೀಣೆ ನೀನೇ ತಂತಿ

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಎಂಎ ತಮ್ಮಣ್ಣ ಚಿತ್ರದ ಗೀತೆ ಇದು. ಬಿಆರ್ ಪಂದಲು ನಿರ್ದೇಶನದ ಗೀತೆ ಇದು. ಎಸ್ ಜಾನಕಿ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬೆಳ್ಳಿ ಹಕ್ಕಿ ಆಗುವ ಬೆಳ್ಳಿ ಮೋಡಕ್ಕೆ ಏರುವ

ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ SPN ಕೃಷ್ಣ ನಿರ್ದೇಶನದ ಜನ್ಮರಹಸ್ಯ ಚಿತ್ರದ ಗೀತೆ ಇದು. ಈ ಗೀತೆಗೆ ಸಂಗೀತ ಸಂಯೋಜನೆಯನ್ನ M ರಂಗರಾವ್ ಅವರು ಮಾಡಿದ್ದಾರೆ. ಸಾಹಿತ್ಯವನ್ನ RN ಜಯಗೋಪಾಲ್ ಅವರು ನೀಡಿದ್ದಾರೆ. PB ಶ್ರೀನಿವಾಸ್ ಹಾಗೂ S ಜಾನಕಿಯವರ ಧ್ವನಿಯಲ್ಲಿ ಬೀಸೋ ಗಾಳಿ ಅಲೆ ಹರಿವ ನೀರು ಅಲೆ ಹೇಳು ಏನೆಂದಿದೆ

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದಂಥ ಚಂದವಳ್ಳಿ ತೋಟ ಚಿತ್ರದ ಗೀತೆ ಇದು. ಬಳ್ಳಿ ಹಂಗೆ ಬಳುಕುತ್ತಲಿ, ಮಳ್ಳಿ ಹಂಗ ನೋಡುತ್ತಲಿ.

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1975 ತೆರೆ ಕಂಡಂತಹ KSR ದಾಸ್ ಅವರ ನಿರ್ದೇಶನದ, RN ಜಯಗೋಪಾಲ್ ಅವರ ಸಂಗೀತ ನಿರ್ದೇಶನದ, ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವಂತಹ ಕಳ್ಳಾಮಳ್ಳ ಚಿತ್ರದ ಗೀತೆ ಇದು. ಮದನ ಪ್ರೇಮ ಸದನ

ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1965 ತೆರೆ ಕಂಡಂತಹ ಬೆಟ್ಟದ ಹುಲಿ ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಟಿಜಿ ಲಿಂಗಪ್ಪನವರು. ಸಾಹಿತ್ಯ ರಚನೆ ಗೀತಪ್ರಿಯ ಅವರದು. ಗೀತೆ ಆಕಾಶ ಲೋಕದಿ ದೂರ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಕಾವೇರಿ ಚಿತ್ರದ ಗೀತೆ. ಇದು 1975 ತೆರೆ ಕಂಡಿದೆ. ಗೀತೆ ಆಕಾಶದಲ್ಲಿ ಬಾನಾಡಿಯಾಗಿ ಧ್ವನಿಯ ಬೆರೆಸಿ ಹಾಡುವ

90.4 ತರಂಗಗಳಲ್ಲಿ ಕೆಎಲ್ಇ ವೇಣು ಧ್ವನಿಯ ಮೆಲ್ಲುಸಿರೆ ಸವಿಕಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಆರತಿ ಕೆಎಸ್ ಅಶ್ವಥ್ ಪಂಡರಿಬಾಯಿ ಅಭಿನಯಿಸಿರುವ ಬಂಗಾರದ ಪಂಜರ ಚಿತ್ರದ ಗೀತೆ ಇದು. ಬಿಟ್ಟರೆ ಸಿಗೋದೋನೆ ಬೆಟ್ಟದ ಪುರದೋನೆ.

0: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu, Skin and Hair Care, Ayur Cardiology, Abhaya, Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle, visit the Ayur World, KLE Hospital and Research Center, Shahpur, Belgavi.
1: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರ ಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರ ಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.